0: వందే మాతరం.
1: సుజలాం సుఫలాం మలయజ శీతలాం.

的Shobhini Suhasini Sumadhura Bhashini

ಆಕಾಶವಾಣಿ ಕಾರವಾರ ಕೇಂದ್ರ. ಇಂದು 2026 ಇಸ್ವಿ ಮೇ ತಿಂಗಳ 16 ತಾರೀಕು ಶನಿವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:50. ಬೆಳಗಿನ ಪ್ರಸಾರದಲ್ಲಿ ನಾನು ಶಿವಾನಂದ ನಾಯ್ಕ್ ನಿಮ್ಮೊಂದಿಗಿದ್ದೇನೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯ ಹಾಗೂ ನಮಸ್ಕಾರ.

ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಶ್ರೋತೃ ಬಾಂಧವರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಈ ಮುಂದೆ 6:10 ಕರುಣಾಳ ಬಾಬಳಕೆ, 6:15 ಭಕ್ತಿಗೀತೆಗಳು, 6:30 ಚಿಂತನೆ, ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುದೆ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಆಕಾಶ ಬುಟ್ಟಿ, ಸಿನಿ ನಟ ಬಿರದಾರ್ ಅವರೊಂದಿಗೆ ಸಂದರ್ಶನವಿದೆ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ, 9:30 ಮಂಜುಳ ಗಾನ ಪ್ರಸಾರವಾಗುವುದು, 10:02 ವಿವಿಧ ಭಾರತೀಯ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. 11:30 ದೆಹಲಿ ಕೇಂದ್ರದಿಂದ ಸ್ಟಂಪ್ ಪ್ರಸಾರವಾಗುವುದು.

ಶುಭಮ ಇಂದು ಅಪರಾಹ್ನ 12:05 ವನಿತಾ ವಿಹಾರ. ಅಧಿಕಶ ಅಧಿಕ ಅಧಿಕ ಮಾಸದ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವಿದೆ. ನಂತರ ಭಕ್ತಿಗೀತೆ. 12:35 ಆರೋಗ್ಯ ಸಂಚಿಕೆ ಪ್ರಸಾರವಾಗುವುದು. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಒಂದು ರಾಷ್ಟ್ರ ಒನ್ ಸಪ್ರೆಷನ್ ಕುರಿತು ಮಾಹಿತಿ ಇದೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜರ್ಮನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಎರಡು 4:00 ಹಕ್ಕಿಯ ಬೇಗ. ಬೇಸಿಗೆ ರಜೆ ಅಜ್ಜಿಯ ಊರಿನ ಮಜಾ. ಚಿಲಿಪಿಲಿ ಚಿನ್ನರ ಪುಟಾಣಿಗಳಿಂದ ಕಾರ್ಯಕ್ರಮ ವಿವಿಧ ಪ್ರಸಾರವಿದೆ. ನಿರೂಪಣೆ ಆಶಾ. 3:00 ವಿವಿಧ ಭಾರತೀಯ ಮಂಚಾಯ ಗೀಚ್. 3:30 ನಾಟ್ಯರಂಗ. 4:00 ಬಾಂಬೆ ಟಾಕೀಸ್ ಪ್ರಸಾರವಾಗುವುದು. 5:00 ಯಕ್ಷಗಾನ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಮಾತಂಗ ಕನ್ಯೆ ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ಯಕ್ಷ ಸಿಂಧೂರ ಮಹಿಳಾ ಯಕ್ಷಕೂಟ ತಲಪಾಡಿ. 6:30 ವಿಜ್ಞಾನ ಮುನ್ನಡೆ. 6:50 ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಕ ಹವ್ಯಾಸಿ ಭಾಗವತ ಮತ್ತು ಅಡುಗೆ ವೃತ್ತಿ ಅನುಭವ ಹೊಂದಿರುವ ಯಲ್ಲಾಪುರ ಉಮ್ಮಚಿಯ ನಾರಾಯಣ ಗಣಪತಿ ಹೆಗಡೆ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಮಾಹಿತಿ, ನಂತರ ಜನಪದ ಸಂಗೀತ. ಸದಾಶಿವ ಸಂಗಪ್ಪ ಯತ್ನಾಳ್ ಮತ್ತು ಸಂಘದಿಂದ ಭಜನಾ ಪದವನ್ನು ಕೇಳಿದರೆ. 7:45 ಸಮಾಚಾರ ದರ್ಶನ. 8:00 ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಪ್ರಸಾರವಾಗುವುದು. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. 8:15 ರೇಡಿಯೋ ಸ್ಪಂದನ ಆಕಾಶವಾಣಿಯ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕೇಂದ್ರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ಕಾವ್ಯಯಾನ ಕವಿಮದಣ್ಣ ಶ್ರೀ ರಾಮಾಶ್ವಾಮಿ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. 9:15

ಈಚೆ ತೆಗೆದರು 9:30ಕ್ಕೆ ಯುವ ವಾಣಿ. ರಾಜ್ಯ ಮಟ್ಟದ ನಾವೀನ್ಯತೆಯ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿಲಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಕಲ್ವಲ್ಲಿ ಕುಮಾರ್ ಅವರ ಗಾಯನ ಪ್ರಸಾರವಾಗುವುದು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಶ್ರೋತೃಗಳ ಸಮಯ 6:05 ಆಗುತ್ತಿದೆ. ಇನ್ನು ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಈ ರೆಸೆಷನ್ ಅಂತ ಆಗುತ್ತಲ್ಲ, ಪ್ರಪಂಚ ಕುಸಿದು ಹೋಗ್ತಿರುವಾಗ ಆಗುವಂತ ಘಟನೆ ಇದು ಅಂತ ಬರೆದಿದ್ರು. ಹಿಮಾಲಯದ ಪ್ರದೇಶದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಏನಿಲ್ಲ, ಆ ಹಳ್ಳಿ ಬದುಕಿರೋದೇ ಪ್ರವಾಸಿಗರಿಂದ. ಅಲ್ಲಿ ನಿಂತ್ಕೊಂಡ್ರೆ ಹಿಮಾಲಯದ ಹಿಮಾಚ್ಛಾದಿತ ಶಿಖರಗಳು ಚಂದ ಕಾಣಿಸ್ತಾವೆ ಅಂತ ಜನ ನೋಡೋಕೆ ಬರಬೇಕು. ಸೌಂದರ್ಯ ತುಂಬಾ ಚೆನ್ನಾಗಿತ್ತು. ಈ ಹಳ್ಳಿಯಲ್ಲಿ ಉಳ್ಕೊಂಡು ಬೇರೆ ಬೇರೆ ಸ್ಥಳ ನೋಡ್ಕೊಂಡು ಬರೋರು. ಈಗೇನಾಗಿದೆ, ಆರ್ಥಿಕ ಹಿಂಜರಿಕೆ ಬಂದಿರೋದ್ರಿಂದ ಪ್ರವಾಸಿಗರೇ ಬರ್ತಾ ಇಲ್ಲ. ಇರೋ ಒಂದೆರಡು ಒಳ್ಳೆ ಹೋಟೆಲ್ಗಳು ಖಾಲಿ ಖಾಲಿ ಆಗಿದ್ದಾವೆ. ಕೆಲಸ ಮಾಡಿ ದುಡ್ಡು ಕೊಡ್ಬೇಕಲ್ಲ, ಸಂಬಳ ಕೊಡ್ಬೇಕಲ್ವಾ, ಕಟ್ಟಡ ಚೆನ್ನಾಗಿ ಇಟ್ಕೋಬೇಕಲ್ಲ, ಸ್ವಚ್ಛ ಮಾಡಬೇಕು, ದುಡ್ಡು ಬೇಕಲ್ಲ. ಪ್ರವಾಸಿಗರೇ ಇಲ್ಲ ಅಂದ ದುಡ್ಡು ಎಲ್ಲಿ ಬಂದಿತ್ತು? ಅದು ಅಲ್ಲದೆ ಹೋಟೆಲಿಗೆ ಸಪ್ಲೈ ಮಾಡಿರ್ತಾರಲ್ಲ ಸಾಮಾನ್ಯ ಎಲ್ಲ ಕೊಟ್ಟಂತ, ಅವ್ರ ಹಣೆ ಬಾರನು ಅಷ್ಟೇ, ಊರದಲ್ಲಿ ಎಲ್ಲರೂ ಮುಳುಗಿದ್ರೆ ಆ ಸಾಲದಲ್ಲಿ. ಒಂದು ದಿನ ಒಬ್ಬ ಶ್ರೀಮಂತನಂತೆ ಕಾಣುವಂಥ ಪರದೇಶಿ ಪ್ರವಾಸಿ ಬಂದ, ಒಂದು ಹೋಟೆಲಿಗೆ ಹೋದ. ಅವನು ಕಂಡಾಗ ಮಾಲೀಕನಿಗೆ ಭಗವಂತನ ಕಂಡಂಗೆ ಆಯಿತು. ಪ್ರವಾಸಿ ಬಂದವನೇ ಮಾಲೀಕನ ಕೇಳ್ದ, ಒಳ್ಳೆ ಕೋಣೆ ಉಂಟೆ, ಒಂದು ವಾರ ಇರಬೇಕಾಗಿದೆ ನನಗಿಲ್ಲಿ ಅಂದ. ಇದೇ ಸ್ವಾಮಿ, ಇಷ್ಟು ಒಳ್ಳೆ ರೂಬಿದ್ದು ಹೋಟೆಲ್ ಊರಲ್ಲೇ ಇಲ್ಲ, ಹೇಳ್ಕೋಬೇಕಲ್ಲ ಅವನು ಹೇಳ್ದ. ಅವನೇನು ಮಾಡ್ದ ಪ್ರವಾಸಿ, ಸರಿ ಈ 5,000 ರೂಪಾಯಿ ಇಟ್ಕೊಳ್ಳಿ ನಿಮ್ಮ ಕಡೆಗೆ, ನಾನು ಕೋಣೆ ನೋಡ್ಕೊಂಬಿಡ್ತೀನಿ, ಕೋಣೆ ಇಷ್ಟ ಆದರೆ ಇರ್ತೀನಿ, ಇದ್ರೆ ಹೋಗ್ಬಿಡ್ತೀನಿ ಅಂದ. ತಕ್ಷಣ ಯಜಮಾನ, ಏ ಬಾರೋ ಇಲ್ಲಿ ಸಾಹೇಬ್ರಿಗೆ, ಒಳ್ಳೆ ರೂಮ್ ತೋರಿಸೋ, ಚೆನ್ನಾಗಿರೋ ರೂಮ್, ಅಮೂಲ್ಯ ರೂಮ್ ತೋರಿಸೋ, ಚೆನ್ನಾಗಿ ಕಾಣುತ್ತಲ್ಲ ಗುಡ್ಡ ಅದು ತೋರಿಸೋ ಅಂಥೇಳಿ ಪ್ರವಾಸಿಯನ್ನು ಕಳಿಸ್ದ. ಆ ಮೇಜಿನ ಮೇಲೆ ಇತ್ತಲ್ಲ 5,000 ರೂಪಾಯಿ, ಅನ್ ಟಕ್ ಅಂತ ಜೇಬಲ್ಲಿ ಹಾಕ್ಕೊಂಡು ಸ್ವಯಂತ ಓಡ್ದ. ಎಲ್ಲಿಗೆ ಹೋದ? ತರಕಾರಿ ವ್ಯಾಪಾರ ಹತ್ರ ಹೋದ. ನೋಡೋ ದೊಡ್ಡ ಗಿರಾಕಿ ಬಂದಿದೆ, ನನ್ನ ಸಾಲದ ಬಾಕಿ ಇತ್ತಲ್ಲ 5,000 ರೂಪಾಯಿ, ತಗೋ ಸಾಲ ಚುಕ್ತಿ ಆಯ್ತಲ್ಲ, ಬೇಗ ತರಕಾರಿ ಕಳಿಸ್ಕೊಡು. ಮಳೆ ಹೋಟೆಲಿಗೆ ಬಂದ. ಆ ತರಕಾರಿ ಅಂಗಡಿ ಏನು ಮಾಡಿದೆ ಗೊತ್ತಾ? ಆ ನೋಟಿನ ಕಟ್ಟು ಹಿಡ್ಕೊಂಡು ರೈತನ ಮನೆಗೆ ಓಡ್ದ. ನಂದು 5,000 ರೂಪಾಯಿ ಸಾಲ ಇತ್ತಲ್ಲಪ್ಪ ನಿನ್ನ ಕಡೆಗೆ, ತಗೋ ನಾನು ಸಾಲ ಮುಗಿತಾ, ತಕ್ಷಣ ತರಕಾರಿ ಅಂಗಡಿ ಕಳಿಸು, ದೊಡ್ಡ ಗಿರಾಕಿ ಬಂದಿದೆ ಹೋಟೆಲ್ಗೆ ಅಂತ. ಆ ರೈತ ಏನು ಮಾಡ್ದ? 5,000 ರೂಪಾಯಿ ಇತ್ತಲ್ಲ, ತನ್ನ ಹೆಂಡತಿ ಕೊಟ್ಟ. ಅವತ್ತಿಂದ ಕಾಡ್ತಾ ಇದ್ದೆಲ್ಲ ಮನ, ನನಗೆ ದುಡ್ಡು ಬೇಕು ದುಡ್ಡು ಬೇಕು, ಸಾಲ ಮಾಡಿದ್ದೀನಿ ಅಂತ, ಅದೇನು ಸಾಲ ಮಾಡಿದ್ರೆ ತೀರಿಸ್ಬಿಡು ಮುಗ್ದು ಅಂದ. ಆ ಹೆಣ್ಮಗಳೇನು ಮಾಡಿದ್ಲು ಗೊತ್ತಾ? ದುಡ್ಡನ್ನು ಹಿಡ್ಕೊಂಡು ಹೋಟೆಲಿಗೆ ಬಂದ್ಲು, ಓಡಿ ಇದೇ ಹೋಟೆಲಿಗೆ. ಯಾಕೆಂದರೆ ಆಕೆ ತಮ್ಮ ತಮ್ಮನ ಹೆಂಡತಿ ಕಳೆದ ಬೇಸಿಗೆಯಲ್ಲಿ ಬಂದಾಗ ಅದೇ ಹೋಟೆಲ್ ಇಟ್ಕೊಂಡಿದ್ರು. ಈಕೆ ಜಂಬ ಕೊಚ್ಕೊಂಡಿದ್ದಾಳೆ, ನೀ ಚಿಂತೆ ಮಾಡಬೇಡಯ್ಯ, ನೀನು ನಿನ್ನ ಹೆಂಡತಿ ಇಲ್ಲಿರು, ಖರ್ಚಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಆದರೆ ದುಡ್ಡಿಲ್ಲ, ಆರ್ಥಿಕ ಹಿಂಜರಿಕೆ, ದುಡ್ಡೇ ಕೊಟ್ಟಿರಲಿಲ್ಲ, ಸಾಲ ಆಯಿತು. ಹೋಟೆಲ್ನ ಮೇಲೆ ಮೇಲೆ ಕೇಳ್ತಾ ಇದ್ದ, 5,000 ರೂಪಾಯಿ ಕೊಡು ಕೊಡು ಅಂತ. ಈಕೆ ಹೋಟೆಲಿಗೆ ಬಂದು, ನೋಡಯ್ಯ 5,000 ರೂಪಾಯಿ ತಗೋ, ನನ್ನ ಸಾಲ ಮುಗೀತು, ನಾ ಪಾರಾದೇನ ನಿಟ್ಟುಸಿರ್ಬಿಟ್ಟು ಓಡಿ ಬಂದ್ಲು. ಅಷ್ಟೊಳಗೆ ಪರದೇಶಿ ಪ್ರವಾಸಿ ಇದ್ದಲ್ಲ ಹೋಟೆಲ್ ಪ್ರದಕ್ಷಿಣೆ ಎಲ್ಲ ಮಾಡಿ ಬಂದವನು, ಏನಪ್ಪ ನನಗೆ ಕೋಣೆ ಸ್ವಚ್ಛತೆ ಊಟದ ಮನೆ ಸರಿ ಅನ್ನಿಸ್ತಿಲ್ಲ, ಬೇಡ ಬಿಡಿ ಅಂತ 5,000 ರೂಪಾಯಿ ಇತ್ತಲ್ಲ ಟೇಬಲ್ ಮೇಲೆ ಅನ್ ಜೇಬಿಗೆ ಹಾಕೊಂಡು ಹೋಗೇಬಿಟ್ಟ. ಮಾಲೀಕ ಬಾಯಿ ತೆಗೆದು ನೋಡ್ತಾನೆ ಇದ್ದ. ಕೆಲವ್ರೆ ಈ ತಮಾಷೆ ನೋಡಿ ಹೇಗಿದೆ, ಯಾರೊಬ್ಬರೂ ಈ ಪ್ರಸಂಗದಿಂದ ಹಣ ಗಳಿಸ್ಲಿಲ್ಲ, ಎಲ್ಲರೂ ಸಾಲದಿಂದ ಪಾರಾಗಿದ್ರು. ಈ ಹಣದ ವ್ಯವಸ್ಥೆನೇ ಹೇಗೆ ನೋಡಿ, ಆ ಹೋಟೆಲ್ನವ ದುಡ್ಡು ಇಸ್ಕೊಂಡು ತರಕಾರಿ ಅಂಗಡಿಯವನು ಕೊಟ್ಟ, ಅವನು ಸಾಲ ಚುಕ್ತಾಯಿತು. ತರಕಾರಿ ಅಂಗಡಿಯವನು ರೈತನ ಕೊಟ್ಟ, ಅವನು ಸಾಲ ಚುಕ್ತಿ ಆಯಿತು. ರೈತ ತನ್ನ ಹೆಂಡತಿ ಕೊಟ್ಟ, ಆಕೆ ತಂದು ಮತ್ತೆ ಅದೇ ಹೋಟೆಲ್ ಕೊಟ್ಟಲು, ಆಕೆ ಸಾಲ ಚುಕ್ತಾಯಿತು, ಅದು 5,000 ರೂಪಾಯಿ ವಾಪಸ್ ಹೋಯಿತು. ಇದು ಬಹಳ ತಮಾಷೆ ಇದು, ಇದು ನನ್ನ ಹಣಕಾಸಿನ ವ್ಯವಸ್ಥೆನೇ ಹಾಗೆ. ಅದೇ ರೀತಿ ನನಗನ್ನಿಸಿದ್ದು ಪ್ರಪಂಚದಲ್ಲಿ ಕೂಡ ಪ್ರೇಮದ ವ್ಯವಸ್ಥೆನೂ ಹಾಗೆ ಇದೆ. ಮನಸ್ಸು ಬಿಚ್ಚಿ ಒಳ್ಳೆ ಮಾತಾಡದೆ, ನಗುಮುಖ ತೋರಿಸದೆ, ಪ್ರೀತಿ ಗೌರವ ತೋರಿಸದೆ ನಾವೊಬ್ಬರಿಗೊಬ್ಬರಿಗೆ ಸಾಲುಗಾರರಾಗಿದ್ದೇವೆ. ಆ ಪ್ರೀತಿ ನಿರ್ವಾಜವಾಗಿ ಕೊಡೋಣ. ನಗು ಕೂಡ ಪ್ಲಾಸ್ಟಿಕ್ ಸ್ಮೈಲ್ ಬೇಡ, ನಿಜವಾದ ನಗು ಬರಲಿ, ಎಲ್ಲರ ನೆಮ್ಮದಿ ಹೆಚ್ಚಾಗ್ತದೆ. ಹಣದ ಹಿಂಜರಿಕೆ ಬರ್ತದೋ ಬಿಡ್ತದೋ ಗೊತ್ತಿಲ್ಲ, ಬರಲಿ ತೊಂದರೆ ಇಲ್ಲ, ಆದರೆ ಪ್ರೀತಿ ಗೌರವದ ಹಿಂಜರಿಕೆ ಮಾತ್ರ ಯಾವತ್ತೂ ಆಗಬಾರ್ದು.

0: ಹೀರೋ ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
1: ಹೀರೋನ ಕತ್ತಲೆಯಾಗಲಿ ಮನದೂರ ಕಲಿ ಕರೆಸಿ.
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.
1: ಕರುಣಾಳು ಬಾ ಬೆಳಕಿ.
2: ಇದು ಆಕಾಶವಾಣಿ ಕಾರವಾರ ಕಂಪನಾಂಕ 102.3 MHz. ಶ್ರೋತೃಗಳು, ಈಗ ಸಮಯ 6:15:11. ಇನ್ನು ಮುಂದೆ ಭಕ್ತಿಗೀತೆಗಳನ್ನು ಕೇಳೋಣ. ಆರ್ ಚಂದ್ರಿಕಾ ಅವರು ಹಾಡಿರುವ ಅಲ್ಲಿನ ಪ್ರಭುಗಳ ವಚನ ಕೇಳಿ.

ಕ್ಷೇತ್ರದಲ್ಲಿ 102.3 ಮೆಗಾಹರ್ಟ್ಜ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಭಕ್ತಿ ಗೀತೆಗಳನ್ನು ಕೇಳುತ್ತಿರುವಿರಿ. ಬಸವಣ್ಣನವರ ಇನ್ನೊಂದು ವಚನ ಹಾಡಿದ್ದಾರೆ ಶಂಕರ್ ಶಾನ್ವಾಗ್, ಕೇಳಿ. ಹಾವಿನ ಬಾಯಾ

ಇನ್ನು ಮುಂದೆ ರೂಪಾರಾವ್ ದೀಪಾರಾವ್ ಆಡಿರುವ ಬಸವಣ್ಣನವರ ಇನ್ನೊಂದು ವಚನ ಕೇಳಿ. ಜಗದಗಲ ಮಿಗಿಯಗಲ.

ಶ್ರೋತೃಗಳು, ಇಂದು ಅಪರಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಗಂಗಾವತಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್.

ನಿರ್ಮಲ ಪರಿಸರ ನಿಸರ್ಗದ ಕೊಡುಗೆ, ಅದರ ರಕ್ಷಣೆ ನಮ್ಮ ನಮ್ಮೆಲ್ಲರ ಹೊಣೆ. ಇದು ಆಕಾಶವಾಣಿ ಕಾರವಾರ. ಸಮಯ 6:30 ಆಗುತ್ತಿರುವೆ. ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ ಆರಂಭವಾಗುವುದು.

0: ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ.
1: ನಮ್ಮ ದೇಶದ ಬೌದ್ಧಿಕ ಪರಂಪರೆಯನ್ನು ಮರುಶೋಧಿಸುವ ಮತ್ತು ಅದನ್ನು ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯು ಇಂದು ಒಂದು ಮಹತ್ವದ ತಿರುವನ್ನು ಪಡೆದುಕೊಂಡಿದೆ. ಭಾರತದ ಜ್ಞಾನ ಪರಂಪರೆ ಎಂದರೆ ಕೇವಲ ವೇದಗಳು, ಶಾಸ್ತ್ರಗಳು ಅಥವಾ ಋಷಿಮುನಿಗಳ ವಾಕ್ಯಗಳು ಮಾತ್ರವಲ್ಲ, ಅದು ಉಪನಿಷತ್ತುಗಳಿಂದ ಹಿಡಿದು ಚಾರ್ವಕರ ವೈಚಾರಿಕತೆಯವರೆಗೆ, ಆಯುರ್ವೇದದಿಂದ ಹಿಡಿದು ಸಮಾಜ ಸುಧಾರಕರ ಸಮಾನತೆಯ ದೃಷ್ಟಿಕೋನದವರೆಗೆ ಹರಡಿರುವ ಬೃಹತ್ ಸಾಗರ. ಆದರೆ ಈ ಐತಿಹಾಸಿಕ ಜವಾಬ್ದಾರಿಯನ್ನು ಹೊತ್ತಿರುವ ನಾವು ಒಂದು ಮುಖ್ಯ ಪ್ರಶ್ನೆಯನ್ನು ಎದುರಿಸುತ್ತಿದ್ದೇವೆ. ಭಾರತೀಯ ಜ್ಞಾನ ಪದ್ಧತಿ ಎಂದರೆ ನಿಖರವಾಗಿ ಯಾವುದು? ಈ ವಿಷಯದ ಮುಖ್ಯ ತಿರುಳು ಏನು ಎಂದರೆ, ನಾವು ಜ್ಞಾನವನ್ನು ನೋಡುವ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು. ಮೊದಲನೆಯದು ಸಾಂಸ್ಥೀಕೃತ ಜ್ಞಾನ. ಇದು ಬರಹ ಆಧಾರಿತವಾದ, ಲಿಖಿತ ರೂಪದಲ್ಲಿರುವ ಮತ್ತು ಪಠ್ಯಪುಸ್ತಕಗಳಿಗೆ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಒಂದು ಸಾಂಪ್ರದಾಯಿಕ ಪದ್ಧತಿ. ಎರಡನೆಯದು ಸಜೀವ ಜ್ಞಾನ, ಅದೆಂದರೆ ಇದು ಬದುಕಿನ ವಿಧಾನ. ಇದು ಈ ದೇಶದ ಲಕ್ಷಾಂತರ ರೈತರು, ಕುಶಲಕರ್ಮಿಗಳು ಮತ್ತು ಆದಿವಾಸಿಗಳ ಬದುಕಿನಲ್ಲಿದೆ. ಉದಾಹರಣೆಗೆ, ಕರ್ನಾಟಕದ ಬಯಲುಸೀಮೆಯಲ್ಲಿ ಶತಮಾನಗಳಿಂದ ಕೆರೆಗಳನ್ನು ನಿರ್ವಹಿಸುತ್ತಾ ನೀರು

0: ನಿರ್ವಹಣೆ ಮಾಡುತ್ತಾ ರೈತಾಪಿ ವರ್ಗಕ್ಕೆ ಸರಿಯಾದ ರೀತಿಯಲ್ಲಿ ನೀರನ್ನು ಒದಗಿಸುತ್ತಾ ಬಂದಿರುವ ನೀರುಗಂಟಿ ಸಮುದಾಯದವರ ಜಲ ನಿರ್ವಹಣಾ ತಂತ್ರಜ್ಞಾನ. ಹಾಗೆಯೇ ಸಾವಿರಾರು ವರ್ಷಗಳಿಂದ ಕಾಡುಗಳಲ್ಲಿ ವಾಸವಾಗಿರುವ ಬುಡಕಟ್ಟು ಸಮುದಾಯಗಳ ಪರಿಸರದ ಅರಿವು, ಹಾಗೆಯೇ ಸಾವಯವ ಕೃಷಿ, ಕಲೆ, ನೇಕಾರಿಕೆ, ಹೀಗೆ ಯಾವುದೇ ಬಗೆಯ ಬದುಕಿನ ವಿಧಾನಗಳು ಈ ಗ್ರಂಥಗಳಲ್ಲಿ ದಾಖಲಾಗಿಲ್ಲ, ಲಿಖಿತವಾಗಿ ಸಿಗುವುದಿಲ್ಲ. ಅದರ ಬದಲಾಗಿ ಜನರ ಅನುಭವದಲ್ಲಿ, ಬದುಕಿನಲ್ಲಿ ಮತ್ತು ಪ್ರಕೃತಿಯನ್ನು ಓದುವ ಕೌಶಲ್ಯದಲ್ಲಿ ಮಾತ್ರ ಇದು ನಮಗೆ ಕಾಣಸಿಗುತ್ತದೆ. ನಮ್ಮ ಇಂದಿನ ಶಿಕ್ಷಣ ಮತ್ತು ನೀತಿ ನಿರೂಪಣಾ ವ್ಯವಸ್ಥೆಯು ಕೇವಲ ಗ್ರಂಥಸ್ಥ ಜ್ಞಾನಕ್ಕೆ ಮಾತ್ರ ಬೆಲೆ ನೀಡಿದರೆ ಇಂತಹ ಬದುಕಿನ ಜೀವಂತ ಸಜೀವ ಜ್ಞಾನವನ್ನು ಕಡೆಗಣಿಸಲ್ಪಟ್ಟು ನಮ್ಮ ನಾಡಿನ ನಿಸರ್ಗದೊಂದಿಗೆ ಬದುಕಿನೊಂದಿಗೆ ಮೇಳೈಸಿದ ಸುಸ್ಥಿರ ಜ್ಞಾನ ಪರಂಪರೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಮಾಹಿತಿಯೆಲ್ಲವೂ ಕೃತಕ ಬುದ್ಧಿಮತ್ತೆ ಅಂದರೆ AI ಹಾಗೂ ಇಂಟರ್ನೆಟ್ ಮೂಲಕ ನಿರ್ಧಾರವಾಗುತ್ತಿದೆ. ದುರದೃಷ್ಟವಶಾತ್ ಜಾಗತಿಕ AI ಮಾದರಿಗಳಲ್ಲಿ ಕನ್ನಡದಂತಹ ನಮ್ಮ ಪ್ರಾದೇಶಿಕ ಭಾಷೆಗಳ ದತ್ತಾಂಶವು ಅತ್ಯಂತ ಕಡಿಮೆ ಇದೆ. ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಮೌಖಿಕ ಮತ್ತು ಗ್ರಾಮೀಣ ಜ್ಞಾನವು ಅಸ್ತಿತ್ವದಲ್ಲೇ ಇಲ್ಲದ ಕಾರಣ ಅದು ಈ ಆಲ್ಗಾರಿದಮ್ಗಳ ಕಣ್ಣಿಗೆ ಕಾಣುತ್ತಿಲ್ಲ. ಸರ್ಕಾರಿ ನೀತಿಗಳನ್ನು ರೂಪಿಸುವಾಗ ಅಧಿಕಾರಿಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಿರುವ ಪ್ರಮಾಣೀಕೃತ ಅಥವಾ ಕಾನೂನಾತ್ಮಕವಾಗಿ ಸಮರ್ಥಿಸಬಹುದಾದ ವಿಷಯಗಳಿಗೆಯೇ ಹೆಚ್ಚಿನ ಮನ್ನಣೆ ನೀಡುತ್ತಾರೆ. ದಾಖಲಾಗದ ಗ್ರಾಮೀಣ ಜ್ಞಾನವನ್ನು ದಾಖಲಾಗಿಲ್ಲ ಎಂಬ ಕಾರಣಕ್ಕೆ ಇದು ರಿಸ್ಕ್ ಎಂದು ಭಾವಿಸಿ ಕಡೆಗಣಿಸಲಾಗುತ್ತದೆ. ಪರಿಣಾಮವಾಗಿ ನಮ್ಮ ಪೂರ್ವಜರು ಬದುಕಿ ರೂಪಿಸಿದ್ದ ಪರಿಸರ ಸ್ನೇಹಿ, ಬದುಕಿನ ಸ್ನೇಹಿ ಪದ್ಧತಿಗಳ ಬದಲಾಗಿ ಪರಿಸರಕ್ಕೆ ಮಾರಕವಾಗುವ ಅನೇಕ ಯೋಜನೆಗಳನ್ನು ನಾವು ಅಪ್ಪಿಕೊಳ್ಳುತ್ತಿದ್ದೇವೆ. ಭಾರತೀಯ ಬೌದ್ಧಿಕ ಇತಿಹಾಸವು ಕೇವಲ ಒಂದು ಧರ್ಮ, ಒಂದು ಜೀವನ ವಿಧಾನ ಅಥವಾ ಒಂದು ಸಾಂಸ್ಥಿಕ ಅಥವಾ ಪಾಂತಿಕ ವಿಧಾನಕ್ಕೆ ಸೀಮಿತವಾಗಿಲ್ಲ. ಇದರಲ್ಲಿ ವೈಚಾರಿಕ ಭಿನ್ನಮತಗಳಾದ ಚಾರ್ವಾಕರಿಂದ ಹಿಡಿದು ಸಮಾನತೆಯನ್ನು ಸಾರಿದ ಬೌದ್ಧರು ಮತ್ತು ಜೈನರು, ಭಕ್ತಿ ಮತ್ತು ಸೂಫಿ ಪರಂಪರೆಗಳು ಮತ್ತು ಇತ್ತೀಚಿನ ಫುಲೆ ಮತ್ತು ಅಂಬೇಡ್ಕರ್ ಮತ್ತು ಪೆರಿಯಾರ್ ಬಸವಣ್ಣನಂತವರ ಆಧುನಿಕ ಸುಧಾರಕರ ಕೊಡುಗೆಗಳು ಕೂಡ ಸೇರಿಕೊಂಡಿರುತ್ತವೆ. ನಾವು ಸ್ಥಳೀಯ ಜ್ಞಾನವನ್ನು ಕಡೆಗಣಿಸಿದ್ದರಿಂದಲೇ ಇಂದು ನಗರಗಳಲ್ಲಿ ನೀರಿನ ಬಿಕ್ಕಟ್ಟು, ಪ್ರವಾಹದಂತಹ ಸಮಸ್ಯೆಗಳು ಉಂಟಾಗಿವೆ. ಶಿಕ್ಷಣದ ವಿಷಯದಲ್ಲೂ ಅಷ್ಟೆ. ನಾವು ಮಕ್ಕಳನ್ನು ಪಠ್ಯಗಳನ್ನು ಕಂಠಪಾಠ ಮಾಡುವ ಯಂತ್ರಗಳನ್ನಾಗಿಸುವ ಬದಲು ವಿಮರ್ಶಾತ್ಮಕವಾಗಿ ಯೋಚಿಸುವವರನ್ನಾಗಿ ಮಾಡಬೇಕಾಗಿದೆ. ನಾವು ನಮ್ಮ ಅಸ್ಮಿತೆಯನ್ನು ರೂಪಿಸಿಕೊಳ್ಳುವಾಗ ಅದು ಈ ಒಳಗೊಳ್ಳುವಿಕೆಯ ಸಾಧ್ಯತೆಗಳನ್ನು ಕೂಡ ತನ್ನೊಳಗೆ ಇರಿಸಿಕೊಂಡಿರಬೇಕಾಗಿರುತ್ತದೆ. ಹಾಗಾಗಿಯೇ ಭಾರತೀಯ ಜ್ಞಾನ ಪದ್ಧತಿಯು ನಿಜಕ್ಕೂ ಯಶಸ್ವಿಯಾಗಬೇಕಾದರೆ ಅದು ಎಲ್ಲರಿಗೂ ಸೇರಿದ್ದಾಗಿರಬೇಕು. ಕರ್ನಾಟಕದ ಸಾಂಸ್ಕೃತಿಕ ಹರಿಕಾರರಾದ ಕುವೆಂಪು ಅವರು ಆಶಿಸಿದ ವಿಶ್ವಮಾನವ ಕಲ್ಪನೆಯು ಇಲ್ಲಿ ಅತ್ಯಂತ ಪ್ರಸ್ತುತ. ನಮ್ಮ ಬೌದ್ಧಿಕ ಪರಂಪರೆಯು ನಮ್ಮನ್ನು ಸಂಕುಚಿತಗೊಳಿಸಬಾರದು, ಬದಲಾಗಿ ಅದು ನಮ್ಮ ಜಾತಿ, ಧರ್ಮ ಮತ್ತು ಭಾಷೆಗಳ ಅರಿವನ್ನು ಸಮಾನವಾಗಿ ಗೌರವಿಸುವ ವಿಶಾಲತೆಯನ್ನು ನೀಡಬೇಕು.
1: ಇದುವರೆಗೂ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ
3: ಇದು ಆಕಾಶವಾಣಿ ಕಾರವಾರ. ಈಗ ರೈತರಿಗೆ ಸಲಹೆ.
4: ಕೊಕ್ಕೋ ಬೆಳೆಯಲ್ಲಿ ಪೋಷಕಾಂಶಗಳ ಸಮಗ್ರ ನಿರ್ವಹಣೆ ಮಾಡದೆ ಹೋದರೆ ಇಳುವರಿಯಲ್ಲಿ ಕುಂಠಿತವಾಗಬಹುದು. ಗಿಡವೊಂದಕ್ಕೆ ಪ್ರತಿ ವರ್ಷಕ್ಕೆ ಸುಮಾರು 100 ಗ್ರಾಂನಷ್ಟು ಸಾರಜನಕ, 40 ಗ್ರಾಂ ರಂಜಕ ಹಾಗೂ 140 ಗ್ರಾಂನಷ್ಟು ಪೊಟ್ಯಾಷ್ಗಳನ್ನು ಎರಡು ಸಮಭಾಗಗಳಲ್ಲಿ ಕೊಡಬೇಕಾಗುತ್ತದೆ. ಮೊದಲ ಕಂತನ್ನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಟ್ಟರೆ ಎರಡನೇ ಕಂತನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು. ಸಸಿಯ ಬುಡದಲ್ಲಿ ಸುಮಾರು 75 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯಲ್ಲಿ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಕೆಲವೊಂದು ತೋಟಗಳಲ್ಲಿ ಸತುವಿನ ಕೊರತೆಯನ್ನು ಕೂಡ ಗಮನಿಸಬಹುದು. ಎಲೆಗಳು ಬಿಳಿಚಿಕೊಳ್ಳುವಂತಹದ್ದು ಇದರ ಪ್ರಾರಂಭದ ಲಕ್ಷಣ. ಈ ರೀತಿ ಬಿಳಿಚಿಕೊಳ್ಳುವಂತಹದ್ದು ಅಲ್ಲಲ್ಲಿ ಮಾತ್ರ ಕಂಡುಬಂದರೆ ನಂತರದ ದಿವಸಗಳಲ್ಲಿ ಎಲೆಯ ಪತನಾಳಗಳು ಮಾತ್ರ ಹಸಿರಾಗಿರುತ್ತವೆ. ಬಹಳಷ್ಟು ಹೊಸ ಎಲೆಗಳು ಕಿರಿದಾಗಿ ಕತ್ತಿಯ ಆಕಾರವನ್ನು ಹೊಂದಿ ಸಣ್ಣ ಎಲೆ ನಂಜು ರೋಗದ ಚಿಹ್ನೆಯನ್ನು ತೋರಿಸಬಹುದು. ಕೊಂಬೆಗಳು ಗುಚ್ಚ ರೋಗದ ಚಿಹ್ನೆಯನ್ನು ತೋರಿಸಿ ಒಣಗಿ ಹೋಗಬಹುದು. ಶೇಕಡಾ 0.3 ಸತುವಿನ ಸಲ್ಫೇಟ್ ಮತ್ತು 0.15 ಸುಣ್ಣದ ಮಿಶ್ರಣವನ್ನು ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಸತುವಿನ ಕೊರತೆಯನ್ನು ಹೋಗಲಾಡಿಸಬಹುದು. ಉತ್ತಮ ಕೊಕ್ಕೋ ಬೆಳೆಗೆ ಬೇಸಿಗೆಯಲ್ಲಿ ನೀರಾವರಿಯನ್ನು ಕೊಡುವಂತಹದ್ದು ಕೂಡ ಅತಿ ಅವಶ್ಯ. ಪ್ರತಿ ಗಿಡಕ್ಕೆ ದಿನವೊಂದಕ್ಕೆ ಸುಮಾರು 20 ಲೀಟರ್ನಷ್ಟು ನೀರು ಬೇಕಾಗ್ತದೆ. ಕೊಕ್ಕೋ ಗಿಡದಲ್ಲಿ ಗಿಡವನ್ನು ಸವರುವಂತಹದ್ದು ಕೂಡ ಇನ್ನೊಂದು ಪ್ರಮುಖವಾದಂತಹ ಕೆಲಸ. ಸಾಮಾನ್ಯವಾಗಿ ಕೊಕ್ಕೋವನ್ನು ಅಡಿಕೆ ಮತ್ತು ತೆಂಗು

0: ತೋಟಗಳಲ್ಲಿ ಬೆಳೆಯಲಾಗುತ್ತದೆ. ಆದ್ದರಿಂದ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನು ನಿಯಂತ್ರಣದಲ್ಲಿ ಇಡಬೇಕು. ಇದಕ್ಕಾಗಿ ಸೂಕ್ತ ಮತ್ತು ಕ್ರಮಬದ್ಧ ಸವರುವಿಕೆ ಈ ಬೆಳೆಯಲ್ಲಿ ಅತಿ ಅವಶ್ಯ. ಸವರುವಿಕೆಯನ್ನು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗುತ್ತದೆ. ಹೊಸ ಸಸಿಗಳಲ್ಲಿ ಗಿಡದ ಎತ್ತರವನ್ನು ನಿರ್ಧರಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಕೊಕ್ಕೋ ಕಾಂಡವು ಸುಮಾರು 1-2 ಮೀಟರ್ ಎತ್ತರದವರೆಗೆ ಬೆಳೆದ ಮೇಲೆ ಕವಲು ಓಡಿದರೆ ತೋಟದಲ್ಲಿ ಕೆಲವು ಕೆಲಸಗಳಿಗೆ ಅನುಕೂಲವಾಗುತ್ತದೆ. ಈ ಸವರುವಿಕೆಯು ಕೊಕ್ಕೋ ಗಿಡದಲ್ಲಿ ಕವಲು ಒಡೆಯುವ ಎತ್ತರ ಮತ್ತು ಕವಲುಗಳ ಸಂಖ್ಯೆಗಳನ್ನು ನಿರ್ಧರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಎರಡು ರೀತಿಯ ಸವರುವಿಕೆಯನ್ನು ನಾವು ಇಲ್ಲಿ ಗಮನಿಸಬಹುದು. ನೈರ್ಮಲ್ಯತಾ ಸವರುವಿಕೆ ಮತ್ತು ರಚನಾ ಸವರುವಿಕೆ. ರೋಗಗ್ರಸ್ತ ಮತ್ತು ಅನುಪಯುಕ್ತ ಕೊಂಬೆಗಳನ್ನು ತೆಗೆದು ಗಿಡಗಳು ಆರೋಗ್ಯದಿಂದ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ನೈರ್ಮಲ್ಯತಾ ಸವರುವಿಕೆಯನ್ನು ಮಾಡಲಾಗುತ್ತದೆ. ಇದರಲ್ಲಿ ಕಾಂಡದಿಂದ ಹೊರಡುವ ಉಪರೆಂಬೆಗಳನ್ನು ತೆಗೆಯುವುದು, ಸತ್ತ ರೆಂಬೆಗಳನ್ನು ತೆಗೆಯುವಂತಹದ್ದು, ಕಾಂಡಕ್ಕೆ ಸುತ್ತಿಕೊಳ್ಳುವ ಗಿಡ ಮತ್ತು ಬಳ್ಳಿಗಳನ್ನು ತೆಗೆಯುವುದು, ಇರುವೆಯ ಗೂಡುಗಳನ್ನು ತೆಗೆಯುವಂತಹದ್ದು, ರೋಗಗ್ರಸ್ತ ಮತ್ತು ಇಲಿ ಅಥವಾ ಅಳಿಲುಗಳು ತಿಂದು ಹಾಳು ಮಾಡಿರುವಂತಹ ಕಾಯಿಯನ್ನು ಪ್ರತ್ಯೇಕಿಸುವಂತಹದ್ದು ಇವೆಲ್ಲವೂ ಒಳಗೊಂಡಿದೆ. ರಚನಾ ಸವರುವಿಕೆ ಅಂತಂದರೆ ಗಿಡದ ಹರಡುವಿಕೆಯನ್ನು ನಿಯಂತ್ರಿಸುವುದಕ್ಕೆ ಮತ್ತು ಗಿಡದ ಆಕಾರ ಹಾಗೂ ಗಾತ್ರವನ್ನು ರಕ್ಷಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಉತ್ತಮ ಉತ್ಪಾದಕತೆಯನ್ನು ಪಡೆಯುವುದಕ್ಕೆ ಸೂಕ್ತ ಹರಡುವಿಕೆ ಮತ್ತು ಗಾತ್ರವನ್ನು ನಿಯಂತ್ರಿಸುವುದು ಅತಿ ಅವಶ್ಯ. ದೊಡ್ಡ ರೆಂಬೆಗಳನ್ನು ಕತ್ತರಿಸಿದಾಗ ಕತ್ತರಿಸಿದ ಭಾಗಕ್ಕೆ ಶಿರನಾಶಕವನ್ನು ಹಚ್ಚಬೇಕು. ಇದರಿಂದ ಕತ್ತರಿಸಿದ ಭಾಗದಿಂದ ಗಿಡಕ್ಕೆ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಕಾಂಡದಿಂದ ಹೊರಡುವ ಉಪರೆಂಬೆಗಳನ್ನು ಮೇಲಿಂದ ಮೇಲೆ ತೆಗೀತಾ ಇರಬೇಕು. ಸಾಮಾನ್ಯವಾಗಿ ಸವರುವಿಕೆಯನ್ನು ಗಿಡದಲ್ಲಿ ಬೆಳೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮಾಡಲಾಗುತ್ತದೆ. ಬೀಜದಿಂದ ಅಭಿವೃದ್ಧಿಪಡಿಸಿರುವಂತಹ ಗಿಡಗಳಲ್ಲಿ ಕವಲು ಒಡೆಯುವ ಭಾಗ 1-2 ಮೀಟರ್ ಎತ್ತರದಲ್ಲಿರಬೇಕು. 3-4 ಕವಲುಗಳನ್ನು ಮಾತ್ರ ಉಳಿಸಿಕೊಂಡು ಉಳಿದ ಗೆಲ್ಲುಗಳನ್ನು ಕತ್ತರಿಸಿ ತೆಗಿಬೇಕು.
1: ರೈತರಿಗೆ ಸಲಹೆ ಕೇಳಿದ್ರಿ.

ಎಲ್ಲರ ಆಸೆಗಳನ್ನು ಪೂರೈಸಬಲ್ಲಷ್ಟು ಸಂಪತ್ತು ಈ ಭೂಮಿಯಲ್ಲಿದೆ. ಆದರೆ ಅದು ಮನುಷ್ಯರ ದುರಾಸೆಗಳಿಗಲ್ಲ. ಹೀಗೆಂದವರು ಮಹಾತ್ಮ ಗಾಂಧಿ.

ಈ ಪ್ರಕೃತಿಯು ನಮ್ಮ ಹಿರಿಯರು ಬಿಟ್ಟುಕೊಟ್ಟ ಆಸ್ತಿ. ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸುಂದರ ಪರಿಸರವನ್ನು ಉಳಿಸೋಣ.

ಇದು ಆಕಾಶವಾಣಿ ಕಾರವಾರ. ಸಮಯ 6:40 ಇದು ಗಾನ ಸುದಿಯ ಸಮಯ. ಇಂದಿನ ಗಾನ ಸುದಿಯಲ್ಲಿ ಮೊದಲಿಗೆ ವೃಂದಗಾನದಲ್ಲಿ ಬಸವೇಶ್ವರರ ವಚನವನ್ನು ಕೇಳಿ ಜ್ಞಾನಾಮೃತವೆಂಬ

ಶ್ರೋತೃಗಳು, ನೀವು ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಗಾನ ಸುದ್ದಿಯನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ರಂಗಗಾನದಲ್ಲಿ ಪುರಂದರದಾಸರ ಕೀರ್ತನೆ ಕೇಳಿ ಕಾನೂನು ಮೂರ್ತಿಯೇ.

0: 8024947. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಇದು ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
3: राग्रम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानलगळु न्यूज ऑन AIR नल्ली लभ्य। ಇನ್ನು ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ. ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು ಡಾ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾ ಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜಗಳನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ ಅಂದ್ರೆ ಪ್ರತಿಯೊಬ್ಬರು

0: ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದು ಈ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದೊಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
1: ಆಕಾಶವಾಣಿಯ ಈ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ಧ ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ಧ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರ್ಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕ್ಷಿರ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಾಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳ ಗಣಿಗಾರಿಕೆ, ಒತ್ತುವರಿ, ಕಾಡನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿಟ್ಟುಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ ಹಾಗೆ ಆರ್ಡರ್ ಮತ್ತು ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
1: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟೀಯ ಹೆದ್ದಾರಿ 50ರಲ್ಲಿ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿಯ ಸಂಸದ ಇ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30 ಉದ್ಘಾಟಿಸಿದರು.

0: ಸಲ್ಲಿಸಲಿದ್ದಾರೆ. ದೇಸಿ ಮಾವುತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್.
1: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23ಕ್ಕೂ ಹೆಚ್ಚು ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಬ್ಗೆರೆ ರೆಡ್, ಶ್ರೀ ವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ರಿ, ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾವೆ. ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಪ್ರತಿಕೂಲ ಸನ್ನಿವೇಶದಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನ ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ. ಅಲ್ಲಿ ಇವುಗಳು ಪ್ರದರ್ಶನಗೊಳ್ಳುತ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.
0: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರು ಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11 ಗಂಟೆಗೆ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರು ಮೇಳವನ್ನು ಉದ್ಘಾಟಿಸಲಿದ್ದು 70ಕ್ಕೂ ಅಧಿಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ಧಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, 12 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು, ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳು, ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೆಎಸ್ ಸುರೇಖಾ ಮತ್ತು ಎಂಎಸ್ ಶೀಲಾ ಅವರು ಹಾಡಿರುವ ಪೃಥ್ವಿ ನರಸಿಂಹಾಚಾರ್ಯರ ಕವನ ಕೇಳಿ, ಅಕೋಶಾಮ ಅವಳೆ ರಾಧೆ.

ಶ್ರೋತೃಗಳೇ, ನೀವು 102.3 ಮೆಗಾಹರ್ಟ್ಸ್ ತರಂಗಾಂತರಗಳಲ್ಲಿ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕವಿ ಚೆಲುವೀರ ಕಣವಿ ವಿರಚಿತ ಭಾವಗೀತೆಗೆ ಧ್ವನಿಯಾಗಿದ್ದಾರೆ ಬಿ ಆರ್ ಛಾಯಾ. ಕೇಳಿ, ಒಂದು ಮುಂಜಾವಿನಲ್ಲಿ ತುಂತಿರಿನ ಸೋನೆ ಮಳೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಶ್ರೋತೃಗಳೇ, ಇಂದು ಅಪರಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಧಿಕಶ ಅಧಿಕ ಮಾಸದ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವಿದೆ. ನಂತರ 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಷಯ ರೋಗ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಗಂಗಾವತಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನವಿದೆ.

đi. ಇದು ಆಕಾಶವಾಣಿ ಕಾರವಾರ. ಸಮಯ 7:34 ತುರ್ಲೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳಮದಲ್ಲಿ ಪ್ರಸಾರವಾಗುವುದು. ಪ್ರಸಂಗ ಮಾತಂಗ ಕನ್ನಿ. ನಡೆಸಿಕೊಡುತ್ತಾರೆ ಯಕ್ಷ ಸಿಂಧೂರ ಮಹಿಳಾ ಯಕ್ಷಗಾನ ಕೂಟ ತಲಪ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐದು ರಾಷ್ಟಗಳ ಪ್ರವಾಸದಲ್ಲಿ ಎರಡನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ ಐದು ರಾಷ್ಟಗಳ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುದಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿಯವರನ್ನು ವಿದ್ಯುಕ್ತವಾಗಿ ಬರಮಾಡಿಕೊಂಡವು. ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು ಜಲಜನಕ, ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ ಐದು ರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವೀಡಿಷ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ ನಾಲ್ಕನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು

0: ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೇಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರೆಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ದತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದಂತಹ ಮಾಧ್ಯಮ ವರದಿಯನ್ನು ನರೇಂದ್ರ ಮೋದಿಯವರು ತಳ್ಳಿಹಾಕಿದ್ದಾರೆ. ಈ ವರದಿ ಸಂಪೂರ್ಣವಾಗಿ ಅವಾಸ್ತವದಿಂದ ಕೂಡಿದೆ, ಅದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ಯಾವುದೇ ನಿರ್ಬಂಧಗಳನ್ನು ವಿಧಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವೋ ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು ಮಾದಕ ವಸ್ತು ಕಳ್ಳ ಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸ್ನೇಹಪರ ರಾಷ್ಟಗಳ ಸಹಕಾರದೊಂದಿಗೆ ಭಾರತವು 40 ಹೆಚ್ಚು ಅಂತಾರಾಷ್ಟೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ದದ ಹೋರಾಟವು ರಾಷ್ಟೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ರೂಪಾಯಿನಷ್ಟು ಹೆಚ್ಚಿಸಿದ್ದು ಪರಿಷ್ಕೃತ ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ರೂಪಾಯಿ ಆಗಿದೆ ಹಾಗೂ ಡೀಸೆಲ್ ದರ 94.10 ರೂಪಾಯಿಗೆ ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ರೂಪಾಯಿ ಹೆಚ್ಚಳವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಮತ್ತು ರಾಜ್ಯಸಭೆಯಿಂದ 10 ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ

0: ಸದಸ್ಯರಲ್ಲಿ ಹೇಮಾ ಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 188 ರನ್ಗಳ ಗುರಿ ಬೆನ್ ಹತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 187 ರನ್ ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ರನ್ ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ವಿಕೆಟ್ಗಳನ್ನು ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6ನೇ ಸ್ಥಾನದಲ್ಲಿದೆ ಮತ್ತು ಅಗ್ರ 4ನೇ ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ರಾಷ್ಟಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳು, ಇನ್ನು ಮುಂದೆ ಚಿತ್ರಗೀತೆಗಳನ್ನು ಕೇಳೋಣ.

ಗಾಯಕ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಈ ಗೀತೆ ಶನಿ ಪ್ರಭಾವ ಚಿತ್ರದ್ದು. ಈಗ ನರಸಿಂಹ ಅವರ ಈ ಕವಿತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಅಖಂಡ ಬ್ರಹ್ಮಚಾರಿಗಳು ಚಿತ್ರಕ್ಕೆಂದು ಕೆಜೆ ಸುಭಾಷ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದ್ದ ಗೀತೆಯನ್ನು ಕೇಳುತ್ತಿರುವಿರಿ. ಕವಿ ದೊಡ್ಡರಂಗೇಗೌಡ ಅವರ ಈ ಕವಿತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

ಕೇಳಿ ಬರುತ್ತಿರುವ ಧ್ವನಿ ಶಿವಮೊಗ್ಗ ಸುಬ್ಬಣ್ಣವರದು. ಸಂತ ಶಿಶುನಾಥ ಶರೀಫರ ಈ ರಚನೆ ಸಂತ ಶಿಶುನಾಥ ಶರೀಫ್ ಚಿತ್ರದ್ದು. ಸಂಗೀತ ಶ್ರೀ ಅಶ್ವಥ್.

ಶ್ರೋತೃಗಳೇ, ಇನ್ನು ಮುಂದೆ 8:30 ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರವಾಳ ಪ್ರಸಾರವಾಗುವುದು. ಕೃತಿ ಮತ್ತು ಓದು ನೂತನ ಎಸ್ ಕದಂ. ಇದು ಆಕಾಶವಾಣಿ ಕಾರವಾರ. ಸಮಯ 8 ಗಂಟೆಗಳ ತಪ್ಪಿವೆ. ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ LO.
3: ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ AK ಚಂದಾ ಅವರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಗಿದ್ದ ಚಂದಾ ಸಮಿತಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿತು. ಆ ವರದಿಯ ವಿವರಗಳು ಹೀಗಿವೆ. ಸರ್ಕಾರಿ ಇಲಾಖೆಯ ನೀತಿ ನಿಯಮಗಳಿಗೆ ಅಧೀನವಾಗಿ ರೇಡಿಯೋದಂತಹ ಕ್ರಿಯಾತ್ಮಕ ಮಾಧ್ಯಮ ಭಾರತದಲ್ಲಿ ಬೆಳೆಯುವುದು ಸಾಧ್ಯವಿಲ್ಲ. ಆಕಾಶವಾಣಿಯನ್ನು ಸಾಂಸ್ಥಿಕವಾಗಿ ಬದಲಾವಣೆ ಮಾಡಬೇಕು ಹಾಗೂ ಈಗಿರುವ ಆರ್ಥಿಕ ಹಾಗೂ ಆಡಳಿತಾತ್ಮಕ ಕಾರ್ಯವಿಧಾನದಿಂದ ಆಕಾಶವಾಣಿ ಹಾಗೂ ದೂರದರ್ಶನಗಳನ್ನು ಮುಕ್ತಗೊಳಿಸಬೇಕು. ಹೊಸದಾದ ಸಾರ್ವಜನಿಕ ನಿಗಮವೊಂದು ಅಸ್ತಿತ್ವಕ್ಕೆ ಬಂದು ಕ್ರಿಯಾತ್ಮಕ ಮಾಧ್ಯಮದ ಅವಶ್ಯಕತೆಗಳನ್ನು ಮನದಲ್ಲಿಟ್ಟುಕೊಂಡು ನೇಮಕಾತಿ ಹಾಗೂ ಆರ್ಥಿಕ ನಿರ್ವಹಣೆಯ ಹೊಸ ವಿಧಾನಗಳು ರೂಪುಗೊಳ್ಳಬೇಕು. ಆಕಾಶವಾಣಿಗೆ ಈಗ ತಾತ್ವಿಕವಾಗಿ ಸ್ವಾತಂತ್ರ್ಯವಿದ್ದರೂ ಪ್ರಾಯೋಗಿಕವಾಗಿ ಅದು ಇರಲು ಸಾಧ್ಯವಿಲ್ಲ. ಅದಕ್ಕೆ ಎರಡು ಕಾರಣಗಳನ್ನು ಸಮಿತಿ ನೀಡಿತು. ಮೊದಲನೆಯದಾಗಿ, ಮಂತ್ರಿಗಳು ಡೈರೆಕ್ಟರ್ ಜನರಲ್ ಅವರ ಅಧಿಕಾರವನ್ನು ರಾಜಕೀಯವಾಗಿ ಬಳಸಿಕೊಂಡು ಕಾರ್ಯಕ್ರಮ ಯೋಜನೆ ಹಾಗೂ ಪ್ರಸ್ತುತಿಯಲ್ಲೂ ತಲೆಹಾಕುತ್ತಿರುವುದು. ಎರಡನೆಯದಾಗಿ, ತಮ್ಮ ಹಿತವನ್ನು ಕಾಯುವ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿ ನೇಮಕ ಮಾಡುತ್ತಿರುವುದು. ಇದರಿಂದ ಆಕಾಶವಾಣಿಯ ಬಗೆಗೆ ಸಾರ್ವಜನಿಕ ಅಭಿಪ್ರಾಯ ಚೆನ್ನಾಗಿಲ್ಲ, ಅದರ ಉದ್ದೇಶಗಳು ನಾಶವಾದವು ಹಾಗೂ ಅದರ ಪ್ರೇರಣೆ ಇಲ್ಲವಾಯಿತು ಎಂದು AK ಚಂದಾ ಅವರ ನೇತೃತ್ವದ ಸಮಿತಿ ಗುರುತಿಸಿತು. ಆಕಾಶವಾಣಿಯ ವೈಫಲ್ಯಗಳಿಗೆ ಸರ್ಕಾರದ ನೇರ ಹತೋಟಿಯೇ ಕಾರಣ, ಅದು ತಪ್ಪಬೇಕು. ಆಕಾಶವಾಣಿ ಸ್ವಯಂ ಆಡಳಿತ ಸಂಸ್ಥೆಯಾಗಬೇಕು ಎಂದು ಸಮಿತಿ ಶಿಫಾರಸು ಮಾಡಿತು. ಆದರೆ ಸರ್ಕಾರ ಈ ಶಿಫಾರಸನ್ನು ಒಪ್ಪಲಿಲ್ಲ. ಇನ್ನೊಂದು ಪ್ರಬಲವಾದ ಟೀಕೆ ಎಂದರೆ, ಮೀಡಿಯಂ ವೇವ್ ತರಂಗಾಂತರದಲ್ಲಿ ದೇಶದ ಎಲ್ಲಾ ಭಾಗದ ಜನರು ಎಲ್ಲಾ ಕೇಂದ್ರಗಳನ್ನು ಕೇಳಲು ಸಾಧ್ಯವಾಗದಿರುವುದು. ಉದಾಹರಣೆಗೆ, ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ಮೈಸೂರಿನಲ್ಲೋ ಧಾರವಾಡದಲ್ಲೋ ಕೇಳಿಸದಿರುವುದು. ಚಂದಾ ಸಮಿತಿಯು ಆಯವ್ಯಯದಲ್ಲಿ ಆಕಾಶವಾಣಿಗೆ ಹೆಚ್ಚಿನ ಹಣಕಾಸಿನ ನೆರವು ಸಿಗದಿರುವುದೇ ಇದಕ್ಕೆ ಕಾರಣ ಎಂದು ಹೇಳಿತು. ಮೊದಲ ಹಾಗೂ ಎರಡನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಒಟ್ಟು ಆಯವ್ಯಯದ ಒಂದು ಭಾಗದಲ್ಲಿ ಹತ್ತನೇ ಒಂದು ಭಾಗವನ್ನು, ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶೇಕಡಾ ಒಂದು ಭಾಗದಲ್ಲಿ ಎಂಟನೇ ಒಂದು ಭಾಗವನ್ನು ಮಾತ್ರ ನೀಡಲಾಗಿತ್ತು. ಹೀಗೆ ಪ್ರಸಾರ ವ್ಯವಸ್ಥೆಯ ಅಭಿವೃದ್ಧಿಗೆ ಆದ್ಯತೆ ನೀಡಿದ ಕಾರಣ ದೇಶದ ಕೆಲಭಾಗದ ಕೇಳುಗರು ಆಕಾಶವಾಣಿಯ ವ್ಯಾಪ್ತಿಗೆ ಒಳಪಡದೇ ಹೋದರು ಎಂದು ಚಂದಾ ಕಮಿಟಿ ತನ್ನ ವರದಿಯಲ್ಲಿ ಹೇಳಿದೆ. ದೂರದರ್ಶನವು ಆಕಾಶವಾಣಿಯಿಂದ ಬೇರ್ಪಡಬೇಕು, ಅದಕ್ಕೆ 20 ವರ್ಷಗಳ ಅಭಿವೃದ್ಧಿ ಯೋಜನೆ ಸಿದ್ಧವಾಗಬೇಕು ಎಂಬುದು ಚಂದಾ ಕಮಿಟಿ ಹೇಳಿದ ಎರಡನೇ ಅಂಶ. ಮೂರನೆಯದಾಗಿ, ವಿವಿಧ ಭಾರತಿ ಕೇಂದ್ರವನ್ನು ವಾಣಿಜ್ಯೀಕರಣಗೊಳಿಸಿ ಅದರ ಲಾಭವನ್ನು ಆಕಾಶವಾಣಿಯ ಅಭಿವೃದ್ಧಿಗೆ ಬಳಸಿ.

0: 1969ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅವರ ಮಂತ್ರಿಮಂಡಲ ಈ ವರದಿಯನ್ನು ಪರಿಶೀಲಿಸಿತು. ಆದರೆ ಆಕಾಶವಾಣಿಗೆ ಸ್ವಾಯತ್ತತೆಯನ್ನು ನೀಡಲು ಅದು ಸಕಾಲವಲ್ಲ ಎಂದು 1970ರ ಏಪ್ರಿಲ್ನಲ್ಲಿ ಲೋಕಸಭೆಯಲ್ಲಿ ತಿಳಿಸಲಾಯಿತು. ಈ ನಿರ್ಣಯ ವಿರೋಧ ಪಕ್ಷಗಳಿಂದ ಸಾಕಷ್ಟು ಟೀಕೆಗೆ ಗುರಿಯಾಗಿ ಆಕಾಶವಾಣಿ ಹಾಗೂ ದೂರದರ್ಶನಗಳನ್ನು ಇಂದಿರಾ ಗಾಂಧಿಯವರ ಸರ್ಕಾರ ಅಧೀನದಲ್ಲಿಟ್ಟುಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ತೀವ್ರ ಆಕ್ರೋಶವನ್ನು ಎದುರಿಸಿತು. ಸರ್ಕಾರ ದೂರದರ್ಶನದ ಬೆಳವಣಿಗೆಗೆ ಆರ್ಥಿಕವಾಗಿ ಸಶಕ್ತವಾಗಿರದ ಕಾರಣ ಇರುವ ಹಣಕಾಸಿನಲ್ಲೇ ಅದರ ವಿಸ್ತರಣೆ ಆಗಬೇಕೆಂಬುದನ್ನು ಅಂಗೀಕರಿಸಿತು. ಆದರೆ ಆಕಾಶವಾಣಿಯಿಂದ ಅದನ್ನು ಬೇರ್ಪಡಿಸಲು 1 ದಶಕದವರೆಗೂ ಕಾಯಬೇಕಾಯಿತು. ಚಂದಾ ಕಮಿಟಿಯ ವರದಿಯಂತೆ ವಿವಿಧ ಭಾರತಿಯನ್ನು 1967ರಲ್ಲಿ ಆರಂಭಿಸಲಾಯಿತಾದರೂ ಅದರ ಲಾಭ ಆಕಾಶವಾಣಿಗೆ ದೊರೆಯಲು 1 ದಶಕವೇ ಬೇಕಾಯಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
3: ಸವಿ ಸವಿ ನೆನಪು
4: ಸವಿ ಸವಿ ನೆನಪು.
5: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ನಮಸ್ಕಾರ ಕೇಳುಗರೆ, ಆಕಾಶವಾಣಿಗೆ 90 ವರ್ಷದ ಸಂಭ್ರಮ. ಈ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಆಕಾಶ ಬುಟ್ಟಿ. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ವೈಜನಾಥ್ ಬಿರಾದಾರ್ ಅವರು. ಹಿರಿಯ ಚಲನಚಿತ್ರ ನಟ, ರಂಗಭೂಮಿ ಕಲಾವಿದರು, ಜಾನಪದ, ಡಪ್ಪಿನಾಟ, ಕೋಲಾಟ, ದೊಡ್ಡಾಟ, ಕಿರುತೆರೆ, ಹಿರುತೆರೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. 74 ವರ್ಷದ ಹಿರಿಯ ಕಲಾವಿದ ಆಕಾಶವಾಣಿ ಕೇಂದ್ರದಲ್ಲಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ತೆ.
1: ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡ್ಲಿಕ್ಕೆ.
6: ಇಲ್ಲ, ನನಗೂ ಖುಷಿ ಆಗ್ತದೆ, ಯಾಕಂದ್ರೆ 90 ವರ್ಷ ಆಕಾಶವಾಣಿ ಆಗಿದೆ ಅಂದ್ರೆ ನನಗೆ 74, ಇದಕ್ಕೆ 90 ಹತ್ತಿರದಲ್ಲಿ ಇದ್ದೀವಿ.
1: ಹೌದು, ನೀವು ಆಕಾಶವಾಣಿ ಜೊತೆ ಜೊತೆಗೆ ನಡ್ಕೊಂಡು ಬಂದಿದ್ದೀರಿ. ನಿಮ್ಮ ಹಾಗೆ ಆಕಾಶವಾಣಿ ಕೂಡ ವೈವಿಧ್ಯಮಯವಾದ ಪಾತ್ರವನ್ನ ವಹಿಸ್ತಾ ಇದೆ ಜನರ ಬದುಕಿನಲ್ಲಿ. ಎಂತೆಂಥ ಪಾತ್ರಗಳನ್ನ ಮಾಡಿದಿರಿ? ಮತ್ತೆ ಬರೀ ಪಾತ್ರಗಳಷ್ಟೇ ಅಲ್ಲ, ಕೋಲಾಟ, ಆಮೇಲೆ ಡಪ್ಪಿನಾಟ ಅಂತ ಹೇಳಿದ್ರಿ ನೀವು, ದೊಡ್ಡಾಟ, ಟಿವಿ ಸೀರಿಯಲ್ಗಳಲ್ಲಿ ಮಾಡಿದ್ದೀರಿ, ನಾಟಕಗಳಲ್ಲಿ ಮಾಡಿದ್ದೀರಿ,
6: ಆಮೇಲೆ ಜಾನಪದ ಗುರುರಾಜ ಹೊಸಕೋಟೆಯವ್ರ ಜೊತೆ ಜಾನಪದ ತಂಡದಲ್ಲಿದೆ, ಆಮೇಲೆ ರಸಮಂಜರಿ, ಆಮೇಲೆ ಆರ್ಕೆಸ್ಟ್ರಾ, ಯಾವ್ದು ಬಿಟ್ಟಿಲ್ಲ ಮೇಡಮ್. ಯಾಕಂದ್ರೆ ಇಲ್ಲಿ ಬಂದ್ರೆ ಸಿನಿಮಾ ಒಂದೇ ನಂಬ್ಕೊಂಡ್ರೆ ಕಷ್ಟ ಆಗದ. ಏನಂದ್ರೆ ಯಾವ್ದು ನಾನು ಕಲ್ತಿಲ್ಲ, ನಿಂತು ನೋಡೋದು ಮಾಡ್ತೀನಿ ಅನ್ನೋದು. 12 ವರ್ಷಕ್ಕೆ ನಾವು ಕೋಲಾಟಕ್ಕೆ ಜಾಯ್ನ್ ಆಗಿದ್ದು ನೋಡ್ತಾರೆ ಕೆಲವರು, ಅಂದ್ರೆ ಆ ಹುಡುಗ ಬಂದು ನಿಂದಿರ್ತಾನೆ, ಕರೆ ಅವನಿಗೆ ನೋಡ್ಕೊಂಡೇನಪ್ಪ, ಅವ್ನು ನೋಡ್ಕೊಂಡೆ, ಅವ್ನು ಶುರು ಮಾಡೋದು. ಆ ಕಡೆ ಯಕ್ಷಗಾನ ಅಂತಂದ್ರೆ ನಮ್ಮಲ್ಲಿ ದೊಡ್ಡಾಟ ಅಂತಾರೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಆ ತರ
1: ಹೆಚ್ಚು ಕಡಿಮೆ ಒಂದು 50 ವರ್ಷಕ್ಕಿಂತ ಜಾಸ್ತಿ ನೀವು ಜನರಿಗೆ ಹತ್ತಿರವಾಗಿದ್ದೀರಾ. ಅಂದ್ರೆ ಈಗ ಹೇಳದ ಹಾಗೆ ಸಿನಿಮಾದಲ್ಲಿ, ನಾಟಕದಲ್ಲಿ, ಟಿವಿನಲ್ಲಿ.
6: ನಾನು ರೇಡಿಯೋ, ನಾನು ಚಿಕ್ಕ ವಯಸ್ಸಲ್ಲೇ ನಾನು ಕೇಳಿದ್ರೆ ನನಗೆ ಅಂದ್ರೆ 1952 ನಾನು ಹುಟ್ಟಿದ ದಿನ, 26/6/52. ಬಟ್ ನಾನು ಒಂದು 10-12 ವಯಸ್ಸಿಗೆ ನನಗೆ ಅದು ಸ್ವಲ್ಪ ಕಲೆ ಬಗ್ಗೆ ಇದೆ. ನಮ್ಮಲ್ಲಿ ಸಂಜೀವ್ ಅಂತ ಹೇಳಿ ಒಬ್ಬರು ಇದ್ರು, ಅವನು ಅವ್ರ ಹತ್ರ ನೆಲ್ಕೋ ರೇಡಿಯೋ ಅಂತಿತ್ತು, ಉದ್ದ ಹಿಂಗ ಇದು ಬರೋದು, ಹಿಂಗ ಟವರ್ ಆಂಟೆನ್ ಬರೋದು. ಅವ್ರು ಏನ್ ಮಾಡೋರು ಅಂದ್ರೆ ಹಿಡ್ಕೊಂಡು ಹೋಗೋರು, ಅದ್ ಹೆಂಗಿತ್ತು ಅಂದ್ರೆ ಸೆಲ್ ಹಾಕ್ಬೇಕು ಅದಕ್ಕೆ ಹೋಗಿ, ಅದ್ ಏನಾಯ್ತು ಅಂದ್ರೆ ಭದ್ರಾವತಿ ರೇಡಿಯೋ ಟೈಂಟ್ ಈಗ ಓದುತ್ತಿರೋ ಟೈಂಟ್ ಎಲ್ಲ ಬರೋದು ಏನಣ್ಣ. ಆವಾಗ ಅವ್ರು ಟಕ್ ಹೊಡೆದ್ರೆ ತಲೆ ಮಾಡುದು ಕರೆಕ್ಟ್ ಆಗಿ ಬರೋದು, ಸೆಲ್ ಏನು ಪ್ರಾಬ್ಲಮ್ ಹಿಡ್ಕೊಂಡು ಹೋಗೋರು. ಅವ್ ಹೇಳೋರು ಅಣ್ಣ ಆಡ ಎಷ್ಟಕ್ಕೆ ಬರ್ತಾವೆ, ಬೆಳಿಗ್ಗೆ 7:30 ಬರ್ತಾವೆ, 1:30 ಬರ್ತಾವೆ, ಹೇಳೋದ್ರೆ ನಾನು ಗುರ್ತು ಮಾಡ್ಕೊಂಡಿದ್ದೆ. ಟಕ್ಕರೆ ಓಡಿ ಮನೆ ಮುಂದೆ ಹೋಗಿ ನೆರಳಿತ್ತು ನಮ್ಮ ಮನೆ, ನಾನು ಮರಿಯ ತಗಡ ಅಂತೀವ್ರು ಪತ್ರ ನೋಡಿದ್ರೆ ಅಯ್ಯೋ ಈ ಟೈಮ್ ಬರ್ತಾ ಅಲ್ಲಿ ಒಂದ್ ಸ್ವಲ್ಪ ಇದ್ದ ಓಡಿ.
1: ನೀವು ಸೂರ್ಯನ ಮೇಲೆ ನಿಗದಿ ಮಾಡ್ಕೋತಾ ಇದ್ದೀರಿ ಟೈಮ್, ಇಷ್ಟು ಗಂಟೆಗೆ ಇಷ್ಟು ಬಿಸಿಲು ಬಂದ್ರೆ ಅಥವಾ ಇಲ್ಲಿ ಬಂದ್ರೆ ರೇಡಿಯೋದಲ್ಲಿ ಹಾಡು ಬರುತ್ತೆ ಕೇಳ್ಬೇಕು.
6: ನಾವು ನಿಂತ್ರೆ ನಮ್ ಮುಂದೆ ತಲೆ ಹತ್ರ ಪಾದ ಬಂತು, ನಾವು ಕರೆಕ್ಟ್ 12 ಆಗಿದೆ ಈಗ. ಅವಾಗ ರೇಡಿಯೋ ನಮ್ ಆಯ್ತು, ಅವಾಗ ವಾಚ್ಗಳು ಏನಂದ್ರೆ ಒಂದ್ ಊರಿದ 4 ಜನ 5 ಜನ ಕೈಲಿ ವಾಚ್. ಅವಾಗ ಮತ್ತೆ ಫೋನ್ಗಳಿಲ್ಲ, ಆಮೇಲೆ 2-ವೀಲರ್ ಇಲ್ಲ, ಇಲ್ಲ ಊರಲ್ಲಿ 1-2-3, ಆಮೇಲೆ ಟ್ರಾಕ್ಟರ್ ಊರಿಗೆ 1-2, ಆ ತರ ಒಂದು ಕಾಲ. ಅವಾಗ ಆಯ್ತು, ಏನಾದ್ರು ವಿಷಯ ಹೇಳ್ಬೇಕಂದ್ರೆ ಟೆಲಿಗ್ರಾಮ್ ಕೊಡ್ಬೇಕು ನಾವು, ಅದೇನು ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಅಂದ್ಬಿಟ್ರೆ ಗಾಬರಿ ಆಗ್ಬಿಡೋರು.
1: ಮದುವೆ

0: ಮದುವೆ ಇದೆ ಅಂದ್ರು ಸ್ಟಾರ್ಟ್ ಇಮಿಡಿಯೇಟ್ಲಿ ಅನ್ಬೇಕು, ಯಾರು ಹೆಚ್ಚು ಕಮ್ಮಿ ಆದ್ರೂ ಸ್ಟಾರ್ಟ್ ಇಮಿಡಿಯೇಟ್ಲಿ ಅನ್ಬೇಕು.
1: ಕರೆಕ್ಟ್.
0: ಏನಾದ್ರು ಒಂದು ಟೆಲಿಗ್ರಾಮ್ ಬಂದಿದೆ ಅಂದ್ರೆ ಭಯ,
1: ಯಾರಿಗೆ ಏನ್ ಹೆಚ್ಚು ಕಡಿಮೆ ಆಯ್ತು
0: ಆಗಿದೀವೋ, ಎಮರ್ಜೆನ್ಸಿಗೂ ಅದೇ ಕೊಡಬೇಕು,
1: ಶುಭ ಕಾರ್ಯಕ್ಕೂ ಅದೇ, ಏನಾದ್ರೂ ಕೆಟ್ಟ ಸುದ್ದಿ ಆದ್ರೂ ಟೆಲಿಗ್ರಾಮ್.
0: ಟೆಲಿಗ್ರಾಮ್ ಬಂದಿರಿ ಅಂತಂದ್ರೆ ಅಂದ್ರೆ ಯಪ್ಪ ಏನಾಯ್ತು, ಹಾ ಯಾರಿ ಇರ್ರಿ ಯಾಕ್ರಿ ಅವರ ಸುಮ್ಮನೆ, ಓ ಇವ್ರ ಮದುವೆನಾ ಆಯ್ತು ಬಿಡಪ್ಪ, ಹಿಂಗೆ
1: ಒಳ್ಳೆ ಸುದ್ದಿ ಬಂದ್ರೆ ಹಬ್ಬ ಸದ್ಯ
0: ಆತರ ಒಂದು. ಬಟ್ ಅವ ನಮ್ಗೆ ನಮ್ಮ ಆಕಾಶವಾಣಿ ನಮ್ಗೆ ಇದು ನಂಟಿತ್ತು ಅವಾಗ, ಸಾಂಗ್ ಕೇಳ್ಬೇಕಾದ್ರೆ ಅವ್ರು ಅಲ್ಲೇ, ನೀನ್ ಎಲ್ಲೂ ಸಿಗ್ತಿದ್ದೀನಿ ನಮ್ಗೆ, ಹಾಡುಗಳು ಕೇಳ್ಬೇಕಾದ್ರೆ ಅಲ್ಲೇನೆ. ಆಮೇಲೆ ಏನಾದ್ರೆ ರಾಜಕೀಯ ಸುದ್ದಿ ಏನಾದ್ರು ಬೇಕಾದ್ರೆ ರೇಡಿಯೋದ್ರ ಆ ಟೈಮಿಗೆ ಹೇಳೋರು ಒಂದೂವರೆಗೆ. ಈಗ ಇವರು ಮತ್ತೆ ದೇವರಾಜ್ ಅರಸವರು, ಬಂದ್ರೆ ಗುಂಡೂರಾವ್ ಅವರು, ಬಂಗಾರಪ್ಪನವರು, ಇವೆಲ್ಲ ಏನಂದ್ರೆ ಅಲ್ಲೇ ಕೇಳ್ಬೇಕು ರಾಜಕೀಯದ್ದು, ಅಲ್ಲೇ ಕೇಳ್ಬೇಕು ಏನಾದ್ರು ವಿಶೇಷ. ಆಮೇಲೆ ಏನಾದ್ರು ನಮ್ಮ ದಾಳಿ ಆಯ್ತು ಅದು ಇದು ಅಂದ್ರೆ ಕೂಡ ಎಲ್ಲ ಅಲ್ಲೇ ಕೇಳ್ಬೇಕು. ಮತ್ತೆ ಕೆಲವರು ಕೂರ್ತಿದ್ರು, ಏ ಬಂತೇನಪ್ಪ ಟೈಮ್ ಬಂತ, ಅದು ಇವತ್ತೇನೋ ಆಗ್ಯದಲ್ಲ ಅದು, ಎಲ್ಲೋ ಸುಮ್ಮನೆ ಒಬ್ರು ಮಾತಾಡೋದು ಸುಮ್ಮನೆ ಕಿವಿ ಕೊಟ್ಟು ಕೇಳೋರು, ಒಳ್ಳೆ ಗಮನ ಮೇಡಮ್ ಅವಾಗ. ಬಟ್ ಒಂದು ಖುಷಿ ಏನಾಗ್ತಾ ಇದೆ ಅಂದ್ರೆ 90 ವರ್ಷ ಆಕಾಶವಾಣಿಗೆ ನನಗೆ 74 ಹತ್ರ ಬಂದಿದ್ದೀನಿ ನಾನು. ಬಟ್ ಅವಾಗ ಏನಾಗ್ತಿತ್ತು ಅಂದ್ರೆ ಅವಾಗೆಲ್ಲ ನಾವು ಕರೆಕ್ಟ್ ಏನೋ ಒಂದು ಲೆಕ್ಕಾಚಾರ ಇತ್ತು ಅವಾಗ ಆಕಾಶವಾಣಿದ ಆಗಿತ್ತು ಅಂದ್ರೆ ಇದನ್ನ ಪಕ್ಕ ಓ ಹಿಂಗಾಗಿದೆ ಹಿಂಗೆ ಆಗಿದೆ, ಇವ್ರು ಗೆದ್ರು ಇವ್ರು ಸೋತರು ಇಂಥವ್ರು ತೀರ್ಕೊಡ್ರು ಇಂಥವ್ರು ಹುಟ್ಟಿದ್ರು ಅದು ಪಕ್ಕ ಸುದ್ದಿ ಅದು, ಅದ್ರ ಬೇರೆ ಯಾವ ಇದನ್ನೇ ಇಲ್ಲ. ಮತ್ತೆ ಎಲ್ರಿಗೂ ಒಂದೇ ಮಾತು ಅವಾಗ, ಯಾರು ಏನಾರು ಸುದ್ದಿ ಕೇಳಿದ್ರೆ ಕೇಳ್ಕೊಳಿ ಮತ್ತೆ ಒಂದುವರೆ ಬಂದ್ಬಿಡಪ್ಪ ಎಲ್ಲ ನೋಡೋದು ಏನು ಕೇಳ್ಕೊ ನಮ್ಗೆ ಗೊತ್ತಾಗಲ್ಲ. ಯಾರೋ ಒಬ್ರು ಬುದ್ಧಿವಂತರು ಎಲ್ರು ಹೇಳ್ಬಿಡ್ತಿದ್ರು ಇಲ್ಲಿ ಹಿಂಗಾಗಿದೆ ಅದು ಇದಾಗಿದೆ ಅಂತ ಹಿಂಗಾಗಿದೆ.
1: ಅಂದ್ರೆ ಕೆಲವೊಂದ್ಸಲ ಮಾಧ್ಯಮಗಳಲ್ಲಿ ಬರೋ ವಿಷಯ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ತಾ ಇರಲಿಲ್ಲ,
0: ಅರ್ಥ ಆಗ್ತಾ ಇರಲಿಲ್ಲ.
1: ಹಾಗಾಗಿ ಯಾರೋ ತಿಳಿದಂತವ್ರು ಎಲ್ಲ ವಿವರಿಸಿ ಹೇಳೋರು, ಹಿಂಗ್ ಹೇಳಿದ್ರು ರೇಡಿಯೋದಲ್ಲಿ ಈ ತರ ಸುದ್ದಿ ಇದೆ, ಹಿಂಗ್ ಮಾಡ್ಬೇಕು ಅಥವಾ ಹಿಂಗ್ ಮಾಡಬಾರ್ದು, ಈ ವಿಷಯನೆಲ್ಲಾನು ಕೂಡ ರೇಡಿಯೋದಲ್ಲಿ ಕೇಳಿಸ್ಕೊಂಡು ಎಲ್ರಿಗೂ ಊರಿನ ಜನಕ್ಕೆ ಹೇಳ್ತಾ ಇದ್ದಾರೆ.
0: ಅವಾಗ ರೈತರ ಬಗ್ಗೆನು ಬರೋದು, ಗೊಬ್ಬರ ಹೇಗ್ ಹಾಕಬೇಕು, ಬಿತ್ತನೆ ಹೇಗ್ ಮಾಡ್ಬೇಕು, ಯಾವ ಬೀಜ ತಗೋಬೇಕು, ಯಾವ ಬೀಜ ತಗೋಬಾರ್ದು, ಎಷ್ಟನೇ ತಿಂಗಳಲ್ಲಿ ಅದ್ ಬೀಜ ಹಾಕ್ಬೇಕು, ಯಾವ ಜೂನ್ ಮುಂಚೆನೆ ನಾವು ಇದು ಮಾಡಬೇಕು, ಮಳೆ ಬಂದ ಇಷ್ಟು ಒಂದು 8 ದಿವಸ ಮಳೆ ಬಂದು ಭೂಮಿ ಒಂದು 2 ಇಂಚು 3 ಇಂಚು ಹಸಿಯಾದ ಮದ, ಇವೆಲ್ಲ ಒಂದು ಕೃಷಿ ಅಂತ ಬರೋದು, ಕೃಷಿ ಮತ್ತೆ ರೇಷ್ಮೆ ಎಲ್ಲವೂ ಬರೋದು ಅವಾಗ.
1: ಈಗಲೂ ಬರುತ್ತೆ ಆ ಎಲ್ಲ ಕಾರ್ಯಕ್ರಮಗಳು, ಇವಾಗ್ಲೂ ನಿರಂತರವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬರ್ತಾ ಇದೆ. ಅದೇ ಸಮಯ ಏನಂದ್ರೆ ಏನೇನ್ ಬದಲಾವಣೆಗಳಾಗಿದೆ ಅದ್ರ ಜೊತೆಗೆ ಕೃಷಿ ರಂಗ ಕಾರ್ಯಕ್ರಮ ಬರ್ತಾ ಇದೆ, ಯುವವಾಣಿ ಅಂತ ಯುವಕರಿಗೆ ಕಾರ್ಯಕ್ರಮ, ಮಹಿಳೆಯರ ಕಾರ್ಯಕ್ರಮ, ಮಕ್ಕಳಿಗೆ, ಹಿರಿಯರಿಗೆ, ಹೀಗೆ ಎಲ್ಲಾ ತರದ ಜನಗಳಿಗೂ ಈಗ್ಲೂ ಕಾರ್ಯಕ್ರಮ ಬರ್ತಾನೆ ಇದೆ.
0: ಸುಪ್ಲಾ ಗೊಬ್ಬರ, ಯೂರಿಯಾ, ಆಮೇಲೆ ಒಂದು ಅದ್ರ ಜೊತೆ ಮತ್ತೆ ಟ್ರಾಕ್ಟರ್ ಎಲ್ಲ ಅವ್ರು ಹೇಳೋರು, ಮಹೇಂದ್ರ ಕಂಪನಿ ಟ್ರಾಕ್ಟರ್,
1: HMT
0: ಎಲ್ಲ ವಾಚಿನ ಬಗ್ಗೆ ಎಲ್ಲ ಪ್ರತಿಯೊಂದು ನಾವು ಏನ್ ಕೇಳಿದ್ರು ಅಲ್ಲೇ ಕೇಳ್ಬೇಕು. HMT ವಾಚ್ ಬಂದಿದೆ ಅಂತೆ ನೋಡಪ್ಪ, ಅದು 300 ರೂಪಾಯಿ ಅಂತೆ, ಒಂದು 500 ಇದೆ, ಒಂದು 700 ಇದೆ ಅಂತೆ. ಮದುವೆ ಏನಾರ ಮಾಡ್ಬೇಕಾದ್ರೆ ಹೇಳ್ಬಿಡೋರು, ನೋಡಪ್ಪ ಮದುವೆಗೆ HMT ಬುಕ್ ಮಾಡುವ ಅನ್ನೋರು.
1: ವಾಚು ವರನ್ಗೆ
0: ಹೌದು
1: ಕೊಡ್ಬೇಕು ಅನ್ನೋದು ಒಂದು ದೊಡ್ಡ ಕನಸು,
0: ಹೌದು
1: ಅಳಿಯನ್ಗಾಗಿರ್ಲಿ ಅಥವಾ ಮಗನ್ಗಾಗಿರ್ಲಿ ಮದುವೆಗೊಂದು HMT ವಾಚ್ ಕೊಡ್ಬೇಕು.
0: ಮೇಡಮ್ ಅವಾಗ ಒಂದು HMT ವಾಚ್, ಜಾವಾ ಗಾಡಿ, 2-wheeler ಜಾವಾ ಗಾಡಿ, HD ಇದ್ದು ಅವಾಗ, HD ಜಾವಾ, HMT ವಾಚ್, 3 ಫಿಕ್ಸ್, ಆಮೇಲೆ ಮುಂದಿನ ಲೆಕ್ಕ.
1: ಈಗ ವೈಜನಾಥ್ ಬಿರಾದವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀರಿ, ಸಭೆ, ಸಮಾರಂಭಗಳು, ಬೀದಿ ನಾಟಕ, ರಂಗಭೂಮಿ ಅಂತೆಲ್ಲ ತುಂಬಾ ಅಂದ್ರೆ ತುಂಬಾನೇ ಪರಿಚಯ ನಿಮ್ದು. ಒಂದೊಂದು ಪಾತ್ರನೂ ತುಂಬಾ ವೈವಿಧ್ಯಮಯ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಗುರುತಿಸ್ತಾರೆ ನಿಮ್ಮನ್ನ.
0: ಮೇಡಮ್ ನಂದು ಊರು ಬಂದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ತೇಗಂಪುರ ಗ್ರಾಮ. ನಮ್ಗೆ 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು, 1 ಗಂಡ ಮಗ. ದೊಡ್ಡ ಮಗಳ ಹೆಸರು ಲಾವಣ್ಯ, ಮಧ್ಯಮ ಮಗಳ ಹೆಸರು ಚೇತನ, ಮಗನ ಹೆಸರು ಮನೋಜ್. ಎಲ್ಲ ಡಿಗ್ರಿ ಮಾಡ್ತಾ ಇದ್ದಾರೆ. ಈ ದೊಡ್ಡ ಮಗಳು ಲಾವಣ್ಯ ಈಗ BCOM ಮಾಡಿ ಅದು ಏನೋ 2 ವರ್ಷದ ಕೋರ್ಸ್ ಮಾಡ್ತಾ ಇದ್ದಾಳೆ. ಮತ್ತೆ ಇನ್ನೊಬ್ಬಳು ಚೇತನ ಅನ್ನೋ ಮಧ್ಯಮ ಮಗಳು, ಅವಳು BSc ಏನೋ ಮುಗಿಸಿ ಅವಳು ಏನೋ 2 ವರ್ಷ ಕೋರ್ಸ್ ಮಾಡ್ತಾ ಇದ್ದಾಳೆ. ಮಗ ಇವಾಗ BCOM, ಇಲ್ಲಿ ಬೆಂಗಳೂರಲ್ಲಿ ವಾಸ ಇದ್ದೀರಿ. ಓದಿದ್ದು 3ನೇ ಕ್ಲಾಸು. 3ನೇ ಕ್ಲಾಸ್ ಲೆಕ್ಕಕ್ಕೆ ಹೋದ್ರೆ ನಮ್ಗೆ ಏನು ಕೆಲಸನೇ ಇಲ್ಲ, ಜೀವನಕ್ಕೆ ಆಧಾರನೇ ಇಲ್ಲ. ವಿದ್ಯೆ ಇದ್ರೆ ತಿಳಿ ಇಷ್ಟು ಅಂತ ಒಂದು ಇದು ಇರುತ್ತೆ. ಒಬ್ಬ ರೈತ ಆದರೆ ಈ ಬೆಳಿಬೇಕು, ನಮ್ಗೆ ಎರಡೂ ಇಲ್ಲ. ನಾವು ಈ ಕಡೆ ರೈತನೂ ಅಲ್ಲ, ಈ ಕಡೆ ವಿದ್ಯಾವಂತನೂ ಅಲ್ಲ,
1: ಕಲಾವಿದ.
0: ಬಟ್ ಏನು ವಿದ್ಯೆ ಅದು ಏನೋ ಮಾಡಿದ್ರೆ ಎಲ್ಲೋ ಕೆಲಸ ಮಾಡಬಹುದಾಗಿತ್ತು, ಎಲ್ಲೋ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಇದು ಏನು ವಿದ್ಯೆ ಇಲ್ಲದಕ್ಕೆ ಒಳ್ಳೇದಾಯ್ತೇನೋ ಅಂತ ಒಂದು ಅನಿಸಿಕೆ.
1: ನಿಮ್ಮ ಪಾಲಿಗೆ ಅದು ಒಂಥರ ವರ.
0: ಯಾಕಂದ್ರೆ ಏನಾಯ್ತು, ಸ್ವಲ್ಪ ಕಲೆ ಒಂಚೂರು ಹತ್ತಿರ ಇರೋದ್ರಿಂದ ಹಾಗೆ ಕೋಲಾಟ ಡಬ್ನಾಟ ಮಾಡ್ಕೊಂಡು ಬಂದು ರಂಗಭೂಮಿ ಬಂದು ಇಲ್ಲೆಲ್ಲ ಜಾನಪದ ಪ್ರತಿಯೊಂದೆಲ್ಲ ಒಂದು 7-8 ಕ್ಷೇತ್ರದ ಕೆಲಸ ಮಾಡಿದೆ. ಮತ್ತು ಸಿನಿಮಾದಲ್ಲಿ ಮಾಡಬೇಕು ಅಂತ ನಂಗೆ ಆಸೆ ಆಯಿತು. ಅದ್ರ ಮೇಲೆ ಸಿನಿಮಾದಲ್ಲಿ ಕೂಡ ಟ್ರೈ ಮಾಡಿದೆ, ಅದು ಕೂಡ ದೇವ್ರ ಕೈ ಹಿಡ್ದ. ಹಾಗಾಗಿ ಇದು ನನಗೆ ಒಂದು ನನಗೆ ಅನುಭವ ಕಹಿಯಾಗಿದೆ, ಮತ್ತು ಜೀವನಕ್ಕೆ ಏನಂದ್ರೆ ಇದು ನನಗೆ ತುಂಬ ಖುಷಿಯಾಗಿದೆ. ಬಟ್ ಯಾವುದು ಮೇಡಮ್ ಇಲ್ಲಿ ಒಂದೇನಾಗಿದೆ, ನಾವು ಕಷ್ಟಪಡಲಾರದ ಸುಖ ಯಾವುದೂ ಸಿಗಲ್ಲ, ಪ್ರತಿಯೊಂದು ಅಷ್ಟೇ. ಇವತ್ತು ಈಗ ನೋಡಿ ನಮ್ಮ ರೈತ ಇದ್ದಾನೆ, ಅವ್ನು ರೈತ ಕಷ್ಟಪಡಲ್ಲ ಅಂದ್ರೆ ನಮ್ಗೆ ಅನ್ನನೇ ಸಿಗಲ್ಲ. ದೇಶಕಾಯೋ
1: ಯೋಧ.

0: ಅವರಿಲ್ಲ ಅಂದರೆ ನಾವು ಸುರಕ್ಷಿತವಾಗಿ ಇರೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಮ್ಗೆ ಇದಿದೆ ಮೇಡಮ್, ಎಲ್ಲವೂ ನಮ್ಗೆ ಖುಷಿ ಇದೆ, ಬಟ್ ಖುಷಿ ನಾವು ಮಾಡ್ಕೋಬೇಕು. ಖುಷಿ ಸಿಗಲ್ಲ, ಖುಷಿ ನಮ್ಮ ಹತ್ರನಿಂದ ನಾವೇ ಮಾಡ್ಕೋಬೇಕು.
1: ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಕಡೆ ಯಶಸ್ಸಿಗೋಸ್ಕರ ಹೋರಾಡ್ತಾ ಇದ್ದೀವಿ.
0: ಹೌದು, ಇದು ನಾವು ಒಂದು ಕಷ್ಟ ಅಲ್ಲ, ಅದು ಕೆಲಸ. ಕಷ್ಟ ಅಂತ ಅನ್ನೋಂಗಿಲ್ಲ, ಅದು ನಮ್ಮ ಕಾಯಕ. ಈಗ ರೈತ ಇದ್ದಾನೆ, ಬೆಳೆ ಅವನು ಹಾಕ್ಬೇಕಂದ್ರೆ ಅವನು ಬಿತ್ತನೆ ಮಾಡಲೇಬೇಕು. ನಾವು ಕಲಾವಿದರಿದ್ದೀವಿ, ಒಂದು ನಾಟಕ ಆಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಈ ಸಕ್ಸಸ್ ಏನಿದೆ ಮೇಡಮ್, ಎಲ್ಲರೂ ನಾವು ಸಕ್ಸಸ್ ಅಂತಂದ್ರೆ ಈಗ ಎಲ್ಲರೂ ಶ್ರೀಮಂತರಾಗಬೇಕಂದ್ರೆ ಬಡವರು ಯಾರು, ಹೊಲದಲ್ಲಿ ಕೆಲಸ ಮಾಡೋರು ಯಾರು? ಈ ಸಿಂಗಾಪುರದಲ್ಲಿ ಕೆಲವರು ಹೇಳೋದು ಕೇಳಿ ನಾನು, ಎಲ್ಲರೂ ರೈತರು ಅವರೇ, ಓನರು ಅವರೇ. ಕಾರಲ್ಲಿ ಹೋಗೋದು, ಕೆಲಸ ಮಾಡೋದು, ಮತ್ತೆ ಮನೆ ಬಂದು ಮತ್ತೆ ಶ್ರೀಮಂತ. ಹಾಗೆ ನಮ್ಮಲ್ಲಿ ಆಗಲ್ಲ, ನಮ್ಮಲ್ಲಿ ಕೆಲಸ ಮಾಡೋರು ಇದ್ರೆ ಕೆಲಸ ಮಾಡಿಸೋರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ.
1: ಹೌದು,
0: ನಮ್ಮಲ್ಲಿ ಹೇಗೆ ಸಿಗುತ್ತೆ ಪಾತ್ರಗಳು ಅಂದ್ರೆ, ನಾವು ನಾಟಕದಲ್ಲಿ ಪಾತ್ರ ಮಾಡೋ ಒಂದು ಹಾಸ್ಯ ಪಾತ್ರ ಮಾಡ್ತೀವಿ ನಾವು. ವಿಲನ್ ಮಾಡೋರಿಗೆ ಜ್ವರ ಬರುತ್ತೆ, ಆವಾಗ ಫೋನ್ ಇದಿಲ್ಲ, ಕೂಡಲೇ ಕರೆಸ್ಕೊಳಕ್ ಒಬ್ರು ಎಲ್ಲೊಬ್ಬರಿಗೆ. ನಾವು ಬೀದರಲ್ಲಿ ನಾಟಕ ಇದೆ ಅಂದ್ರೆ ಹುಬ್ಳಿಯಲ್ಲಿ ಕಲಾವಿದರು ಇದ್ದಾರೆ, ಹುಬ್ಳಿಗೆ ಹೋಗಿ ಬರ್ಬೇಕಂದ್ರೆ 3 ದಿವಸ ಬೇಕು. ಹುಬ್ಳಿಗೆ 1 ದಿವಸ, ಬರ್ಲಿಕ್ಕೆ 1 ದಿವಸ, 1 ದಿವಸ ಉಳಿದು ಮಾತಾಡ್ಕೊಂಡು ಬರ್ಲಿಕ್ಕೆ 3-4 ದಿವಸ ಆಗೋದು. ಅದಕ್ಕೆ ಅವ್ರು ಏನು ಮಾಡೋರು ನಾಟಕ ಮಾಲೀಕರು, ನೋಡಪ್ಪ ನೀನು ಹಾಸ್ಯ ಮಾಡ್ತಾ ಇದ್ದೀರ, ವಿಲನ್ ಪಾತ್ರನೂ ನೋಡ್ಕೊ, ಹೀರೋನು ನೋಡ್ಕೊ, ಆ ತಂದೆ ಪಾತ್ರನೂ ನೋಡ್ಕೊ, ಸಮಯ ಬಂದ ನೀವು ಮಾಡಲೇಬೇಕು ಅಂತ ನಾವು ಗಮನ ಕೊಡ್ತಿದ್ವಿ. ನಾನು ಹಾಸ್ಯ ಮಾಡ್ತಾ ಇದ್ದೆ. ನಂಜುಂಡೆ ಸ್ವಾಮಿ ಅಂತ ಹೇಳಿದ್ರು ನಮ್ಮ ಗುರುಗಳು, ಅವ್ರು ಬಣ್ಣ ಹಚ್ಚಿದ ಗುರುಗಳು, ಹರಪನಹಳ್ಳಿ ತಾಲೂಕು ಅಡವಿಹಳ್ಳಿ ಅಂತ ಹೇಳೋರು, ಭಾಳ ಬ್ರಿಲಿಯಂಟ್ ಅವರು. ಅವ್ರು ಏನು ಮಗು ಒಂದೇ ರೂಮ್ ಆಗಿರ್ತಿದ್ರು, 5 ರೂಪಾಯಿ ಬಾಡಿಗೆ, ಅವಾಗ ಒಂದೇ ರೂಮ್ ಇರ್ತಿದ್ವಿ ಇಬ್ರು, 5 ರೂಪಾಯಿ ಬಾಡಿಗೆ. ಅವ್ರ ವಯಸ್ಸಿನ ನೋಡಪ್ಪ ಹಿಂಗಿರ್ತಂಗೆಲ್ಲ ಕಲ್ತಿಳಪ್ಪ, ಇದು ಬರ್ಬೋದು. ಒಂದ್ ದಿವಸ ಏನಾಯ್ತಿದ್ದಕ್ಕೆ ಅವ್ರು ಜ್ವರ ಬಂದ್ಬಿಟ್ಟಿದೆ. ರಾತ್ರಿ ನಾಟಕ ಮುಗಿದು 4 ಗಂಟೆಗೆ ಹೋಗಿದ್ದಾರೆ, ಬೆಳಿಗ್ಗೆ 11 ಗಂಟೆ ಅವ್ರು ಬಂದಿಲ್ಲ. ಅವ್ರು ರೂಮಿ ನೋಡಿದ್ರೆ ಜ್ವರ ಬಂದಿದೆ. ಮಾಲೀಕರು ಅಂದ್ರು ಹೆಂಗ್ರೆ ರೀ, ಇಲ್ಲ ಸಾಯಂಕಾಲ ರೆಡಿ ಆಗ್ತೀನಿ ಬಿಡ್ರಿ. ರೆಡಿ ಆಗ್ಲಿಕ್ಕೆ ಆಗಿಲ್ಲ. 6 ಗಂಟೆಗೆ 9:30 ಬಣ್ಣಕ್ಕೆ ಹೋಗ್ಬೇಕು ನಾವು, 10:00 ನಾಟಕ. ಅವ್ರು ಹೇಳಿಬಿಟ್ರು ನಂಜುಡಿ ಸ್ವಾಮಿ ಅವರು, ವೈಜನಾಥ್ ನೀವು ಮಾಡಪ್ಪ, ನನಗೆ ಆಗಲ್ಲ ಇವತ್ತು, ಯಾಕೋ ಸ್ವಲ್ಪ ಜ್ವರ ಜಾಸ್ತಿ ಇದೆ. ಅಯ್ಯೋ ಗುರುಗಳೇ, ಇದು ಹೆಂಗೆ? ಇಲ್ಲ ಇಲ್ಲ ನೀವು ಮಾಡ್ತೀನಿ, ನೀನು ಧೈರ್ಯನೂ ಇದೆ ಮತ್ತು ಸ್ವಲ್ಪ ನೀನು ಹೇಳಿ ತಗೋತೀಯ ಹಾಗೆ ಹೇಗೆ ಅಂತ ಉಬ್ಬಿಸಿದ್ರು. ಅವ್ರು ನಾನು ಮಾಡಿದಾಗ ಮಾಡಕ್ಕೆ ಹೋಗಿ ನೀನು ಹೆಂಗೆ ಬರುತ್ತೆ ಹಂಗೆ ಮಾಡಿ ನೀನು, ನಾನು ಮಾಡಿದಾಗ ಮಾಡೋದು ಒಂದಿಂದಾಗ ಯಾರ್ಯಾವ ಕಲಾವಿದ ಆಗಲ್ಲ. ಒಟ್ಟು ಅಲ್ಲಿ ಏನಾದ್ರೆ ತೃಪ್ತಿ ಆಯಿತು, ಸಮಾಧಾನ ಆಯಿತು, ಸಂತೋಷವಾಯಿತು, ಹಿಂಗೆ ಏನಾದ್ರು ಒಂದು ಚೇಂಜ್ ಮಾಡ್ಕೋ, ಬಟ್ ಒಟ್ಟೆಲ್ಲ ಪಾತ್ರಗಳು ಇದಾಗಬೇಕು ಅಂತ. ಅದೇನಿತ್ತು, ಒಂದು ಇದ್ದಕ್ಕಿದ್ದಾಗ ಪಾತ್ರ ಮಾಡಿದೆ, ಸಕ್ಸಸ್ ಆಗೋಯ್ತು. ಮಾಡಿದ್ರೆ ಸಕ್ಸಸ್ ಆಗೋಯ್ತು. ಒಂದು 2-3 ದಿವಸ ಆದಮೇಲೆ ಅವರು ಆರಾಮಾದರು. ಆರಾಮಾದ್ಮೇಲೆ ಅವ್ರು ಮಾಡ್ಲಿಕ್ಕೆ ಹೋದ್ರೆ ಜನ ತಗೊಂಡಿಲ್ಲ. ಅವ್ರು ಅಂದ್ಬಿಟ್ರು ಇಲ್ಲ ಇಲ್ಲ ಅವ್ರಿಗೆ ಕೊಡ್ರಿ, ಅವ್ರಿಗೆ ಚೆನ್ನಾಗಿ ಮಾಡ್ತಾ ಹಂಗೆ ಹೇಗಂದ್ರೆ. ಆಮೇಲೆ ಇಲ್ಲಪ್ಪ ಇಲ್ಲ ನಂಗೆ ಜ್ವರ ಬಂದಿದೆ, ಇಲ್ಲ ಇಲ್ಲ ಅವ್ರಿಗೆ ನಾನು ಕಂಟಿನ್ಯೂ ನಂಗೆ ಮಾಡಿ, ಇಲ್ಲಪ್ಪ ಚೆನ್ನಾಗಿ ತಗೊಂಡಿದ್ದಾರೆ ಮಾಡಿ, ಯಾರು ಮಾಡೋಕ್ಕಿಲ್ಲ ಏನಿಲ್ಲ, ಎಲ್ಲ ಒಂದೇನೆ.
1: ಅವ್ರದ್ದು ದೊಡ್ಡ ಮನಸ್ಸೇ.
0: ಕಂಪ್ನಿ ಏನಾಗುತ್ತೆ ಮೇಡಮ್ ಅಂದ್ರೆ, ಅದೇ ಪಾತ್ರನ ನಾನು ಕಲಬುರಗಿ ಜಿಲ್ಲೆ ಚಿಂಚೋಳಿ ಅಂತ ಹೇಳಿದೆ, ಚಿಂಚೋಳಿ ತಾನು ಸುನೇಪೇಟೆ ಅಂತ ಹೇಳಿದೆ, ಅದೇ ಪಾತ್ರ ಮತ್ತೆ ಇಲ್ಲಿ ಇದು ಮಾಡೋಂಗಾಯ್ತು ನಾನು. ಅವ್ರು ಏನು ಹೇಳಪ್ಪ, 3 ದಿವಸ ಮಾಡಬೇಕು, 4ನೇ ದಿವಸಕ್ಕೆ ಒಬ್ರು ದೊಡ್ಡ ಕಲಾವಿದರು ಬರ್ತಾರೆ, ಅವ್ರು ಬಂದ ನೀವು ಬಿಟ್ಕೊಡ್ಬೇಕು. ಏ ಬಿಟ್ಕೊಡ್ದಿರಲಿಲ್ಲಪ್ಪ, ನೀವು 8 ದಿನ ಮಾಡೋದು ಅಷ್ಟು ಮಾಡ್ತೀನಿ ನಾನು ಅಂತೇಳಿ ನಾನು ಮಾಡಿದೆ. ಸುಂಡಿ ಶಿವಾಜಿ ಅಂತೇಳಿ ದೊಡ್ಡ ಕಲಾವಿದರು ಅವರು, ನಾನು 3 ದಿವಸ ಮಾಡಿ ನೋಡಪ್ಪ, ಮತ್ತೆ ಅವ್ರು ಏನೋ ಡೇಟ್ ಹೆಚ್ಚು ಕಮ್ಮಿ ಆಯ್ತು, ಅವ್ರು ಜನ ತಗೊಳ್ತಾ ಇಲ್ಲ. ನಮ್ಮ ಕಡೆ ಒಂದು ಭಾಷೆ ಬೇರೆ ತರ, ಏ ನಿನ್ ಮಾಡಿದ್ರೆ ಕಳಿಸು, ಇವ್ರು ಬೇಡ. ಹಿಂಗೆ ನನಗೆ ಒಂಥರ ಚಳಿ ಜ್ವರ ತರ, ಏನಂತ ದೊಡ್ಡ ಕಲಾವಿದ ಹೆಂಗಂತಾರೆ, ಹೆಂಗಪ್ಪ ಇದು ಕತೆ ಅಂತ. ಹೆಂಗೆ ದೊಡ್ಡ
1: ಜನಕ್ಕೆ ಅದೆಲ್ಲ ಗೊತ್ತಿಲ್ಲ, ದೊಡ್ಡ ಕಲಾವಿದನ ಚಿಕ್ಕ ಕಲಾವಿದನ, ನಮಗೆ ಇಷ್ಟ ಆಗಿದೆ ಅವರೇ ಬೇಕು
0: ಬೇಕು ಅಂದ್ರೆ. ನಾನು ಮಾಡಿದ್ರೆ ನಾನು ಒಳಗೊಂದು ನಮ್ಮ ಗುರುಗಳಿಗೆ ಹೇಳಿದೆ, ಏನು ಗುರುಗಳೇ ವಶ ಸುಮ್ಮನಿರಪ್ಪ ನೀನು, ಹಂಗೆ ಹಂಗೆ ನೀನು ಬೇಜಾರು ಮಾಡ್ಕೊಬೇಡಿ. ಇಲ್ಲ ಗುರುಗಳೇ ದೊಡ್ಡ ಕಲ ಹಂಗಾರೆ ಹೆಂಗೆ, ನಾಳೆ ನನ್ನ ಕತೆಯೇನು. ಅವರು ಸುಮಾರು ಒಂದು 20-25 ವರ್ಷ ಸರ್ವಿಸ್, ನಾವೆಲ್ಲ ಒಂದು 5-6 ತಿಂಗಳ ವರ್ಷ ಸರ್ವಿಸ್ ಮಾಡಿದ್ವು, 1 ವರ್ಷ ಒಳಗಡೆ ಸರ್ವಿಸ್ ನಮ್ದು. ಹೆಂಗೆ ಇಲ್ಲಪ್ಪ ನೀವು ಸುಮ್ಮನೆ, ಏನಿಲ್ಲ ಅವ್ರೇನು ಅಂತಾರೆ, ನಾವು ದೊಡ್ಡ ಕಲಾವಿದ ಹೆಂಗ್ ಮಾಡಿದಪ್ಪ ಅಂತಾರೆ, ಏನು ಉತ್ತರ ಕೊಡೋದು, ಪ್ರಶ್ನೆ ಕೇಳಿದ್ರೆ ಏನು, ಇವೆಲ್ಲ ನಮಗೊಂಥರ ಹೊಸದಾಗಿ. ಅವ್ರು ಅಂದ್ಬಿಟ್ಟು ಅವ್ರು ಹೇಳಿದ್ರು ಇಲ್ಲಪ್ಪ ಆಯ್ತು ನಿಮ್ಗೇನು, ನಾ 51 ದಿವಸ ಮಾಡ್ತೀನಿ, ನಿನ್ನೆ ಯಾರು ಹೇಳಿದ್ರು ಅವರೇ ನಾಳೆಯಿಂದ ಅವರೇ ಮಾಡ್ತಾರೆ ಅಂತ ಒಂದು ಲಾಸ್ಟಿಗೆ ಒಂದು ಅನೌನ್ಸ್ ಮಾಡಿದ್ರು. ಆಮೇಲೆ ಬಂದೇ ರಾತ್ರಿ ಯಾಕೋ ವಿಜಯನಾಥ್ ಮಗಳು ಇಲ್ಲ ಹೆಂಗೆ, ಏನು ಗಾಬರಿ ಆಗ್ಬೇಡ, ನೀನು ಹೆಂಗೆ ಮಾಡ್ತೀಯ ಮಾಡಿ, ನೀನು ಯಾಕೆ ಗಾಬರಿ ಆಗ್ತಿ, ಇಲ್ಲ ಅವ್ರು ಏನದ, ಇಲ್ಲ ಅವ್ರು ಏನು ಅನ್ನಲ್ಲ, ನಾ ಎಲ್ಲ ಮಾಡ್ತೀನಿ ಸುಮ್ಮನೆ. ಮೇಡಮ್ ದಿನ ಮಾಡೋದು ಆರಾಮಾಗಿ ಮಾಡಿದೆ, ಅವತ್ತು ಮಾಡೋದು ಕಷ್ಟ. ಕೂತು ನೋಡಿದ್ರು ಅವ್ರು ಶಿವಾಜಿ ಅನ್ನೋರು ಕೂತು ಹಾರ್ಮೋನಿ ಮಾಸ್ಟರ್ ಮುಂದೆ ಕಾಲ್ಪಟ್ಟಿ, ಯಾವಾಗ ಕೂತು ನೋಡಿದ್ರು, ನೋಡ್ಬಿಟ್ಟು ನಾನು ಏನಂತಾರೋ ನನಗೆ ಒಳ ಭಯ, ಪೂರ್ತಿ ನಾಟಕ ಮುಗಿಯೋರಿಗೂ ಭಯ. ಆಮೇಲೆ ಲಾಸ್ಟಿಗೆ ಎಲ್ಲ ಮುಗಿತು, ಮುಗಿದಾದ್ಮೇಲೆ ಎಲ್ಲ ಮೇಕಪ್ ಎಲ್ಲ ತೆಗೆದಿವಿ. ಆಮೇಲೆ ಬಂದರು, ಏನಪ್ಪ ನಿನ್ನ ಹೆಸರು, ವೈಜನಾಥ್ರಿ ಅಣ್ಣರ ಅಂತ. ಯಾವ್ರು ನಿಂದು, ಬೀದರ್ ಅಣ್ಣವ್ರ, ಎಲ್ಲಿ ಬೀದರು, ಬಾಲ್ಕಿ ತಾಲೂಕು ತೇಗಂಪುರ, ಎಷ್ಟು ಓದಿದಿ, 3ನೇ ಕ್ಲಾಸು, ಎಷ್ಟು ವರ್ಷ ಸರ್ವಿಸ್ ನಿಮಗೆ, 1 ವರ್ಷ ರೀ, ಒಳ್ಳೆ ಕಲಾವಿದ ಆಗ್ತೀವಿ ಹೋಗು ಅಂದ್ಬಿಟ್ರು.
1: ನೋಡಿ ಮೊದಲಿಗೆ ನಿಮ್ಗೆ ಒಳ್ಳೆ ಆಶೀರ್ವಾದ.
0: ನನಗೇನಿದು ಭಯ, ಏನಂತಾರೆ ಏನು ಆಸೆನ ಯಾಕೆ ಹಂಗೆ ಮಾಡಿದೆ, ಈಸಿನ ಇದು ಹಿಂಗೆ ಕೇಳ್ತಾರೆ ಅಂತ ನನಗೆ ಭಯ. ಒಳ್ಳೆ ಕಲಾವಿದ ಆಗ್ತಿವಿ ಹೋಗಪ್ಪ ಅಂದ್ರು.
1: ಅಂತ ದೊಡ್ಡವ್ರ ಕಡೆಯಿಂದ ಆಶೀರ್ವಾದ ಸಿಕ್ಕ
0: ಆಶೀರ್ವಾದ. ಆಮೇಲೆ ನನಗೇನು ಬಣ್ಣ ಹಚ್ಚಿದ್ರು ಗುರುಗಳು, ನಂಜುಂಡೆ ಸ್ವಾಮಿ ಅವರು ಕೂಡ, ಅವತ್ತು ನಾನು ಬಣ್ಣ ಹಚ್ಚಿದ ದಿವಸ ಶನಿವಾರ, ಅವತ್ತು ನಾನು ಆಂಜನೇಯ ಸ್ವಾಮಿಗೆ ಹೋಗ್ತೀನಿ, ನಾನು ಸುಮಾರು ಚಿಕ್ಕ ವಯಸ್ಸಿನ ಆಂಜನೇಯ ಸ್ವಾಮಿಗೆ ಹೋಗ್ತೀನಿ. ಅಲ್ಲಿ ಕೂಡ ಅವತ್ತು ಬಣ್ಣ ಹಚ್ಚಬೇಕಾದ್ರೆ ಅವ್ರಿಗೆ ಒಂದು ಹೆಬ್ಬಟ್ಟಿಗೆ ಇದು ಹಚ್ಚಿ ಕೆಂಪು ಇದು ಬಣ್ಣ ಹಚ್ಚಿ ಹಣೆ ಮೇಲೆ ಎಳೆದ್ಬಿಟ್ರು. ಒಳ್ಳೆ ಕಲಾವಿದ ಆಗ್ತೀವಿ ಹೋಗಪ್ಪ ನೀನು, ನಾನು ಜಂಗಮ ಸ್ವಾಮಿ, ನನ್ನ ಆಶೀರ್ವಾದ ನಿನಗೈತಿ, ಒಳ್ಳೆ ಕಲಾವಿದ ಆಗ್ತೀವಿ ಅವರು ಕೂಡ ಹೇಳಿದರು.
1: ಆಗಿನ

0: ಯುಗದಲ್ಲಿ ಜನರಿಗೆ ಒಳ್ಳೆ ಮನಸ್ಸಿರುತ್ತೆ, ಕಲೆನ ಮುಕ್ತವಾಗಿ ಪ್ರಶಂಸೆ ಮಾಡ್ತಾ ಇದ್ರು, ಯಾರೇ ಆಗಿದ್ರು ಕೂಡ ಪ್ರೀತಿಯಿಂದ ಒಪ್ಕೊಳ್ತಾ ಇದ್ರು, ಜನನು ಹಂಗೆ ಇದ್ರು, ಬೆಳೆಸುವಂತ
1: ಮನಸ್ಸುಗಳು
0: ಇತ್ತು. ಹಂಗಾಗಿ ನೀವು ಇಲ್ಲಿವರೆಗೂ ಸಿನಿಮಾಗಳಲ್ಲಿ 560 ಸಿನಿಮಾಗಳಲ್ಲಿ ನಡೆಸೋದಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಅವರೆಲ್ಲರೂ ಹೇಳಿದ ಹಾಗೆ ನೀವು ನಿಜವಾಗ್ಲೂ ಒಂದು ಒಳ್ಳೆಯ ಕಲಾವಿದರಾಗಿ ವೈವಿಧ್ಯಮಯ ಪಾತ್ರಗಳಲ್ಲಿ ರಂಜಿಸ್ತಾ ಇದ್ದೀರಿ. ವೈಜನಾಥ್ ಬೀರಾದಾರ್ ಅವರಿಗೆ ಆಕಾಶವಾಣಿ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ನೀವು ಕೂಡ ಏನಂದ್ರೆ ಎಷ್ಟೋ ಜನಗಳನ್ನ ಪರಿಚಯ ಮಾಡಿಸ್ಕೊಟ್ರಿ ನೀವು ಸಮಾಜಕ್ಕೆ, ಕಲಾವಿದರು ಹಿಡ್ಕೊಂಡು ಪ್ರತಿಯೊಬ್ಬರು ಸಮಾಜಕ್ಕೆ. ಇದು ಒಂದು ದೊಡ್ಡ ಒಂದು ಸ್ಥಳ ಇದು ಕೂಡ. ಯಾಕಂದ್ರೆ ಇಲ್ಲಿ ಒಬ್ರು ಪರಿಚಯ ಆಗಬೇಕಾದ್ರೆ ನಿಮ್ಮ ಮೂಲಕನೇ ನಾವು ಬರಬೇಕು, ಆಕಾಶವಾಣಿ ಮೂಲಕನೇ ಬರಬೇಕು. ಒಬ್ಬ ರೈತ ಆಗಲಿ, ಒಬ್ಬ ಕಲಾವಿದ ಆಗಲಿ, ಮತ್ತೊಬ್ಬ ಆಗಲಿ. ಯಾಕಂದ್ರೆ ಇಲ್ಲಿ ಎಷ್ಟೇ ಎಂತೆಂಥ ಮಹಾನ್ ಮಹಾನ್ ದಿಗ್ಗಜರು, ಯೋಗಿಗಳು, ಕಲಾವಿದರು ಎಂತೆಂಥವ್ರು ಬಂದು ಹೋಗಿದ್ದಾರೆ ಅಂಥ ಜಾಗಕ್ಕೆ. ಇವತ್ತು ಯಾಕಂದ್ರೆ ನಾನು ಭಾಳ ದಿನ ಆಗಿತ್ತು ಆಕಾಶವಾಣಿಯಲ್ಲೇ, ನಾನು ಬಂದಿದ್ದು ನೆನಪಟ್ಟು ಅದು ನನ್ನ ಪಕ್ಕ 30 ವರ್ಷದಿಂದೆ. ಬಟ್ ಇವತ್ತು ಇಷ್ಟು ಒಂದು ಹೆಸರು ಗುರುತು ಹಿಡಿದು ಇವತ್ತು ನೀವು ಬರಬೇಕಂತೇಳಿ ನಮಗೂ ಒಂದು ಆಹ್ವಾನ ಕೊಟ್ಟಿದ್ದಕ್ಕಾಗಿ ನಿಮಗೂ ನನ್ನ ಅನೇಕ ಅನೇಕ ವಂದನೆಗಳು.
0: ಧನ್ಯವಾದಗಳು. ನಮಸ್ತೆ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಂಬ ಈ ವಾಲ್ಮೀಕಿಗೆಂತಾಯ್ತು, ಮುನಿ ಕವಿತೆಗೆಂತು ನಿನ್ನೆದೆಯೊಳೆಡೆಯಾಯ್ತು. ನಿನಗಿರದ ಕಣ್ಬ ಈ ವಾಲ್ಮೀಕಿಗೆಂತಾಯ್ತು, ಮುನಿ ಕವಿತೆಗೆಂತು ನಿನ್ನೆದೆಯೊಳೆಡೆಯಾಯ್ತು. ಘನ ಮಹಿಮ ನೋಳ್ಜ್ವಲಿಸುತ್ತ ಇತರರುಳು ನಿದ್ರಿಸುತ್ತೆ ಅನಲನೆಲ್ಲರೊಳಿಹನು ಮಂಕುತಿಮ್ಮ. ಘನ ಮಹಿಮ ನೋಳ್ಜ್ವಲಿಸುತ್ತ ಇತರರುಳು ನಿದ್ರಿಸುತ್ತೆ ಅನಲನೆಲ್ಲರೊಳಿಹನು ಮಂಕುತಿಮ್ಮ.

ಸಾಮಾನ್ಯರಲ್ಲಿ ಇಲ್ಲದ ಪ್ರತಿಭೆ ವಾಲ್ಮೀಕಿಯಂತಹ ಕವಿಗಳಲ್ಲಿ ಹೇಗೆ ಕಾಣಿಸುತ್ತೆ, ಓದುವವರ ಹೃದಯಗಳಲ್ಲಿ ಕವಿತೆ ಹೇಗೆ ನೆಲೆಸುತ್ತೆ ಅನ್ನುವುದು ನಿಜವಾಗಿಯೂ ವಿಸ್ಮಯಕರವಾದ ಸಂಗತಿ. ಆದರೆ ಪ್ರತಿಭೆ ಎಂಬುದು ಎಲ್ಲರಲ್ಲಿಯೂ ಇರುತ್ತೆ, ಕೆಲವರಲ್ಲಿ

ಉಜ್ವಲವಾಗಿ ಬೆಳಗಿದರೆ ಮತ್ತೆ ಕೆಲವರಲ್ಲಿ ಅದು ನಿದ್ರಿಸುತ್ತಿರುತ್ತದೆ ಅಷ್ಟೇ. ಡಿ ವಿ ಜಿಯವರು ಈ ಪದ್ಯದಲ್ಲಿ ಒಂದು ರೀತಿಯಲ್ಲಿ ಕವಿ ಮತ್ತು ಸಹೃದಯನ ಬಗೆಗಿನ ಭಾರತೀಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆಯನ್ನೇ ಬೇರೆ ಮಾತುಗಳಲ್ಲಿ ಹೇಳ್ತಾ ಇದ್ದಾರಷ್ಟೇ. ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕವಿ ಅನ್ನೋನಿಗೆ ಇರತಕ್ಕಂತಹದ್ದು ಪ್ರತಿಭೆ. ಪ್ರತಿಭೆ ಅಂದರೆ ಹೊಳಹು ಅಂತ ಅರ್ಥ. ಕತ್ತಲಿರುವ ಕಡೆ ಇರುವ ವಸ್ತುಗಳು ಕಾಣಿಸೋದಿಲ್ಲ. ಸಾಮಾನ್ಯರಿಗೆ ಅಂತಹ ಕತ್ತಲಲ್ಲಿರುವ ವಸ್ತುಗಳನ್ನು ಕಾಣುವ ಶಕ್ತಿ ಇರೋದಿಲ್ಲ. ಕವಿಗೆ ಅಂತಹ ಶಕ್ತಿ ಇರುತ್ತೆ, ಅದನ್ನು ಪ್ರತಿಭೆ ಅಂತ ಕರೆಯೋದು. ಆದರೆ ಕವಿತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಒಂದು ಸ್ವಲ್ಪ ಮಟ್ಟಿಗಿನ ಪ್ರತಿಭೆ ಅವಶ್ಯಕತೆ ಇದೆ. ಆದ್ದರಿಂದ ಕವಿಗೆ ಯಾವ ಮಟ್ಟದಲ್ಲಿ ಪ್ರತಿಭೆ ಇರುತ್ತೋ ಆ ಮಟ್ಟದಲ್ಲಿ ಸಹೃದಯನಿಗೆ ಪ್ರತಿಭೆ ಇಲ್ಲದೇ ಇದ್ದರೂ ಕೂಡ ಅದು ತಕ್ಕ ಮಟ್ಟಿಗೆ ಬೆಳಗುತ್ತೆ ಅನ್ನೋದು ನಿಜ. ಪ್ರತಿಭೆ ಇಲ್ಲದೇ ಇದ್ದರೆ ಕವಿಯೂ ಆಗಲಾರ ಮತ್ತು ಸಹೃದಯನೂ ಆಗಲಾರ. ಕವಿತೆಯನ್ನು ಬರೆಯುವುದಕ್ಕೆ ಉಜ್ವಲವಾದ ಪ್ರತಿಭೆ ಬೇಕು, ಆದರೆ ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕವಿಯನ್ನು ಅನುಸರಿಸುವಷ್ಟರ ಮಟ್ಟಿಗಿನ ಪ್ರತಿಭೆಯಾದರೂ ಬೇಕು. ಕವಿಯದು ಸೃಜನಶೀಲ ಪ್ರತಿಭೆಯಾದರೆ ಸಹೃದಯನದು ಅನುಸರಣಶೀಲ ಪ್ರತಿಭೆ ಅಂತ ಕರೆಯಬಹುದೇನೋ.

ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು ಕೆಟ್ಟೆನೆಂದೆಂದು ಮೆನ್ನದಿರು. ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು ಕೆಟ್ಟೆನೆಂದೆಂದು ಮೆನ್ನದಿರು. ಶರದಿಯೊಳು ಮೀನೊಂದು ಪುಟ್ಟಲೇಂ ಸಾಯಲೇಂ ಪರಿವೆಯೇ ನಿಲ್ಲೆಲವೋ ಮಂಕುತಿಮ್ಮ. ಶರದಿಯೊಳು ಮೀನೊಂದು ಪುಟ್ಟಲೇಂ ಸಾಯಲೇಂ ಪರಿವೆಯೇ ನಿಲ್ಲೆಲವೋ ಮಂಕುತಿಮ್ಮ.

ತಾನು ಅಂದುಕೊಂಡದ್ದೆಲ್ಲ ನೆರವೇರದೆ ವ್ಯರ್ಥವಾಗುತ್ತದೆ ಎಂದು ಮನುಷ್ಯ ಕೊರಗುವುದು ಸರಿಯಲ್ಲ. ಸಮುದ್ರದಲ್ಲಿ ಒಂದು ಮೀನು ಹುಟ್ಟಿದರೋ ಸತ್ತರೋ ಸಮುದ್ರದ ದೃಷ್ಟಿಯಿಂದ ಹೆಚ್ಚು ವ್ಯತ್ಯಾಸವೇನೂ ಆಗುವುದಿಲ್ಲ. ಹಾಗೆಯೇ ನಮ್ಮೊಂದು ಆಸೆ ನೆರವೇರದಿದ್ದರೆ ಅದಕ್ಕೆ ಚಿಂತೆ ಏಕೆ ಅನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ನಾವು ಬದುಕಿನಲ್ಲಿ ಸಾರ್ಥಕ್ಯವನ್ನು ಪಡಿಬೇಕಾದರೆ ಅಥವಾ ಸಾಫಲ್ಯವನ್ನು ಪಡಿಬೇಕಾದರೆ ನಮಗೊಂದು ಬಗೆಯ ತಾತ್ವಿಕ ನಿಲುವು ಅತ್ಯಂತ ಅವಶ್ಯಕ. ಸಾಮಾನ್ಯವಾಗಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ಇಡೀ ಪ್ರಕೃತಿಯಲ್ಲಿ ತಾನು ಬಹಳ ಪ್ರಮುಖನಾದಂತಹವನು, ತನ್ನ ಆಸೆ ನಿರಾಸೆಗಳೇ ಬಹಳ ಮುಖ್ಯ ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ. ಆದರೆ ಸಾಮಾನ್ಯವಾಗಿ ಮನುಷ್ಯರು ಆಲೋಚನೆ ಮಾಡಬೇಕಾದದ್ದು ಪ್ರಕೃತಿಯ ದೃಷ್ಟಿಕೋನದಿಂದ. ಪ್ರಕೃತಿಯ ದೃಷ್ಟಿಯಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ಜೀವಿಗಳು ಒಂದೇ. ಯಾವ ವ್ಯಕ್ತಿಯ ಬಗ್ಗೆಯಾಗಲಿ ಜೀವಿಯ ಬಗ್ಗೆಯಾಗಲಿ ಪ್ರಕೃತಿಗೆ ಹೆಚ್ಚು ಒಲವೂ ಇರುವುದಿಲ್ಲ, ವಿದ್ವೇಷವೂ ಇರುವುದಿಲ್ಲ. ಹಾಗಾಗಿ ಆಕಸ್ಮಿಕವೋ ಅಥವಾ ಬೇರೆ ನಿಯಂತ್ರಣ ಶಕ್ತಿಯೋ ಅಂತೂ ಮನುಷ್ಯರ ಜೀವನವನ್ನು ಒಂದು ಬಗೆಯಲ್ಲಿ ನಿಯಂತ್ರಿಸ್ತಾ ಇರುತ್ತೆ. ಯಾಕೆಂದರೆ ಬಹಳ ಸಂಕೀರ್ಣವಾದ ಈ ಪ್ರಾಕೃತಿಕ ವಿದ್ಯಮಾನಗಳಲ್ಲಿ ನಾವು ಅಂದುಕೊಂಡಿದ್ದೆಲ್ಲ ಕರಾರುವಾಕ್ಕಾಗಿ ನಡೆಯುತ್ತೇವೆ

0: ಅನ್ನೋ ನಿರೀಕ್ಷೆ ನಮ್ಮಲ್ಲಿ ಇರಬಾರದು. ಹೀಗಾಗಿ ವ್ಯಕ್ತಿ ತನ್ನ ಮಿತಿಯನ್ನು ಅರಿತು ಮುಂದೆ ಹೋಗೋದು ಅತ್ಯಂತ ಅವಶ್ಯಕ. ತಾನು ಅಂದ್ಕೊಂಡಿದ್ದು ನೆರವೇರಲ್ಲ ಅಥವಾ ನೆರವೇರಲಿಲ್ಲ ಅನ್ನೋದು ವ್ಯಕ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಶೆಯನ್ನು ತಂದರೂ ಅದು ಮುಂದಿನ ಕಾರ್ಯ ಪ್ರವೃತ್ತಿಯಾಗುವುದಕ್ಕೆ ಅಡ್ಡಿ ಆಗಬಾರದು. ಅಂದರೆ ಮನುಷ್ಯ ಸದಾಕಾಲ ಪ್ರಯತ್ನಶೀಲವಾಗಿಯೇ ಇರಬೇಕು. ಅದು ಸಫಲವಾಗಲಿ ವಿಫಲವಾಗಲಿ ಅನ್ನುವುದು ನಿಜವಾದ ತಾತ್ವಿಕ ನಿಲುವು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನು ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನು ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನು ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.

ಶ್ವೇತಾ ಅಪರಾಹ್ನ 12:05 ವನಿತಾ ವಾರದಲ್ಲಿ ಅಧಿಕ ಮಾಸದ ಕುರಿತು ಸಾಹಿತಿಗಳಾದ ಡಾಕ್ಟರ್ ವಿಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವಿದೆ. ಹಾಗೂ 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್

0: ಆಕಾಶವಾಣಿ ಕಾರವಾರ. ವಚನ ವೈಭವ, ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ.
1: ಶ್ರೋತೃಗಳೇ, ಇಂದಿನ ವಚನ ವೈಭವದಲ್ಲಿ ವಿವಿಧ ವಚನಕಾರರು ಹಾಡಿರುವ ವಿವಿಧ ವಚನಕಾರರ ವಚನಗಳನ್ನು ಕೇಳೋಣ. ಆರಂಭದಲ್ಲಿ ಕೌಶಿಕ್ ಐತಾಳ್ ಅವರು ಹಾಡಿರುವ ಸೊಡ್ಡಲ ಬಾಚರಸ ಅವರ ವಚನ ಕೇಳಿ. ಸಾಗರ ಘನವೆಂದೊಡೆ ದರೆಯೊಳಗುಡುಗಿತ್ತು.

ಇನ್ನು ಮುಂದೆ ಶಂಕರ್ ಶಾನ್ಭೋಗ್ ಅವರ ಧ್ವನಿಯಲ್ಲಿದೆ ಅಲ್ಲಮ ಪ್ರಭುಗಳ ವಚನ ಕೇಳಿ. ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ

ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಶ್ರೋತೃಗಳೇ, ವಚನ ವೈಭವದಲ್ಲಿ ಇನ್ನು ಮುಂದೆ ನಿವೃತ್ತಿ ಸಂಗಯ್ಯ ಅವರ ವಚನ ಹಾಡಿದ್ದಾರೆ ಕೌಶಿಕ್ ಐತಾಳ್. ಕೇಳಿ, ಪರವನ ಪರ ಅನ್ನ ಪರಸ್ತ್ರೀಯರಾಶೆ.

ಶ್ರೋತೃಗಳೇ, ನೀವು ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಚನ ವೈಭವವನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಸಿದ್ದರಾಮೇಶ್ವರರ ವಚನವನ್ನು ಹಾಡಿದ್ದಾರೆ ಸುಮಿತ್ರಾ ಚಿದಂಬರ್. ಕೇಳಿ, ಉಸಿರ ಹಿಡಿದು ಮಜ್ಜನ ಕೆರವೇನಯ್ಯ.

0: ವಚನ ವೈಭವದಲ್ಲಿ ಕೊನೆಯಾಗಿ ಚೆನ್ನ ಬಸವಣ್ಣನವರ ವಚನವನ್ನು ಹಾಡಿದ್ದಾರೆ ಗರ್ತಿಕೆರೆ ರಾಗಣ್ಣ. ಕೇಳಿ ಕಾವ್ಯ ಎಂಬ ಘಟಕ್ಕೆ ಕರುಣಾದಿಗಳ
1: ಚೆನ್ನ ಬಸವಣ್ಣ ರಾಗ ಖಮಾಜ್ ತಾಳ ಆದಿ ಗಾಯಕರು ಗರ್ತಿಕೆರೆ ರಾಗಣ್ಣ ಸಂಗೀತ ನಿರ್ದೇಶ.

0: ಇನ್ನು ಮುಂದೆ ಕೇಳಿ. ಜಗದಗಲ ಮುಗಿಲಗಲ ಮುಗಿಯಗಲ ಬಸವಣ್ಣನವರ ವಚನ, ಹಾಡಿದ್ದಾರೆ ಶಮ ವಿ ಎ.
1: ಗರ್ತಿಕೇರಿ

0: ಇದುವರೆಗೆ ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ ವಚನ ವೈಭವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಮೂಡಿಬಂತು. ಆತ್ಮೀಯ ಕೇಳುಗರೇ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಕಾವ್ಯ ಸಂದೇಶ
1: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740.
3: ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 MHz. ಶ್ರೋತೃಮಳೆ, ಇನ್ನು ಮುಂದೆ ಮಂಜುಳಗಾನ ಹಳೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಆರಂಭದಲ್ಲಿ ಆರ್ ಎನ್ ಜಿ ಗೋಪಾಲ್ ಅವರ ಈ ಗೀತೆಗೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಸೀತಾ ಚಿತ್ರದ ಈ ಗೀತೆಯ ಗಾಯಕಿ ಎಸ್ ಜಾನಕಿ.

ಲಕ್ಷ್ಮೀ ಚಿತ್ರಕ್ಕೆಂದು ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದ ಗೀತೆಯನ್ನು ಕೇಳುತ್ತಿದ್ವಿ. ಕೆ ಎಸ್ ಸತ್ಯನಾರಾಯಣ ಅವರ ಈ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಬಳಿ ಸುಶೀಲಾ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಲಿರುವ ಈ ಗೀತೆ ಸಹೋದರರ ಸವಾಲ್ ಚಿತ್ರದ್ದು. ಜಿ ಉದಯಶಂಕರ್ ಅವರ ರಚನೆಗೆ ಸತ್ಯಂ ಅವರ ಸಂಗೀತವಿದೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದ ಈ ಗೀತೆ ಹೊಂಬಿಸಿಲು ಚಿತ್ರದ್ದು. ಗೀತಪ್ರಿಯ ಅವರ ಗೀತೆಗೆ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೆ ಕೇಳಿ

ಕೇಳಿ ಬರುತ್ತಿರುವ ಧ್ವನಿ ಗಾಯಕ ಪಿ ವಿ ಶ್ರೀನಿವಾಸ್ ಅವರದು, ಚಿತ್ರ ನಾಗರಹಾವು. ವಿಜಯ ನರಸಿಂಹ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

ಆಲಿಮನೆ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಶಾಂಕಿ ಅವರ ಧ್ವನಿಯಲ್ಲಿದ್ದ ಗೀತೆಯನ್ನು ಕೇಳುತ್ತಿರುವಿರಿ. ಕವಿ ದೊಡ್ಡರಂಗೇಗೌಡ ಅವರ ಈ ಗೀತೆಗೆ ಅಶ್ವಥ್ ವೈದ್ಯ ಅವರ ಸಂಗೀತವಿದೆ.

ಶಿವದಶಂಕರ್ ಅವರ ಈ ರಚನೆಗೆ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ. ಆಟೋ ಚಿತ್ರದ ಈ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಮುಂಜಾನದ ಕೊನೆಯಲ್ಲಿ ಜಿ ಉದಯಶಂಕರ್ ರಚನೆಯ ಗೀತಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇಳೆಯರಾಜ ಅವರ ಸಂಗೀತವಿದೆ. ಕೇಳಿ ಬರುತ್ತಿರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರದು.

ಶ್ರೋತೃಗಳೇ, ಈ ಗೀತೆಯೊಂದಿಗೆ ನಮ್ಮ ಇಂದಿನ ಮುಂದುವಗಾನ ಮುಕ್ತಾಯವಾಗುವುದು. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರುವವು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 10:03 ಈ ಸಮಯದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಆರಂಭಿಸೋಣ. ಹಾಡುಗಳಲ್ಲಿ ಏನು ವಿಶೇಷ? ಇದು ಪ್ರಶ್ನೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಆನಂದಿಸಿ, ನಿಮ್ಮ ಉತ್ತರಗಳನ್ನು ಕಳಿಸಿ 9483091902 ಈ ಸಂಖ್ಯೆಗೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

ಸೋತು ಗೆದ್ದವಳು ಚಿತ್ರಕ್ಕಾಗಿ ಪುಷ್ಪಲತಾ ಮತ್ತು ಸಂಗಡಿಗರು ಹಾಡಿದ ವಿಜಯ ನಾರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದ್ದ ಗೀತೆ ಸೋತು ಗೆದ್ದವಳು ಚಿತ್ರ ತೆರೆಗೆ ಬಂದದ್ದು 1971 ಕಲ್ಪನಾ ಗಂಗಾಧರ್ ಬಾಲಕೃಷ್ಣ ಸಂಪತ್ ದ್ವಾರಕೀಶ್ ಮುಂತಾದವರು ಚಿತ್ರದ ತಾರಾಗಣದಲ್ಲಿದ್ದರು. ಎಸ್ಕೆಎ ಚಾರಿ ಅವರ ನಿರ್ದೇಶನದ ಚಿತ್ರ ಸೋತು ಗೆದ್ದವಳು. ಇನ್ನು ಮುಂದೆ ಮೂಡಿ ಬರ್ತಾ ಇದೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರುಗಳು ಹಾಡಿರುವ ಅನುರಾಗದ ಅಲೆಗಳು ಚಿತ್ರದ ಒಂದು ಗೀತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಈಗಷ್ಟೇ ನೀವು ಕೇಳಿದ್ದು ಕೆಎಸ್ಎಲ್ ಸ್ವಾಮಿ ಅವರ ನಿರ್ದೇಶನದ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ. ಕೆಎಸ್ಎಲ್ ಸ್ವಾಮಿ ಅವರದೇ ಗೀತೆಗೆ ರಚನೆ ಇತ್ತು. ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಗೀತೆಯನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್ ಅವರು. 1971 ತೆರೆಗೆ ಬಂದಂತಹ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ ನೀವು ಕೇಳಿದ್ರಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿಯಲ್ಲಿ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ. ಇವತ್ತಿನ ಹಾಡುಗಳಲ್ಲಿ ವಿಶೇಷ ಏನು ಅಂತ ಕೇಳಿದ್ದಕ್ಕೆ ಕೆಲವರದು ಸರಿ ಇದೆ, ಕೆಲವರದು ಊಹೆ ಸರಿ ಇಲ್ಲ. ನಳಿನಾ ಲಂಕೇಶ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ, ವಿಶ್ವ ಬೆಳಕಿನ ದಿನದ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿ ತಿಳ್ಕೊಂಡ್ವಿ, ಡಾಕ್ಟರ್ ಗೋವಿಂದ ಅವರೊಂದಿಗೆ ಸಂದರ್ಶನ ಚೆನ್ನಾಗಿತ್ತು, ಅವರಿಗೆ ಧನ್ಯವಾದಗಳು, ನಿಲಯಕ್ಕೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಪಂದನೆಗೂ ಕೂಡ ಧನ್ಯವಾದಗಳು. ವಿಭಾ ದೀಪಕ್ ನನ್ನ ಹೆಸರು ಹೇಳಲಿಲ್ಲ, ನಾನು ಕಳಿಸಿದ್ದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ನಿಮ್ಮ ಸಂದೇಶ ಕೂಡ ಬಂದಿದೆ, ಧನ್ಯವಾದಗಳು ನಿಮ್ಮ ಸ್ಪಂದನೆಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂದ್ರೆ ಮಿನುಗುತ್ತಾರೆ ಕಲ್ಪನಾ, ವಿಶೇಷ ಗೀತೆಗಳಿರ್ಬೋದಾ ಅಂತ ಇದ್ದಾರೆ. ಖಂಡಿತ ಅದು ಮಾತ್ರ ಅಲ್ಲ, ಇನ್ನೇನು ಇದೆ ವಿಶೇಷ. ಹರೀಶ್ ಮಲ್ಲೇಶ್ವರದಿಂದ ಸುಜಾತ ಶಿವಾನಂದ್, ಶ್ರೀಕಂಠನ್ ಎಂ ಆರ್ ಅಗ್ರಹಾರ ಮೈಸೂರಿನಿಂದ ತಾರಿಣಿ ನಾಗರಾಜ್ ಗಿರಿನಗರದಿಂದ ಟ್ರೈ ಮಾಡಿದ್ದಾರೆ, ಹಿರಿಯ ನಾಯಕಿರ ಹೆಸರುಗಳು ಅಂತ ಹೇಳಿಬಿಟ್ಟಿದ್ದಾರೆ. ತಾರಿಣಿ ನಾಗರಾಜ್ ಗಿರಿನಗರದಿಂದ ಸರಿಯಾಗಿದೆ ನಿಮ್ಮ ಊಹೆ, ಧನ್ಯವಾದಗಳು ನಿಮ್ಮ ಪ್ರಯತ್ನಕ್ಕೆ. ಹಾಗೆ ನಾಗರಾಜ್ ಶರ್ಮಾ ಅವರು ಕೂಡ ಸರಿಯಾದ ಉತ್ತರ ಕೊಟ್ಬಿಟ್ಟಿದ್ದಾರೆ, ಧನ್ಯವಾದಗಳು. ಸರಿ ಇದೆ. ಇನ್ನು ಯಾರು ದಯವಿಟ್ಟು ನಿಮ್ಮ ಸಂದೇಶಗಳನ್ನ ಕಳಿಸ್ಬೇಡಿ, ಯಾಕೆಂದ್ರೆ ಉತ್ತರ ಹೇಳಿ ಆಯ್ತು. ಇನ್ನೇನಿದ್ರು ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡಿ. ಶೈಲಿನಿ ಮುರಳೀಧರ್ ಅವರು ಕೂಡ ಹಾಡುಗಳನ್ನ ಮೆಚ್ಚಿಕೊಂಡು ಹಾಡುಗಳ ವಿಶೇಷತೆ ಏನು ಅನ್ನೋದನ್ನ ತಿಳಿಸಿದ್ದಾರೆ. ಹಂಪಸಾಗರದ ಸೋಮಶೇಖರ್ ತಟ್ಟಿ ಅವರು ಕೂಡ ಪ್ರಯತ್ನ ಮಾಡಿ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಕಲ್ಪನಾ, ಮಂಜುಳಾ, ಆರತಿ ಈ ಎಲ್ಲ ಹಿರಿಯ ನಟಿಯರ ಹೆಸರುಗಳು ಇವತ್ತಿನ ಹಾಡುಗಳ ಮೊದಲನೇ ಪದವಾಗಿ ಬರ್ತಾ ಇದೆ, ಮೂಡಿ ಬರ್ತಾ ಇದೆ. ಈಗ ಕಲ್ಪನಾ ಅನ್ನುವ ಇನ್ನೊಂದು ಗೀತೆ, ಅಂದ ಚಂದ ತಂದ ಕಲ್ಪನಾ ಅನ್ನೋ ಗೀತೆಯನ್ನು ಆಯ್ಕೆ ಮಾಡಲಾಗಿದೆ. ಇದು ಹಾಡಿನ ಮೊದಲ ಸಾಲಿನಲ್ಲಿ ಹೆಸರು ಬರುತ್ತೆ, ಹಿರಿಯ ನಾಯಕಿಯ ಹೆಸರು ಬರ್ತಾ ಇದೆ. ಒಂದು ಸಣ್ಣ ವಿರಾಮದ ನಂತರ ಆ ಗೀತೆ ಮೂಡಿ ಬರುತ್ತೆ. ತಾಯಿಗೊಬ್ಬ ಕರ್ಣ ಚಿತ್ರದ್ದು, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ, ವಾಣಿ ಜಯರಾಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
2: ಅಮ್ಮ ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ

0: ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನಮಸ್ಕಾರ, ನಾನು ಲಕ್ಷ್ಮಿ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ.

0: ಸಂಗೀತ ಸಂಯೋಜನೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆಯನ್ನ ಕೇಳಿದ್ರಿ. ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಾಡುಗಳನ್ನ ಕೇಳ್ತಾ ಕೇಳ್ತಾ ಎಸ್ ಜಿ ಬಸವರಾಜ್ ಅನ್ನಪೂರ್ಣ ಇವರುಗಳು ಚಿತ್ರದುರ್ಗದಿಂದ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಹಿರಿಯ ನಾಯಕಿಯರ ಹೆಸರುಗಳು ಮೂಡಿ ಬರ್ತಾ ಇವೆ ಹಾಡುಗಳ ಮೊದಲನೇ ಸಾಲಿನಲ್ಲಿ. ಕೇಳಲು ತುಂಬಾ ಹಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತೆ ಪ್ರೇಮ ಮಧುರಾಕ್ಷರ ಅದ್ಭುತವಾದ ಗೀತೆ ಅಂತ ಹೇಳ್ತಾ ಇದ್ದಾರೆ ವಾಣಿಶ್ರೀ ಧಾರವಾಡದಿಂದ. ಮತ್ತೆ ನಾಗರಾಜ್ ಶರ್ಮಾ ಅವರು ಇನ್ನೊಂದೆರಡು ಗೀತೆಗಳನ್ನ ಈ ಪಟ್ಟಿಗೆ ಸೇರಿಸ್ಕೋಬಹುದಾ ಅಂತ ಸಂದೇಶ ಕಳಿಸಿದ್ದಾರೆ. ಖಂಡಿತ ಆ ಹಾಡುಗಳು ಕೂಡ ಮುಂದೆ ಮೂಡಿ ಬರುತ್ತೆ. ಸುಜಾತ ಶಿವಾನಂದ್ ನಂದಿನಿ ಲೇಔಟ್ ನಿಂದ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಹಿರಿಯ ನಾಯಕಿರ ಹೆಸರುಗಳಿಂದ ಆರಂಭವಾಗುವ ಹಾಡುಗಳು ಅಂತ ಹೇಳಿದ್ದಾರೆ. ಖಂಡಿತ ಸರಿಯಾಗಿದೆ. ಗಂಗಪ್ಪ ಬಡಿಗೇರ್ ಹೆರೂರು ಗಂಗಾವತಿಯಿಂದ ಹಾಡುಗಳು ತುಂಬಾ ಮಧುರವಾಗಿವೆ ಅಂತ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಈಗ ಮೂಡಿ ಬರ್ತಾ ಇದೆ ಹೇಮಂತ್ ಅವರು ಹಾಡಿರುವ ಚಂದನ ಚಿಗುರು ಚಿತ್ರದ ಗೀತೆ. ಹೇಮಂತ್ ಜೊತೆ ಸುಜಾತ ದತ್ ಅವರು ಕೂಡ ದರಿಗೂಡಿಸಿದ್ದಾರೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ, ಪಿ ಚಂದ್ರಕಾಂತ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗಷ್ಟೇ ನೀವು ಕೇಳಿದ್ದು ಚಂದನ ಚಿಗುರು ಚಿತ್ರದ ಒಂದು ಗೀತೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಮೂಲಕ ಓಲ್ಡ್ ಈಸ್ ಗೋಲ್ಡ್ ಕೇಳಿ ಆನಂದಿಸ್ತಾ ಇದ್ದೀವಿ ಅಂತ ಹೇಳಿ ಸಂಡೂರ್ನ ರಾಮಚಂದ್ರಪ್ಪ ವಿಭಾ ಅವರು ಮತ್ತೆ ಯಾರು ಸಮಂತ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ ಗಂಗಾವತಿಯ ಗಂಗಪ್ಪ ಬಡಿಗೇರ್ ಅವರು ಮಧುಕೇಶ್ವರ ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಮಸ್ಕಾರ, ನಾನು ನಿಮ್ ಜಗ್ಗೇಶ್ ಮಾತಾಡ್ತಾ ಇದ್ದೀನಿ. ನನ್ನ ನೆಚ್ಚಿನ ವಾಹಿನಿ ಅಂದ್ರೆ ಅದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾನು ನಿತ್ಯ ನಿರಂತರ ಕೇಳುವಂತದ್ದು, ನೀವು ಕೇಳ್ತೀರಿ, ಅತ್ಯುತ್ತಮವಾದಂತ ಕಾರ್ಯಕ್ರಮಗಳನ್ನ, ಹಾಡುಗಳನ್ನ, ಮಾಹಿತಿಗಳನ್ನ ರವಾನೆ ಮಾಡುವಂತ ಅದ್ಭುತವಾದಂತ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ಕೇಳಿ ನಾನು ಕೇಳ್ತಾ ಇದ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕಾಲೇಜು ರಂಗ ಚಿತ್ರಕ್ಕಾಗಿ ವಾಣಿ ಜಯರಾಮ್, ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪನ ಅವರ ಸಂಗೀತವಿದ್ದ ಗೀತೆಯನ್ನು ಕೇಳಿದ್ರಿ. 1976 ಎಸ್ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದಂತಹ ಚಿತ್ರ ಕಾಲೇಜು ರಂಗ. ಇವತ್ತಿನ ಹಾಡುಗಳಲ್ಲಿ ವಿಶೇಷ, ಹಾಡಿನ ಸಾಲುಗಳು ಹಿರಿಯ ನಾಯಕಿಯರ ಹೆಸರಿನಿಂದ ಆರಂಭವಾಗುತ್ತೆ. ಆರತಿ, ಭಾರತಿ, ಭವ್ಯ, ಪ್ರೇಮ, ಮತ್ತೆ ಶ್ರುತಿ, ತಾರಾ, ಲಕ್ಷ್ಮಿ, ಎಲ್ಲ ನಾಯಕಿಯರ ಹೆಸರನ್ನ ನೆನಪಿಸಿಕೊಳ್ಳುವಂತಹ ಒಂದು ಸುಸಂದರ್ಭ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳ ಮೂಲಕ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಂಜುಳಾ ಗುರುರಾ

ರಾಜ್ ಮತ್ತು ಸಂಗಡಿಗರೊಂದಿಗೆ ಹಾಡಿರುವ ಜೀವನ ಚೈತ್ರ ಚಿತ್ರದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಾಹಿತ್ಯ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ ಜೀವನ ಚೈತ್ರ ಚಿತ್ರದ ಈ ಜನಪ್ರಿಯ ಗೀತೆ. ಲಕ್ಷ್ಮೀ ಮಾರಮ್ಮ, ಭಾಗ್ಯಲಕ್ಷ್ಮೀ ಮಾರಮ್ಮ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂತ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಬೇರೆ ರೇಡಿಯೋ ಸ್ಟೇಷನ್ಸ್ ತರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ತರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂತ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ, ವಿವಿಧ ಭಾರತಿ.

ಅಪೂರ್ವ ಸಂಗಮ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ವೈಆರ್ ಸ್ವಾಮಿ ಅವರ ನಿರ್ದೇಶನದ ಚಿತ್ರ 1984 ತೆರೆಗೆ ಬಂದಂತಹ ಚಿತ್ರ ಇದು ಅಪೂರ್ವ ಸಂಗಮ.

ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಶ್ರುತಿ ಸೇರಿದಾಗ ಚಿತ್ರದ ಶೀರ್ಷಿಕೆ ಗೀತೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಎಸ್ ಜಾನಕಿ ಮತ್ತು ಡಾ ರಾಜ್ಕುಮಾರ್ ಹಾಡಿದ್ದಾರೆ. ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸಬೇಕಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ನಂತರ ಹೊಸ ಹಾಡುಗಳನ್ನು ಕೇಳ್ತೀರಿ 11:02. ಇದುವರೆಗೆ ಮುಂಜಾನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಗೆಳತಿ ನಂದಿನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ನೀಟ್ ಫಲಿತಾಂಶಕ್ಕೆ ಕಾಯ್ದೆ, ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕೌನ್ಸಿಲಿಂಗ್ ಆರಂಭಿಸುವ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟೀಯ ಡೆಂಗ್ಯೂ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ದ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳ ನೌಕರರ ವೇತನದಲ್ಲಿ ಉಂಟಾಗಿರುವ ತಾರತಮ್ಯ ವಿರೋಧಿಸಿ ಈ ತಿಂಗಳ 19ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ತಿಳಿಸಿದೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ನಾಳೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮತ್ತು ಸೆಂಟ್ರಲ್ ಕಾಲೇಜಿನ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ನಿಲ್ದಾಣಗಳ ನಡುವೆ ನಿರ್ವಹಣಾ ಕಾಮಗಾರಿ ಕೈಗೊಳ್ಳಲಾಗಿದೆ. ಹೀಗಾಗಿ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಹೊಸಹಳ್ಳಿ ಬಾಲಗಂಗಾಧರನಾಥ ಸ್ವಾಮೀಜಿ ಮೆಟ್ರೋ ನಿಲ್ದಾಣ ಮತ್ತು ಕಬ್ಬನ್ ಪಾರ್ಕ್ ನಿಲ್ದಾಣಗಳ ನಡುವೆ ಮೆಟ್ರೋ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ಪ್ರಧಾನಿ ನರೇಂದ್ರ ಮೋದಿಯವರು ಸಿಕ್ಕಿಂ ಜನರಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಅಭಿವೃದ್ದಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉಲ್ಲೇಖಿಸಿದ್ದಾರೆ. ಸಿಕ್ಕಿಂ ಜನರಿಂದ ಪಡೆದ ಪ್ರೀತಿ ಸದಾಕಾಲ ಸ್ಮರಣೀಯವಾಗಿರುತ್ತದೆ. ಮುಂದಿನ ವರ್ಷಗಳಲ್ಲಿ ಸಿಕ್ಕಿಂನ ಬೆಳವಣಿಗೆ ಮತ್ತು ಅಭಿವೃದ್ದಿಗೆ ಕೇಂದ್ರ ಸರ್ಕಾರವು ಬೆಂಬಲ ನೀಡಲಿದೆ ಎಂದು ಹೇಳಿದ್ದಾರೆ. ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಾಟ ನಡೆಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 11:03. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನ ಕೇಳುವ ಸಮಯ. ಈಗ ಮೊದಲಿಗೆ ಕೇಳೋಣ ಲವ್ ಮಾಕ್ಟೈಲ್ 2 ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತ್ ಸುರೇಶ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ಈಗ ಕೇಳಿ ಸಿದ್ಲಿಂಗು ಟೂ ಚಿತ್ರದ ಗೀತೆ ಅರಸು ಅಂತಾರೆ. ಅವರ ಸಾಹಿತ್ಯಕ್ಕೆ ಅನೂಪ್ ಸೀಳಿನ್ ಅವರ ಸಂಗೀತ ಹಾಗೆ ಅವರದ್ದೇ ಧ್ವನಿ ಇರುವಂತಹ ಗೀತೆಯನ್ನು

ಇದೀಗ ಕೇಳಿ ಒಡೆಯ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಅನಿರುದ್ಧ್ ಭಟ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನ

ಈಗ ಕೇಳೋಣ ಒಂದು ಸರಳ ಪ್ರೇಮಕತೆ ಚಿತ್ರದ ಗೀತೆಯನ್ನ. ಶಿವಾನಿ ಸ್ವಾಮಿ ಹಾಗೂ ವೀರ್ ಸಮರ್ಥ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಇದೀಗ ಕೇಳಿ ಕನಸೊಂದು ಶುರುವಾಗಿದೆ ಚಿತ್ರದ ಗೀತೆಯನ್ನ ರಾಜಕೃಷ್ಣನ್ ಅವರ ಧ್ವನಿಯಲ್ಲಿ, ಸಿಂಪಲ್ ಸುನಿಯವರ ಸಾಹಿತ್ಯಕ್ಕೆ ಸೂರಜ್ ಜೋಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

98.9 ಎಫ್ಎಂ ಈಗ ಸಮಯ ಆಗಿದೆ 11:30 ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ನಟಿ ಛಾಯಾ ಸಿಂಗ್ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಕನ್ನಡತಿಯಾಗಿದ್ರು ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ಮಿಂಚಿದ ಪ್ರತಿಭೆ ಅಂದ್ರೆ ಅದು ಛಾಯಾ ಸಿಂಗ್. ರಜಪೂತ ಕುಟುಂಬದಲ್ಲಿ May 16, 1981 ಬೆಂಗಳೂರಿನಲ್ಲಿ ಇವರು ಜನಿಸ್ತಾರೆ. ತಂದೆ ಗೋಪಾಲ್ ಸಿಂಗ್, ತಾಯಿ ಚಮಲ್ಲತಾ. ಛಾಯಾ ಸಿಂಗ್ ಅವರು ಬೆಳೆದಿದ್ದೆಲ್ಲ ನಮ್ಮ ಬೆಂಗಳೂರಿನಲ್ಲೇ, ಓದಿದ್ದು ಲಾರ್ಡ್ಸ್ ಶಾಲೆಯಲ್ಲಿ. ಬೆಂಗಳೂರಿನಲ್ಲಿ ಬೆಳೆದಂತಹ ಈ ಪ್ರತಿಭೆ ಚಿತ್ರರಂಗಕ್ಕೆ ಬಂದದ್ದು ತೀರಾ ಆಕಸ್ಮಿಕವಾಗಿ. ಇವರು ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ದು 2000 ಬಿಡುಗಡೆಯಾದಂತಹ ಮುನ್ನುಡಿ ಎನ್ನುವಂತಹ ಚಿತ್ರದ ಮೂಲಕ. ಈ ಒಂದು ಚಿತ್ರಕ್ಕೆ ರಾಷ್ಟ್ರಪ್ರಶಸ್ತಿಯೂ ಸಹ ಲಭಿಸುತ್ತೆ. ಮೊದಲ ಸಿನಿಮಾದಲ್ಲೇ ನಟನಾ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡು ವಿಮರ್ಶಕರ ಗಮನ ಸೆಳೆದವರು ಛಾಯಾ ಸಿಂಗ್. ವಿಶೇಷ ಏನಪ್ಪಾ ಅಂದ್ರೆ, ಇವರು ಚಿತ್ರರಂಗಕ್ಕೆ ಬರುವ ಮೊದಲು ನೃತ್ಯಗಾರ್ತಿಯಾಗಬೇಕು ಅಂತ ಕನಸು ಕಂಡಿದ್ರು. ಆದರೆ ವಿಧಿ ಇವರನ್ನ ಬೆಳ್ಳಿ ಪರದೆಯ ನಾಯಕಿಯನ್ನಾಗಿ ಮಾಡಿತು. ಇದೀಗ ಕೇಳೋಣ ಚಿಟ್ಟೆ ಚಿತ್ರದ ಗೀತೆಯನ್ನ. ಚಿತ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ.

ಕಲಾವಾರ್ತೆ ಕಾರ್ಯಕ್ರಮದಲ್ಲಿ ಛಾಯಾ ಸಿಂಗ್ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಮುನ್ನುಡಿ ಚಿತ್ರದ ಮೂಲಕವಾಗಿ ಕಲಾತ್ಮಕ ಸಿನಿಮಾ ಜರ್ನಿಯನ್ನ ಶುರು ಮಾಡಿದವರು ಛಾಯಾ ಸಿಂಗ್ ಅವರು. ಮುಂದೆ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಸಹ ಸೈ ಎನಿಸಿಕೊಂಡ್ರು. ಕನ್ನಡದಲ್ಲಿ ಅವರು ನಡೆಸಿದ ತುಂಟಾಟ, ಚಿಟ್ಟೆ, ಆಕಾಶಗಂಗೆ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಜೊತೆಗಿನ ರೌಡಿ ಅಳಿಯ ಚಿತ್ರಗಳು ಅವರಿಗೆ ದೊಡ್ಡ ಹೆಸರನ್ನ ತಂದುಕೊಟ್ಟವು. ಛಾಯಾ ಅವರಿಗೆ ಇದ್ದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅವರ ಕಣ್ಣುಗಳು ಮತ್ತು ಆಕರ್ಷಕ ಸ್ಟೈಲ್. ಇನ್ನು ಛಾಯಾ ಸಿಂಗ್ ಅವರನ್ನು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತಕ್ಕೆ ಪರಿಚಯಿಸಿದ್ದು ಅವರ ಭಾಷಾ ಪ್ರೇಮ ಮತ್ತು ನಟನಾ ಕೌಶಲ್ಯ. ಕನ್ನಡದ ಜೊತೆಗೆ ತಮಿಳು, ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲೂ ಅವರು ಬ್ಯುಸಿ ಆದರು. ವಿಶೇಷವೆಂದರೆ ಅವರು ಎಷ್ಟೇ ಭಾಷೆಗಳಲ್ಲಿ ನಟಿಸಿದರೂ ಅವರ ಮೂಲ ಬೇರು ಮಾತ್ರ ನಮ್ಮ ಬೆಂಗಳೂರೇ ಆಗಿತ್ತು. ಅಷ್ಟೇ ಅಲ್ಲ, ಸುದೀಪ್ ಅವರ ಚಂದು ಸಿನಿಮಾದಲ್ಲೂ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಬಹುಶಃ ಕೆಲವೇ ಜನರಿಗೆ ನೆನಪಿರಬಹುದು. ಇದೀಗ ಛಾಯಾ ಸಿಂಗ್ ಅವರ ನಟನೆಯ ಸಕ್ಕಾ ಸಖಿ ಚಿತ್ರದ ಗೀತೆಯನ್ನು ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಮಾಲತಿ ಅವರ ಧ್ವನಿಯಲ್ಲಿ ಮಂಜುನಾಥ್ ರಾವ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿರುವಂತಹ ಗೀತೆಯನ್ನು

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್.

ಆತ್ಮೀಯ ಕೇಳುಗರೆ, ಛಾಯಾ ಸಿಂಗ್ ಅವರ ಕೆರಿಯರ್ನಲ್ಲಿ ಒಂದು ಮೈಲಿಗಲ್ಲು ಅಂದರೆ ಅದು ತಮಿಳಿನ ತಿರುಡಾ ತಿರುಡಿ ಸಿನಿಮಾ. ಈ ಚಿತ್ರದಲ್ಲಿ ಧನುಷ್ ಅವರ ಜೊತೆ ನಟಿಸಿದಂತಹ ಛಾಯಾ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದರು. ಅದರಲ್ಲಿನ ಮನ್ಮದ ರಾಸ ಹಾಡಂತೂ ನ್ಯಾಷನಲ್ ಸೆನ್ಸೇಷನ್ ಆಗಿತ್ತು. ಇಂದಿಗೂ ಈ ಹಾಡಿನ ಸ್ಪೀಡ್ ಮತ್ತು ಸ್ಟೆಪ್ಗೆ ಮಾರು ಹೋಗದವರಿಲ್ಲ. ಈ ಹಾಡಿನಲ್ಲಿ ಅವರ ಅದ್ಭುತವಾದ ಎನರ್ಜಿ ಮತ್ತು ನೃತ್ಯ ಇಂದಿಗೂ ಸಿನಿಮಾ ಪ್ರೇಮಿಗಳಿಗೆ ನೆನಪಿದೆ. ಕನ್ನಡದ ಹುಡುಗಿ ತಮಿಳುನಾಡಿನಲ್ಲಿ ಇಷ್ಟೊಂದು ದೊಡ್ಡ ಹೆಸರು ಮಾಡಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಚಿತ್ರದ ಯಶಸ್ಸಿನ ನಂತರ ಛಾಯಾ ಸಿಂಗ್ ಅವರಿಗೆ ಚಿತ್ರರಂಗದಲ್ಲಿ ಬೇಡಿಕೆ ಹೆಚ್ಚಾಯಿತು. ತೆಲುಗಿನಲ್ಲಿ ಆನಂದಮನಾನಂದಮಯೇ ಚಿತ್ರದ ಮೂಲಕ ಅಲ್ಲಿನ ಪ್ರೇಕ್ಷಕರಿಗೂ ಹತ್ತಿರವಾದರು. ಆದರೆ ಅವರು ಮಾತ್ರ ಯಾವಾಗಲೂ ಮಾಸ್ ಸಿನಿಮಾಗಳಿಗಿಂತ ಗುಣಮಟ್ಟದ ಕತೆಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟರು ಛಾಯಾ ಸಿಂಗ್ ಅವರು. ಇದೀಗ ಕೇಳಿ ಛಾಯಾ ಸಿಂಗ್ ಅವರ ಅಭಿನಯದ ತುಂಟಾಟ

ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

हेलो हेलो हेलो ಕಲಾವರ್ತಿ ಕಾರ್ಯಕ್ರಮದಲ್ಲಿ ನಾವು ಛಾಯಾ ಸಿಂಗ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಛಾಯಾ ಸಿಂಗ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ, ಅವರು ತಮಿಳು ನಟ ಕೃಷ್ಣ ಅವರನ್ನ 2012 ವಿವಾಹ ಆದ್ರು. ಇಬ್ಬರು ದೈವ ಮಗಳ್ ಎನ್ನುವಂತಹ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಾಗ ಪರಿಚಯವಾಗಿ ಪ್ರೇಮಕ್ಕೆ ತಿರುಗಿ ಮದುವೆಯಾದರು. ಮದುವೆಯ ನಂತರ ಸಿನಿಮಾ ರಂಗದಿಂದ ಸಣ್ಣ ಬ್ರೇಕ್ ತಗೊಂಡ್ರೂ ಸಹ ನಟನೆ ಮೇಲಿನ ಪ್ರೀತಿ ಅವರನ್ನು ಸುಮ್ಮನೆ ಕೂರಿಸಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅವರು ಪೋಷಕ ಪಾತ್ರಗಳ ಮೂಲಕ ಮತ್ತು ಕಿರುತೆರೆಯ ಮೂಲಕವಾಗಿ ಮತ್ತೆ ಸಕ್ರಿಯರಾಗಿದ್ದಾರೆ. ಕನ್ನಡ ಧಾರಾವಾಹಿ ಅಮೃತಧಾರೆ ಎನ್ನುವ ಒಂದು ಧಾರಾವಾಹಿಯ ಮೂಲಕವಾಗಿ ಮತ್ತೆ ವೀಕ್ಷಕರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಭೂಮಿಕೆ ಎನ್ನುವಂತಹ ಪಾತ್ರದಲ್ಲಿ ಅವರ ಪ್ರಬುದ್ಧತೆ ಅದ್ಭುತವಾಗಿದೆ. ಸಿನಿಮಾ ಇರಲಿ ಅಥವಾ ಧಾರಾವಾಹಿ ಇರಲಿ, ಅವರ ಆ ಚಾರ್ಮ್ ಇಂದಿಗೂ ಹಾಗೆಯೇ ಇದೆ. ನಟನೆಯ ಜೊತೆ ಅವರು ಸಾಮಾಜಿಕ ಕೆಲಸಗಳಲ್ಲೂ ಗುರುತಿಸಿಕೊಂಡಿರುವುದು ಅವರ ವ್ಯಕ್ತಿತ್ವಕ್ಕೆ ಮತ್ತೊಂದು ಗರಿ. ಇದೀಗ ಕೇಳೋಣ ಪ್ರೀತಿಸಲೇಬೇಕು ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ, ರಮೇಶ್ ರಾವ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಛಾಯಾ ಸಿಂಗ್ ಅವರು ಇಂದಿಗೂ ಯೋಗ ಮತ್ತು ಡ್ಯಾನ್ಸ್ ಮೂಲಕವಾಗಿ ತಮ್ಮ ಫಿಟ್ನೆಸ್ ಕಾಪಾಡಿಕೊಂಡಿರುವಂತಹ ಛಾಯಾ ಅವರು ಹೊಸ ತಲೆಮಾರಿನ ನಟಿಯರಿಗೆ ಶಿಸ್ತಿನ ಪಾಠ ಕಲಿಸ್ತಾರೆ. ಇಷ್ಟು ವರ್ಷಗಳ ಪಯಣದಲ್ಲಿ ಯಾವುದೇ ವಿವಾದಗಳಿಲ್ಲದೆ ತನ್ನ ನಟನೆಯಿಂದಲೇ ಹೆಸರು ಮಾಡಿದಂತಹ ಈ ಸಿಹಿ ಹುಡುಗಿ ಛಾಯಾ ಸಿಂಗ್ ಅವರ ಬದುಕು ಹೀಗೆಯೇ ಸುಂದರವಾಗಿರಲಿ, ಅವರು ಇನ್ನೂ ಹೆಚ್ಚಿನ ಒಳ್ಳೆಯ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿ ಎಂದು ಹಾರೈಸೋಣ. ಕಿಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಛಾಯಾ ಸಿಂಗ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾವಾರ್ತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶಗಳನ್ನು ಕಳಿಸ್ತಿದ್ದಾರೆ. ನಮ್ಮ ಕೇಳುಗರು ಸಹ ಹೇಳ್ತಿದ್ದಾರೆ, ನಾವು ಛಾಯಾ ಸಿಂಗ್ ಅವರ ಸಿನಿಮಾಗಳನ್ನು ನೋಡ್ತೀವಿ, ಅವರ ಅಭಿನಯ ನಮಗೆ ತುಂಬ ಇಷ್ಟ ಅಂತ ತಮ್ಮ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸಂದೇಶ ಕಳಿಸಿಕೊಟ್ಟದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಇದೀಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ ಬಲಗಾಲಿಟ್ಟು ಒಳಗೆ ಬಾ ಚಿತ್ರದ ಗೀತೆ. ಅರ್ಚನಾ ಉಡುಪ ಹಾಗೆಯೇ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಕಾರ್ಯಕ್ರಮದಲ್ಲಿ ಒಟ್ಟು 1,52,492 ಫಲಾನುಭವಿಗಳಿಗೆ ಭೂ ಹಕ್ಕುಪತ್ರ ವಿತರಿಸಲಾಗುವುದು, ಜಿಲ್ಲೆಯಲ್ಲಿ ಸುಮಾರು 682 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಅನೇಕ ಭಾಷೆಗಳಿಗೆ ತರ್ಜುಮೆಯಾಗಿದೆ. ದಾಸ ಸಾಹಿತ್ಯವು ವಿವಿಧೆಡೆ ಪ್ರಚಾರವಾಗುತ್ತಿರುವುದು ಶ್ಲಾಘನೀಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಹಾಗೂ ಕನಕ ಶಿಲ್ಪವನವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕನಕದಾಸರು ಭಕ್ತಿಪಂಥದ ಕವಿಯಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಸಮಾಜ ಸುಧಾರಕರು ಎಂದು ಬಣ್ಣಿಸಿದರು. ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಅನಿರೀಕ್ಷಿತ ಇಂಧನ ಬಿಕ್ಕಟ್ಟು ಎದುರಿಸುತ್ತಿವೆ. ಜಾಗತಿಕವಾಗಿ ಇಂಧನ ಪೂರೈಕೆ ಹಾಗೂ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ತೀವ್ರ ಒತ್ತಡದಲ್ಲಿವೆ. ಇದರ ಹೊರತಾಗಿಯೂ ಭಾರತ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ತೆರಿಗೆಯನ್ನು ಈ ಹಿಂದೆ 2-2 ಬಾರಿ ಏಕೆ ಹೆಚ್ಚಿಸಿದೆ ಎಂಬುದನ್ನು ವಿವರಿಸಲಿ ಎಂದು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಗಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮ ಆರಂಭಿಸಲಾಗಿದೆ. ಕುಟುಂಬ ಸಹಿತ ಹೊರಹೋಗುವ ಸಂದರ್ಭ ಮನೆಯ ಸುರಕ್ಷತೆ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ.
1: ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ನಾವು ಒಂದು ಹೊಸ ಉಪಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಇದರ ಹೆಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಉಪಕ್ರಮದಡಿ ನೀವು ಮನೆಯಿಂದ ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ತಾವು ಮನೆಯಿಂದ ಹೊರಗಡೆ ಹೋಗುವ ದಿನಾಂಕ ಮತ್ತು ಮರಳಿ ಬರುವ ದಿನಾಂಕವನ್ನು ನಾವು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ಗಾಗಿ ನಿಗದಿಪಡಿಸಿರುವ ಮೊಬೈಲ್ ಸಂಖ್ಯೆ 8277977777 ಈ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡಿ ಆ ಮಾಹಿತಿಯೊಂದಿಗೆ ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಶೇರ್ ಮಾಡಿ ಮನೆಯ ಜೊತೆ ಒಂದು ಸೆಲ್ಫಿ ಅಥವಾ ಫೋಟೋ ಕಳುಹಿಸತಕ್ಕದ್ದು. ಈ ರೀತಿ ನೀವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತು ನಮ್ಮ ಪೊಲೀಸ್ ತಂಡದ ಮೂಲಕ ನಿಮ್ಮ ಮನೆಯ ಸುರಕ್ಷತೆಯನ್ನು ತಾವು ಬರುವವರೆಗೂ ಕಾಪಾಡುತ್ತೇವೆ.
0: ಇಂದು ರಾಷ್ಟ್ರೀಯ ಡೆಂಘಿ ಜಾಗೃತಿ ದಿನ. ಡೆಂಘಿ ತಡೆಗಟ್ಟುವಲ್ಲಿ ಸಮುದಾಯದ ಸಹಭಾಗಿತ್ವ, ಗುರುತಿಸಿ ಸ್ವಚ್ಛಗೊಳಿಸಿ ಹಾಗೂ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಡೆಂಘಿ ಸಾಂಕ್ರಾಮಿಕ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ನಾಗರಿಕರು ಹಾಗೂ ಸ್ಥಳೀಯಾಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನು ಗುರುತಿಸಿ ನಾಶಪಡಿಸುವ ಗುರಿ ಹೊಂದಲಾಗಿದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ನೀರಾವರಿ ಸೌಲಭ್ಯಗಳನ್ನು ಬಲಪಡಿಸುವುದು ಹಾಗೂ ಸಕಾಲಕ್ಕೆ ರೈತರಿಗೆ ನೀರು ಪೂರೈಕೆ ಮಾಡುವುದು ತಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಕೋ ವಾಚ್ ವತಿಯಿಂದ ಆಯೋಜಿತ ದಕ್ಷಿಣ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪಶ್ಚಿಮ ಘಟ್ಟದ ಪ್ರಭಾವ ಹಾಗೂ ಪರಿಣಾಮ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಲು ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಘಟ್ಟ ಪ್ರದೇಶದ ಮರ ತೊಗಟೆ ಸಸ್ಯಗಳಿಂದ ಔಷಧ ತಯಾರಿಸಲಾಗುತ್ತಿದೆ. ಶೇಕಡ 25%ರಷ್ಟು ಆಧುನಿಕ ಔಷಧಗಳ ಮೂಲ ಪಶ್ಚಿಮ ಘಟ್ಟವಾಗಿದೆ ಎಂದರು. ಯುವಜನರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರ ಮಹತ್ವದ್ದಾಗಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಅನುದಾನದಡಿ ಬೀದರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ರೈಲು ನಿಲ್ದಾಣದ ಮೇಲ್ದರ್ಜೆ, ರೈಲ್ವೆ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಸಂಸದ ಇ ತುಕಾರಾಂ ಅವರು ಪರಿಶೀಲಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ತಿಂಗಳ 20ರಂದು 3 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ 19ರಂದು ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ

0: ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಇವತ್ತಿನ ವನಿತಾ ವಿಹಾರದಲ್ಲಿ ಅಧಿಕ ಮಾಸ ಕುರಿತು ಭಾಷಣ ಹಾಗೂ ಭಕ್ತಿಯನ್ನು ಕೇಳಲಿದ್ದೀರಿ. ಯಸ್ಮಿನ್ ಮಾಸೇನ ಸಂಕ್ರಾಂತಿ ಸಂಕ್ರಾಂತಿ ದ್ವೈವ ಮಲಮಾಸ ಕ್ಷಯೌ ಜ್ಞೇಯೌ ಸರ್ವಧರ್ಮ ವಿವರ್ಜಿತೌ. ಪುರುಷೋತ್ತಮ ಮಾಸ, ಕ್ಷಯ ಮಾಸ, ಮಲಮಾಸ ಎಂದು ಕರೆಯಲ್ಪಡುವಂತಹ ಈ ಮಾಸ ಸಂಕ್ರಾಂತಿ ರಹಿತವಾಗಿರುತ್ತದೆ. ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರತಿ ತಿಂಗಳು ಸಂಚಾರ ಮಾಡಿದಾಗ ಆಯಾ ರಾಶಿಯ ಸಂಕ್ರಾಂತಿ ಇರುತ್ತದೆ. ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಗೆ ಪ್ರವೇಶಿಸದೆ ಒಂದು ರಾಶಿಯಲ್ಲಿ 2 ತಿಂಗಳುಗಳ ಕಾಲ ಇರ್ತಾನೆ. ಅದರಿಂದ ಸಂಕ್ರಮಣ ಇರೋದಿಲ್ಲ. ಅಧಿಕ ಮಾಸವು ಪವಿತ್ರವಾದ ಮಾಸವಾಗಿದ್ದು ದೇವರ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಮಾಸದಲ್ಲಿ ಕೆಲವು ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದೆ. ಈ ಅಧಿಕ ಮಾಸದಲ್ಲಿ ಗ್ರಹ ವಾಸ್ತು, ಉಪನಯನ, ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಮಾಸದಲ್ಲಿ ಜಪ, ತಪ, ಹೋಮ, ಹವನ, ದಾನ, ಧರ್ಮ, ಭಾಗವತ ಶ್ರವಣ, ತೀರ್ಥಯಾತ್ರೆ ಇನ್ನೂ ಅನೇಕ ಸತ್ಕಾರ್ಯಗಳನ್ನು ಮಾಡಿದಲ್ಲಿ ಅಧಿಕ ಫಲ ಎಂದು ಹೇಳಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಧಿಕ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತದೆ. ಸೌರ ವರ್ಷದಲ್ಲಿ 365 ದಿನ ಮತ್ತು 6 ಗಂಟೆಗಳಿರುತ್ತವೆ. ಅದೇ ಚಂದ್ರ ವರ್ಷದಲ್ಲಿ 354 ದಿನ, 2 ವರ್ಷಗಳ ನಡುವೆ 11 ದಿನ ವ್ಯತ್ಯಾಸ ಬರಲಿದೆ. ಹಾಗಾಗಿ ಈ ಅಂತರವನ್ನು ಸರಿದೂಗಿಸುವ ಸಲುವಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಭೂಮಿ ಸೂರ್ಯನ ಸುತ್ತ 1 ಸುತ್ತು ತಿರುಗಲು 365 ದಿನ 6:11:31 ಬೇಕಾಗ್ತದೆ. ಚಂದ್ರನು ಸೂರ್ಯನ ಸುತ್ತ ತಿರುಗಲು 324 ದಿನಗಳು ಸಾಕಾಗ್ತದೆ. ಇದನ್ನ ಮೊದಲು ಆರ್ಯಭಟ್ಟ 4,000 ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದಾನೆ. ಅಧಿಕ ಮಾಸಕ್ಕೆ ಪೌರಾಣಿಕ ಕಥೆಗಳು ಸಹ ಇವೆ. ಎಲ್ಲ ಮಾಸಗಳಿಗೆ ಒಬ್ಬ ಅಧಿದೇವತೆ ಆ ಮಾಸದಲ್ಲಿ ಆ ದೇವರ ಪೂಜೆ ಮಾಡ್ತಾರೆ. ಆದರೆ ಅಧಿಕ ಮಾಸ ಯಾವ ದೇವರ ಪೂಜೆ ಇಲ್ಲದ ಕಾರಣ, ಯಾವ ದೇವತೆಗಳು ಈ ಮಾಸವನ್ನು ತೆಗೆದುಕೊಳ್ಳಲು ಒಪ್ಪದ ಕಾರಣ, ಋಷಿಗಳೆಲ್ಲ ಮಹಾವಿಷ್ಣುವಿನ ಹತ್ತಿರ ಹೋಗಿ ಈ ಮಾಸಕ್ಕೆ ತಾವು ಅಧಿದೇವತೆ ಆಗಬೇಕೆಂದು ಪ್ರಾರ್ಥಿಸ್ತಾರಂತೆ. ಆಗ ಶ್ರೀ ಮಹಾವಿಷ್ಣು ಒಪ್ಪಿ ಈ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಹೋಮ, ಹವನ, ಯಜ್ಞ, ಪಾರಾಯಣ, ಭಾಗವತ ಶ್ರವಣ ಎಲ್ಲ ಸತ್ಕಾರಗಳಿಗೆ ಅಧಿಕ ಫಲ ನೀಡುತ್ತೇನೆ ಅಂತ, ಜೊತೆಗೆ ನಾನೇ ಈ ಮಾಸಕ್ಕೆ ಅಧಿದೇವತೆಯಾಗಿ ಇರ್ತೇನೆ ಅಂತ ಹೇಳಿ ಶ್ರೀ ಮಹಾವಿಷ್ಣು ಹೇಳಿದ ಕಾರಣ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಸಹ ಕರೀತಾರೆ. ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ನಾವು ಮಾಡುವ ಯಾವುದೇ ದಾನ, ಆಚರಿಸುವ ಧರ್ಮಾಚರಣೆಗಳು ಸಹ 33 ಕೋಟಿ ದೇವತೆಗಳಿಗೆ ಸೇರ್ತದೆ. ಕೋಟಿ ಎಂದರೆ ಸಂಸ್ಕೃತದಲ್ಲಿ ವರ್ಗ ಎಂಬ ಅರ್ಥ ಇರ್ತದೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿರು, ಪ್ರಜಾಪತಿ ಬ್ರಹ್ಮ, ವಶತ್ಕಾರ ಇವರೇ ಈ 33 ವರ್ಗದ ದೇವರುಗಳು. ನಮ್ಮ ಪೂಜೆಗಳನ್ನೆಲ್ಲ ಈ 33 ದೇವರುಗಳಲ್ಲಿ ಅಂತರ್ಗತವಾಗಿರುವಂತಹ ಪುರುಷೋತ್ತಮ ನಾಮಕ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ದೇವತೆಗಳ ಆಶೀರ್ವಾದವು ನಮಗೆ ಲಭಿಸ್ತದೆ ಅಂತ ಹೇಳಬಹುದು. ಮಮ ಸಪತ್ನಿಕಸ್ಯ ನಿಖಿಲ ಪಾಪಕ್ಷಯ ಪೂರ್ವಕಂ ಭೂದಾನ ಫಲವಾಪ್ತಯೇ ಅಪೂಪ ಚಿದ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಿ ಪುರಾಣೋಕ್ತ ಫಲಸಿದ್ಧಾರ್ಥಂ ತ್ರಯಸ್ತ್ರೀಂ ಶತ ಅಪೂಪ ದಾನಾಖ್ಯಂ ಕರ್ಮ ಕರಿಷ್ಯೆ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ.
3: ಭಾರತೀಯರ ಜೀವನ ಶೈಲಿಯು ಅನೇಕ ಅದ್ಭುತ ವಿಚಾರಗಳನ್ನು ಒಳಗೊಂಡಿದೆ. ಇವರಲ್ಲಿ ಭಾರತೀಯ ತತ್ವಜ್ಞಾನ, ಪರಮಾತ್ಮನ ಅಸ್ತಿತ್ವದ ಅರಿವು, ಆತ್ಮಿಕ ಪ್ರಗತಿ, ಪ್ರಜ್ಞಾ ವಿಕಾಸ ಮುಂತಾದ ವಿವರಣೆ, ಕಾಲದ ಚಿಂತನೆ, ಇವುಗಳು ಸಂವತ್ಸರಗಳು, ಅಯನಗಳು, ಮಾಸಗಳು, ಪಕ್ಷಗಳು, ತಿಥಿ, ವಾರ ಮುಂತಾದವುಗಳೊಡನೆ ಸಮಯ ಪ್ರಜ್ಞೆ, ಆಯುಷ್ಯದ ಸಾರ್ಥಕತೆ, ಮಂತ್ರ ಜೀವಿತದ ಸಾರ್ಥಕತೆಯ ಅದ್ಭುತ ವೈಜ್ಞಾನಿಕ ಚಿಂತನೆಯು ಸೇರಿಕೊಂಡಿದೆ. ನಮ್ಮ ಆಶಯ

ಸಾಂಪ್ರದಾಯಿಕವಾದ ಸನಾತನವಾದ ಜ್ಞಾನಭಂಡಾರದ ದೇವರು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮ್ಮ ಜೀವನದ ವಿಧಾನದಲ್ಲಿ ಮಿಳಿತಗೊಂಡಿವೆ. ಪ್ರಸ್ತುತ ಮೇ 17ನೇ ದಿನಾಂಕದಿಂದ ಜೂನ್ 15ರವರೆಗೆ 1 ತಿಂಗಳ ಕಾಲಾವಧಿಯನ್ನು ಅಧಿಕ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸವು ಬರುತ್ತೆ. ಪ್ರತಿ ಚಾಂದ್ರ ಮಾಸದಲ್ಲಿ ಒಂದು ರವಿ ಸಂಕ್ರಮಣ ಬರುತ್ತದೆ. ಯಾವ ಮಾಸದಲ್ಲಿ ಈ ರವಿ ಸಂಕ್ರಮಣ ಇರುವುದಿಲ್ಲವೋ ಆ ಮಾಸಕ್ಕೆ ಅಧಿಕಾಸ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಸಂಕ್ರಾಂತ ಮಾಸವೆಂದು ಹೇಳಲಾಗುತ್ತದೆ. ಅಧಿಕ ಮಾಸವನ್ನು ಮಲಮಾಸವೆಂತಲೂ ಕರೆಯುತ್ತಾರೆ. ಮಲ ಎಂದರೆ ಪಾತಕ ಎಂದರ್ಥ. ಯಾವ ಮಾಸದಲ್ಲೂ ಉಪಾಸನೆಯಿಂದಾಗಿ ನಮ್ಮ ಪಾತಕಗಳೆಲ್ಲವೂ ನಿವಾರಣೆಯಾಗುತ್ತವೆಯೋ ಅದು ಮಲಮಾಸ ಎನಿಸಿದೆ. ಪ್ರತಿಯೊಂದರಿಗೂ ಪರಮಾತ್ಮ ಒಂದೊಂದು ರೂಪಗಳು ನಿಯಾಮಕವಾಗಿದ್ದರು. ಮಲಮಾಸಕ್ಕೆ ಪುರುಷೋತ್ತಮ ರೂಪಿ ಶ್ರೀಹರಿ ನಿಯಾಮಕನಾದದ್ದರಿಂದ ಪುರುಷೋತ್ತಮ ಮಾಸವೆಂತಲೂ ಕರೆಯುತ್ತಾರೆ. ಅಲ್ಲದೆ ಯಾವ ಒಂದೇ ಮಾಸದಲ್ಲಿ ಒಂದೇ ತಿಂಗಳಿನಲ್ಲಿ 2 ಸಂಕ್ರಮಣಗಳು ಬಂದರೆ ಅದಕ್ಕೆ ಕ್ಷಮಾಸವೆಂತಲೂ ಕರೀತಾರೆ. ಅಧಿಕಾಧಿಕಂ ಫಲಂ ಎನ್ನುವಂತೆ ಅಧಿಕ ಮಾಸದ 1 ತಿಂಗಳ ಪರ್ಯಂತರವಾಗಿ ಮಾಡುವ ಉಪಾಸನೆಗೆ ಮಹಾತ್ಮ ಪುರಾಣ, ಬೃಹನರದಿಯ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ನಿರೂಪಿಸಲಾಗಿದೆ. ಅಲ್ಲದೆ ಮಾಸಾಚರಣೆಯನ್ನು ಕುರಿತಂತೆ ಉಪವಾಸ, ವ್ರತಗಳು, ಸ್ನಾನ, ದಾನ, ಧರ್ಮಾದಿಗಳು, ಮೌನವ್ರತ, ಭಾಗವತ, ಗ್ರಂಥದಾನ, ಶ್ರವಣ, ಗೋದಾನ, ಗೋಪೂಜೆಗಳನ್ನು, ದೀಪಾರಾಧನೆಯ ಕುರಿತಂತೆ ವಿವರವಾಗಿ ವರ್ಣಿಸಲಾಗಿದೆ. ನಮ್ಮ ದೈಹಿಕ, ಬೌದ್ಧಿಕ, ಮಾನಸಿಕ, ಚಿತ್ತ, ಬುದ್ಧಿ, ಮನಸ್ಸುಗಳ ಪರಿಶುದ್ಧತೆ, ಏಕಾಗ್ರತೆ, ಸಮಾಜಮುಖಿ ಚಿಂತನೆ, ಜೀವಪರ ಚಿಂತನೆಗಳು ಇಲ್ಲಿ ಕಂಡು ಬರುತ್ತವೆ. ವಿಶೇಷವಾಗಿ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪಗಳಿಂದ ತಯಾರಿಸಲಾಗುವ ಅಪೂಪವೆಂದು ಕರೆಯಲಾಗುವ ಈ ಭಕ್ಷ್ಯವನ್ನು 33 ಸಂಖ್ಯೆಯಲ್ಲಿ ಸತ್ಪಾತ್ರರಿಗೆ ಪುರುಷೋತ್ತಮನ ದೇವನ ಪ್ರೀತ್ಯರ್ಥವಾಗಿ ದಾನ ನೀಡುವುದು ಪ್ರಮುಖ ಅನಿಸಿದೆ. ಅಲ್ಲದೆ ಭೋಜನಾದಿ ಅನ್ನದಾನ, ದ್ರವ್ಯದಾನ ಮತ್ತು ವಸ್ತ್ರದಾನಗಳು ಕೂಡ ಮಹತ್ವವನ್ನು ಪಡೆದಿವೆ. ಸಮಾಜದ ಎಲ್ಲ ವರ್ಗದವರು, ಸ್ತ್ರೀ ಪುರುಷರು ಈ ಅಪೂಪ ದಾನ ಕಾರ್ಯವನ್ನು ಆಚರಿಸಬೇಕೆಂಬುದಾಗಿ ತಿಳಿದು ಬರುತ್ತದೆ. ಅಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿರಿಸಿ ರೇಷ್ಮೆ ವಸ್ತ್ರಗಳಿಂದ ಮುಚ್ಚಿ 2 ಜನಿವಾರಗಳನ್ನಿಟ್ಟು ದೀಪ ಧೂಪಾದಿಗಳಿಂದ ಪೂಜಿಸಬೇಕೆಂಬುದಾಗಿ ಹೇಳಲಾಗುತ್ತದೆ. 1 ತಿಂಗಳ ಪ್ರತಿನಿತ್ಯವೂ ಈಗ ನೀಡಬೇಕೆಂಬುದಾಗಿ ಇದ್ದರೂ ಅವರವರ ಶಕ್ತಿ ಸಾಮರ್ಥ್ಯದಂತೆ 1 ದಿನವಾದರೂ ದಾನ ನೀಡಬೇಕೆಂದು ಗ್ರಂಥಗಳು ಸಾರುತ್ತವೆ. ಈ ಅಪೂಪ ದಾನವನ್ನು ನೀಡುವಾಗ ಅನುಸಂಧಾನ ಗೈಯಬೇಕಾದ ಮಂತ್ರದ ಅರ್ಥವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಸಂಸ್ಕೃತದಲ್ಲಿದೆ. ನಾರಾಯಣನು ಸೂರ್ಯನ ಬಿಂಬ ನೆನೆಸಿ ಸೂರ್ಯನ ಸಹಸ್ರ ಕಿರಣಗಳಲ್ಲಿ ಆತನ ಸನ್ನಿಧಾನವಿದೆ. ಶಂಖ, ಚಕ್ರ, ಗದಾಪದ್ಮಗಳನ್ನು ಧರಿಸಿರುವ ಗರುಡ ವಾಹನನಾದ ಪರಮಾತ್ಮನು ನನಗೆ ಅನುಗಿಸಲಿ. ಅಧಿಕ ಮಾಸವು ಪರ್ವಕಾಲವೆನಿಸಿದೆ. ಪರಮಾತ್ಮನು ಕಾಲರೂಪಿ ಎನಿಸಿ ಕಲಾ, ಕಾಷ್ಟ, ನಿಮೇಶ, ಗಳಿಗೆಗಳಲ್ಲಿ ಮತ್ತು ಸರ್ವ ಜೀವರಲ್ಲಿ ನೆಲೆಸಿ ನಾಮಕ ನೆನೆಸಿದ್ದಾನೆ. ಅಪೂಪ ದಾನವು ಪೃಥ್ವಿ ದಾನಕ್ಕೆ ಸಮವೆನಿಸಿದೆ. ದೋಷಗಳ ಪರಿಹಾರ, ಪಾಪಗಳ ನಾಶ, ವಂಶಾಭಿವೃದ್ಧಿಗೋಸ್ಕರ ಭಾಸ್ಕರ ರೂಪಿ ವಿಶ್ವನಿಗೆ ಅರ್ಪಿಸುತ್ತೇನೆ ಎನ್ನುವುದಾಗಿ ಚಿಂತನೆಯನ್ನು ಗೈಯಬೇಕೆಂಬುದಾಗಿ ಹೇಳುತ್ತಾರೆ. ಅಲ್ಲದೆ ಪರಮಾತ್ಮನ 33 ರೂಪಗಳು ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುಸೂದನ, ಅನಿರುದ್ಧ, ತ್ರಿವಿಕ್ರಮ, ಜಗದ್ಯೋನಿ, ಅನಂತ, ಶೇಷಸಾಯಿ, ಸಂಕರ್ಷಣ, ಪ್ರದ್ಯುಮ್ನ, ದೈತಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ, ಆರ್ಧನ, ಶ್ರೀಪತಿ ಮುಂತಾದ 33 ಶ್ರೀಹರಿಯ ನಾಮಗಳನ್ನು 1 ಅಪೂಪದಲ್ಲಿಯೂ ಚಿಂತನೆ ಗೈಯಬೇಕೆಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ 33 ಅಪೂಪಗಳೆಂದಾಗ 33 ತತ್ವಾಭಿಮಾನಿ ದೇವತೆಗಳನ್ನು ಹೇಳಲಾಗುತ್ತದೆ. ಅವರಲ್ಲಿ 8 ಜನ ಅಷ್ಟವಸುಗಳು. ಈ 8 ಜನ ಅಷ್ಟವಸುಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ದ್ರೋಣನಲ್ಲಿ ವಿಷ್ಣು, ಧ್ರುವನಲ್ಲಿ ಜಿಷ್ಣು, ದೋಷನಲ್ಲಿ ಮಹಾವಿಷ್ಣು, ಅರ್ಕನಲ್ಲಿ ಹರಿ, ಅಗ್ನಿ

ಯಲ್ಲಿ ಕೃಷ್ಣ, ಜೀವನಲ್ಲಿ ಅಧೋಕ್ಷಜ, ಪ್ರಾಣನಲ್ಲಿ ಕೇಶವ ಮತ್ತು ವಿಭಾವಸುವಿನಲ್ಲಿ ಮಾಧವನನ್ನು ಸ್ಮರಿಸಬೇಕು. ಅದೇ ರೀತಿ 11 ಜನ ರುದ್ರರು, ಇವರಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಭೀಮನಲ್ಲಿ ರಾಮ, ರೈವತನಲ್ಲಿ ಅಚ್ಯುತ, ಓಜನಲ್ಲಿ ಪುರುಷೋತ್ತಮ, ಅಜೇಕಪಾತ್ನಲ್ಲಿ ಗೋವಿಂದ, ಮಹಾನ್ನಲ್ಲಿ ವಾಮನ, ಬಹುರೂಪನಲ್ಲಿ ಶ್ರೀಚ, ಭವನಲ್ಲಿ ಶ್ರೀಕಂಠ, ವಾಮದೇವನಲ್ಲಿ ವಿಶ್ವಸಾಕ್ಷಿ, ಉಗ್ರನಲ್ಲಿ ನಾರಾಯಣ, ವೃಷಾಕಪಿಯಲ್ಲಿ ಮಧುರಿಪು, ಅಹಿರ್ಮುದ್ನಿಯಲ್ಲಿ ಅನಿರುದ್ಧ. ಇವು 11 ಜನ ರುದ್ರರ ರೂಪಗಳಾದವು. ಇನ್ನು 12 ಜನ ಆದಿತ್ಯರಲ್ಲಿ ಇರುವಂತಹ ಭಗವತ್ ರೂಪಗಳನ್ನು ತಿಳಿಸುತ್ತಾರೆ. ವಿವಸ್ವಾನ್ನಲ್ಲಿ ತ್ರಿವಿಕ್ರಮ, ಅರ್ಯಮಾನಲ್ಲಿ ವಾಸುದೇವ, ಪೂಷಾನಲ್ಲಿ ಜಗದ್ಯೋನಿ, ಸೃಷ್ಟನಲ್ಲಿ ಅನಂತ, ಸವಿತೃವಿನಲ್ಲಿ ಶೇಷಶಾಯಿ, ಭಗನಲ್ಲಿ ಸಂಕರ್ಷಣ, ಧಾತೃವಿನಲ್ಲಿ ಪ್ರದ್ಯುಮ್ನ, ಪರ್ಜುನಲ್ಲಿ ದೈತ್ಯಾರಿ, ವರ್ಣನಲ್ಲಿ ವಿಶ್ವತೋಮುಖ, ಮಿತ್ರನಲ್ಲಿ ಜನಾರ್ದನ, ಶಕ್ರನಲ್ಲಿ ಧರಾವಾಸ, ಉರ್ಕ್ರಮನಲ್ಲಿ ದಾಮೋದರ ಎಂಬುದಾಗಿದೆ. 30 ರೂಪ ಪ್ರಜಾಪತಿಯಲ್ಲಿ ಅಗಾರ್ಧನ ರೂಪವಿದೆ ಎಂದು ಹೇಳುತ್ತಾರೆ. 33 ರೂಪ ವಶತ್ಕಾರನಲ್ಲಿ ಶ್ರೀಪತಿಯ ರೂಪವನ್ನು ತಿಳಿಸುತ್ತಾರೆ. ಹಿತ ಮಾಸದ ಒಂದು ತಿಂಗಳ ಪರ್ಯಂತರವು ಪದ್ಮ ಪುರಾಣದಲ್ಲಿ ತಿಳಿಸಿದಂತೆಯೇ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಹೇಳಲಾಗುತ್ತದೆ. ಶ್ರೀಹರಿಯ ಸ್ತೋತ್ರವನ್ನು ವಿವರಿಸಿದ್ದಾರೆ. ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನ, ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವ, ಏನೇರಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ, ಲಯಮಿಷ್ಯತಿ ಯತ್ರೇ ತತ್ತಂ ಪ್ರಸನ್ನೋಸ್ಮಿ ಕೇಶವಂ, ಚಿದ್ರೂಪ ಚಿತ್ ಪರಿಜ್ಞೇಯ ಸಹ ಹೇ ಕೃಷ್ಣ ಪ್ರಸೀದತು. ಕೃಷ್ಣ ಕಮಲಪತ್ರಾಕ್ಷಂ, ರಾಮಂ ಬಹುಕುಲೋಧ್ವಂ, ನೃಸಿಂಹಂ ವಾಮನಂ ವಿಷ್ಣು ಸ್ಮರಣ್ ಯಾತಿ ಪರಾಂ ಗತಿಂ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾರಾಯಣನು, ಇಲ್ಲಿ ನಾರಾಯಣನು ವಾಸುದೇವಂ, ವರಾಹಂ, ಕಂಸಕೇಶೀ ನಿಚೂರ್ಣಂ, ಪುರಾ ಪುರುಷಂ, ಯಜ್ಞ ಪುರುಷಂ, ಪ್ರಣತೋಸ್ಮ್ಯಹಂ, ಅನಾದಿ ನಿಧಯ ದೇವಂ, ಶಂಖಚಕ್ರ ಗದಾಧರಂ, ತ್ರಿವಿಕ್ರಮಂ ಹಲಧರಂ, ಪ್ರಣತೋಸ್ಮಿ ಸನಾತನಂ, ಯೇ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಂ ಉತ್ತಮೋತ್ತಮಂ, ಸರ್ವ ಪಾಪಾ ವಿನಿರ್ಮುಕ್ತೆ ವಿಷ್ಣುಲೋಕೆ ಮಹೀಯತೆ ಎಂದು ತಿಳಿಸಲಾಗಿದೆ. ಇನ್ನು ಈ ಒಂದು ತಿಂಗಳಲ್ಲಿ ಪ್ರತಿನಿತ್ಯವೂ ಪೂಜೆಯಲ್ಲಿ ಹೇಳಬೇಕಾದ ಶ್ರೀ ಕೃಷ್ಣನ ಶ್ಲೋಕ ರೂಪವು ಈ ರೀತಿ ಇದೆ. ಗೋವರ್ಧನಂ ಧರಂ ವಂದೇ ಗೋಪಾಲ ಗೋಪರೂಪಿಣಂ, ಗೋಕುಲೋತ್ಸವಂ ಈಶಾನಂ, ಗೋವಿಂದಂ ಗೋಪಿಕಾ ಪ್ರಿಯಂ ಎಂಬುದಾಗಿ ತಿಳಿಸಿದ್ದಾರೆ. ಇನ್ನು ಪುರುಷೋತ್ತಮ ರೂಪ ಎಂದಾಗ, ಪುರುಷೋತ್ತಮ ರೂಪವನ್ನ ನಾವು ಯಾವ ರೀತಿ ನಮ್ಮ ಮನೋಮಂಡಲದಲ್ಲಿ ಚಿಂತನೆ ಮಾಡಬೇಕೆಂಬುದನ್ನು ಕೂಡ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಪರಮಾತ್ಮನ 24 ರೂಪಗಳಲ್ಲಿ ಪುರುಷೋತ್ತಮ ರೂಪವು ಒಂದಾಗಿದೆ. ಭಗವದ್ಗೀತೆಯ 15 ಅಧ್ಯಾಯದಲ್ಲಿ ನಾವು ಕ್ಷರಾಕ್ಷರ ರೂಪ ನೆನೆಸಿದ ಪುರುಷೋತ್ತಮನ ದೇವನ ರೂಪಗಳನ್ನ ಕಾಣುತ್ತೇವೆ. ಅನಂತ ರೂಪಗಳು, ಅನಂತ ನಾಮಗಳು ಶ್ರೀಹರಿಯ ರೂಪಗಳೇ ಆಗಿದೆ. ಶ್ರೀ ಮಧ್ವರಾಯರು ತಂತ್ರಸಾರದಲ್ಲಿ ತಿಳಿಸಿದಂತೆ ಪುರುಷೋತ್ತಮನ ರೂಪವು ಮೇಲಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಎಡಗೈಯಲ್ಲಿ ಗದೆಗಳನ್ನು ಧರಿಸಿದ ರೂಪ ಚಿತ್ರಣ. ಇದನ್ನು ನಾವು 1 ಪರ್ಯಂತರವೂ ನಿತ್ಯ ಸ್ಮರಿಸಬೇಕೆಂಬುದಾಗಿದೆ. ಅಲ್ಲದೆ ನಮ್ಮ ಅನೇಕ ಹರಿದಾಸರು, ಶ್ರೀ ಪುರಂದರರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ಪುರುಷೋತ್ತಮ ರೂಪವನ್ನು ಕುರಿತಂತೆ ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ. ಆ ಎಲ್ಲ ಕೀರ್ತನೆಗಳ ಪಠನವು, ಆ ಪಾರಾಯಣವು ಅಷ್ಟೇ ಮಹತ್ವವನ್ನು ಪಡೆದಿದೆ. ಆಧುನಿಕ ವಿಚಾರಗಳಿಗೆ ಆಕರ್ಷಿತರಾಗಿ ಅಧಿಕ ಮಾಸವನ್ನು ನಿಂದಿಸುವುದು ಮಹಾದೋಷದು ಹೇಳಲಾಗಿದೆ. ಅಲ್ಲದೆ ಮದುವೆ, ಮುಂಜಿ, ಚೌಲ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಆಚರಿಸಬಾರೆಂದು ಹೇಳಲಾಗುತ್ತದೆ. ಅಧಿಕ ಮಾಸವು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಸಾಧನ ದೇಹ, ಸಾಧನ ದೇಶ, ಸಾಧನ ಕಾಲಗಳ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಪೌರಾಣಿಕವಾಗಿ ಅಧಿಕ ಮಾಸವನ್ನು ಉಪಾಸನೆಗೈದು ಉದ್ಧತರಾದ ಅನೇಕ ವ್ಯಕ್ತಿಗಳ ಚರಿತ್ರೆಯು ನಮಗೆ ಕಥೆಗಳ ರೂಪದಲ್ಲಿ ದೊರೆಯುತ್ತದೆ. ಶಕ್ತಿ ಸಾಮರ್ಥ್ಯಗಳಿದ್ದಾಗಲೂ ದಾನ ಧರ್ಮ ಮಾಡದ, ದುರಾಚಾರಗಳಲ್ಲಿಯೇ ಜೀವಿತಗಳನ್ನು ಕಳೆಯುವ, ಮಗನನ್ನು ಬದುಕಿಸಿಕೊಳ್ಳುವ, ಸಂತಾನ ಪ್ರಾಪ್ತಿ, ಹೀಗೆ ಒಬ್ಬೊಬ್ಬರ ಚರಿತ್ರೆ

0: ಜನತೆಯು ವ್ಯಕ್ತಿತ್ವದ ಒಂದೊಂದು ನ್ಯೂನ್ಯತೆಗಳನ್ನು ಕಳೆದುಕೊಳ್ಳುವ ಸಂದೇಶ ಇರ್ತದೆ. ಮುಖ್ಯವಾಗಿಯೇ ದೃಢಧನ್ವನ ಕಥೆ, ಕದರ್ಯನ ಕಥೆ, ಕೌಶಿಕನ ಕಥೆ, ಸುಶರ್ಮನ ಕಥೆ, ಸುಶೀಲೆ ವಿಮಲಯರ ಕಥೆ, ತಾಪಸಿಯ ಕಥೆ, ವೇದ ಶರ್ಮನ ಕಥೆ, ಸ್ಮಿತ ವಿಲಾಸಿನಿಯ ಕಥೆ, ಸುಧರ್ಮ ಶರ್ಮನ ಕಥೆ, ಕುಶಲ ಕರ್ಮನ ಕಥೆ, ವಿಪ್ರದಾಸನ ಕಥೆ, ಸೋಮ ಶರ್ಮನ ಕಥೆ, ಧನಾಸನ ಕಥೆ, ಮಂಡನ ಗುಣವತಿಯರ ಕಥೆ ಮತ್ತು ಸುಮತಿಯರ ಕಥೆಗಳು ನಮಗೆ ಕಂಡು ಬರುತ್ತದೆ. ಒಟ್ಟಿನಲ್ಲಿ ಕಥಾ ಮಾಧ್ಯಮ ಅತ್ಯಂತ ಆಕರ್ಷಣೀಯವಾದ ಪ್ರತಿಭಾಪೂರ್ಣವಾದ ಮಾಧ್ಯಮವಾಗಿದೆ. ಕನ್ನಡ ಸಾಹಿತ್ಯದ ಒದ್ದಾರಾಧನೆ ಗ್ರಂಥದಲ್ಲಿ ಕಂಡುಬರುವಂತೆ ದುಷ್ಕರ್ಮಗಳಿಂದಾಗಿ ಅನೇಕ ಹೀನ ಯೋನಿಗಳಲ್ಲಿ ಜನ್ಮವೆತ್ತುವುದು ತಿಳಿದು ಬರುತ್ತದೆ. ಪುನರ್ಜನ್ಮವನ್ನು ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕರ್ಮದಂತೆ ಜನ್ಮ ಎನ್ನುವ ತತ್ವವನ್ನು ಪೌರಾಣಿಕ ಕಥೆಗಳು ಸಾರುತ್ತವೆ. ಏನೇ ಆಗಲಿ, ನಮ್ಮ ಅಧಿಕ ಮಾಸದ ಒಂದು ತಿಂಗಳ ಕಾಲಮಾನವು ನಮ್ಮನ್ನ ಸಗುಣಗಳೊಡನೆ, ಸುಸಂಸ್ಕಾರದೊಡನೆ, ಸಮಾಜ ಮುಖಿಯಾಗಿ, ಜಗಹಿತ ಮುಖಿಯಾಗಿ, ಮಾನವ ಮುಖಿಯಾಗಿ ನಮ್ಮನ್ನ ವಿಚಾರಿಸುವಂತೆ ಮಾಡಲಿ. ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗಲಿ. ಮಾನವ ಹಿತಕ್ಕಾಗಿ, ಮನುಕುಲಕ್ಕಾಗಿ ನಮ್ಮ ವಿಚಾರಗಳು ಧಾರೆಯಾಗಲಿ.
1: ಇವರಿಗೆ ಅಧಿಕಸ್ಯ ಅಧಿಕಃ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವನ್ನು ಕೇಳಿದಿರಿ. ಈಗ ಕೇಳಿ ಒಂದು ಹೊಗೆತೆಯನ್ನ ರಶ್ಮಿ ಅವರಿಂದ.

ರಶ್ಮಿಯವರಿಂದ ಭಕ್ತಿಗೀತೆಯನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಕಾರ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 9:30 ಕ್ಕೆ ಕಾರ್ಯಕ್ರಮ

0: ಯುವವಾಣಿ ಪ್ರಸಾರವಾಗ್ತಾ ಇದೆ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಯುವವಾಣಿ ಕಾರ್ಯಕ್ರಮದ ಒಂದು ತುಣುಕು ಇದೀಗ
1: ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಇರ್ಬೋದು, ಪೈಥನ್, DSA ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ IIT ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಮಾಡಿ ಕ್ಲಿಯರ್ ಮಾಡಿ NPTEL ಇಂದ ಸೂಪರ್ ಸ್ಟಾರ್, NPTEL ಬಿಲೀವರ್, NPTEL ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್ ಈಗ VTU ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಯಾವಾಗ್ಲೂ ಆಸೆ ಇತ್ತು, ನನ್ಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆ ಸಪ್ರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊತಾ
0: ಇದ್ದೀನಿ. ಯುವವಾಣಿ ಕಾರ್ಯಕ್ರಮ ಇಂದು ರಾತ್ರಿ 9:30
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಪೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಟಿ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸೋಮಶೇಖರ್ ಕಬೇರ್ ಅವರು. ಡಾಕ್ಟ್ರೆ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
3: ನಮಸ್ಕಾರ ಸೋಮೇಶ್ವರ.
2: ಸರ್, ಬಹಳ ಮುಖ್ಯವಾಗಿ ಟಿಬಿ ಇದು ತುಂಬಾ ಜನರಲ್ಲಿ ಕಾಣ್ತಾ ಇದೆ, ಬಹಳಷ್ಟು ಜನ ಇದನ್ನ ಎದುರಿಸ್ತಾ ಇದ್ದಾರೆ, ಮಕ್ಕಳು, ವೃದ್ಧರು, ಯುವಕರಾಗಿರ್ಬೋದು. ಈ ಟಿಬಿ ಅಂದ್ರೆ ಏನು ಸರ್? ಆಕ್ಚುಲಿ
3: ಮೊದಲನೇದಾಗಿ ಟಿಬಿ ಅಂತಂದ್ರೆ ಇದೊಂದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ. ಇದನ್ನ ನಾವು ವೈಜ್ಞಾನಿಕವಾಗಿ ಗ್ರಾಮ್ ಪಾಸಿಟಿವ್ ಮತ್ತೆ ಆಸಿಡ್ ಫಾಸ್ಟ್ ಬ್ಯಾಸಿಲೆ ಅಂತ ಕರಿತೀವಿ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂತ, ಮುಖ್ಯವಾಗಿ ಶ್ವಾಸಕೋಶದಿಂದನೇ ಹರಡತಕ್ಕಂತ ಒಂದು ಪ್ರಮುಖವಾದ, ಶ್ವಾಸಕೋಶಕ್ಕೇನೆ ಕಾಯಿಲೆ ತರತಕ್ಕಂತ ಒಂದು ಪಿಡುಗು ಅಂತ ನಾವು ಹೇಳಬಹುದು.
2: ಇದರ ಮೂಲ ಏನು ಸರ್, ಹೇಗೆ?
3: ಹಾ, ಇದಕ್ಕೆ ನಾವು ಮೊದಲನೇದಾಗಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಅಂತ ಏನಿದು ಬ್ಯಾಸಿಲೆ ಇದೆ,

0: ಇದು ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂತ ಒಂದು ಬ್ಯಾಸಿಲೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಅವಾಗ ನಮಗೆ ಇದು ಯಾಕೆ ಈ ರೀತಿ ಹರಡ್ತಿದೆ, ಇದ್ರದ್ದು ಮೂಲ ಏನು ಅನ್ನೋದೊಂದು ನಮಗೆ ಒಂದು
1: ಗಂಭೀರವಾಗಿ ಪರಿಗಣಿಸುವಂತ
0: ಗಂಭೀರವಾಗಿ ಪರಿಗಣಿಸತಕ್ಕಂತ ಕಾಯಿಲೆ. ಸೊ ಇದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದಾಗಿ ಏನಂತಂದ್ರೆ, ಎಲ್ಲಾ ಬ್ಯಾಕ್ಟೀರಿಯಾನು ಒಂದರಿಂದ ಎರಡು ನಿಮಿಷದಲ್ಲಿ ಮಲ್ಟಿ ಆಗ್ಬಿಡುತ್ತೆ. ಅಂದ್ರೆ ಒಂದಿರತಕ್ಕಂಥ ಬ್ಯಾಕ್ಟೀರಿಯಾ ಎರಡಾಗ್ಬಿಡುತ್ತೆ. ಈ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಾ ಅಂದ್ರೆ ನಿಧಾನಕ್ಕೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ, ಇದು ಇದ್ರದ್ದು ಸ್ಪೆಷಾಲಿಟಿ. ಸೊ ಇದು ಏನ್ ಮಾಡಂತಂದ್ರೆ, ಎರಡು ದಿವಸ ಆದ್ಮೇಲೆ ಮಲ್ಟಿಪ್ಲೈ ಆಗುತ್ತೆ. ಸೊ 48 ಅವರ್ಸ್ಗೆ ಮಲ್ಟಿಪ್ಲೈ ಆಗ್ತಕ್ಕಂತ ಬ್ಯಾಕ್ಟೀರಿಯಾ ಇದು. ಸೊ ಇದ್ರ ವಿಶೇಷತೆ ಏನಂತಂದ್ರೆ, ಎಲ್ಲಾದ್ರೂ ಹೋಗಿ ಅಂದ್ರೆ ಇದು ಏನು ಲಂಗ್ಸ್ ಅಲ್ಲಿ ಮೊದಲನೇ ಮನೆ ಇದ್ರದ್ದು ಲಂಗ್ಸ್ ಆಕ್ಚುಲಿ. ಸೊ ಶ್ವಾಸಕೋಶದಂತ ಆಡ್ತಕ್ಕಂಥ ಕಾಯಿಲೆ ಅದನ್ನ. ಸೊ ಲಂಗ್ಸ್ ಅಲ್ಲಿ ಅಥವಾ ಮತ್ತೆ ಅದು ಲಿಂಪ್ ನೋಡ್ ಅಂತಿರುತ್ತೆ, ಅಲ್ಲಿ ಹೋಗಿ ಇದೇನು ಸೇರ್ಕೊಳ್ತದೆ, ನಿಧಾನಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಏನು ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೋ ಆ ಡಿಫೆನ್ಸ್ ಸಿಸ್ಟಮ್ಗೆ ಒಳಪಡೋದಕ್ಕೆ ಬಹಳಷ್ಟು ಸಮಯಾವಕಾಶ ತಗೊಳುತ್ತೆ. ಸೊ ಯಾಕಂತಂದ್ರೆ ಇದು ನಿಧಾನಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ, ಸೊ ಕಾಯಿಲೆ ಲಕ್ಷಣಗಳಾಗ್ಲಿ ಅಥವಾ ಇನ್ಫೆಕ್ಷನ್ ಆಗ್ಲಿ ಬಹಳ ನಿಧಾನಕ್ಕೆ ಬರ್ತಕ್ಕಂತ ಒಂದು ಕಾರಣದಿಂದ ಇದಕ್ಕೆ. ಸೊ ಇದಕ್ಕೆ ನಾವು ರಿಸರ್ವೈರ್ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಪೇಷಂಟ್ಸ್ ಅಂದ್ರೆ ಏನು ರೋಗಿಗಳನ್ನ ನಾವು ಹೇಳ್ತೀವಿ, ಅವರೇ ನಮ್ಮ ರಿಸರ್ವೈರ್, ಅವರೇ ನಮ್ಮ ರಿಸರ್ವೈರ್, ಅವರಿಂದಾನೇ ಈ ಕಾಯಿಲೆ ಹರಡುತ್ತೆ. ಯಾರಿಗೆ ಶ್ವಾಸಕೋಶದ ಟ್ಯೂಬರ್ಕ್ಲೋಸಿಸ್ ಇರುತ್ತೋ, ಕ್ಷಯ ಇರುತ್ತೋ, ಅವರಿಂದಾನೇ ಈ ಕಾಯಿಲೆ ಪ್ರಸಾರ ಆಗುತ್ತೆ.
1: ಗಂಭೀರವಾಗಿ ಪರಿಗಣಿಸಲಿ.
0: ಸೊ ಇದೊಂದು ಗಂಭೀರವಾಗಿರತಕ್ಕಂಥ ಮತ್ತೆ ನೋಟಿಫೈಯಬಲ್ ಡಿಸೀಸ್ ಇದು. ಈಗ ಯಾರೇ ಟ್ಯೂಬರ್ಕ್ಲೋಸಿಸ್ ನ ಡೈಗ್ನೋಸ್ ಮಾಡಿ ಅದನ್ನ ಟ್ರೀಟ್ ಮಾಡ್ತಾರ ಅಂದ್ರೆ, ಅದು ಪ್ರೈವೇಟ್ ಅಲ್ಲಿ ಇರಬಹುದು, ಗೌರ್ಮೆಂಟ್ ಅಲ್ಲಿ ಇರಬಹುದು, ಇಟ್ ಈಸ್ ಎ ನೋಟಿಫೈಯಬಲ್ ಡಿಸೀಸ್ ಸಿನ್ಸ್ 2015. ಅವಾಗಿಂದ ಇದನ್ನ ಭಾರತ ಸರ್ಕಾರದವರು ನೋಟಿಫೈಯಬಲ್ ಡಿಸೀಸ್ ಅಂತೇಳಿ ಮಾಡಿದ್ದಾರೆ.
1: ಸರ್, ಇದರ ಲಕ್ಷಣಗಳಾದ್ರೆ ಹೇಳ್ತೀನಿ, ಹೇಗೆ ಪತ್ತೆ ಹಚ್ಚಬೇಕು?
0: ಸೊ ಮೊದಲನೇದಾಗಿ ನಾವು ಲಕ್ಷಣ ಬಳಕೆಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಾವು ಒಂದೇ ಮಂತ್ರ ಹೇಳ್ತೀವಿ ಎಲ್ಲರಿಗೂ, ಅಂದ್ರೆ ಎಲ್ಲಾ ಪಬ್ಲಿಕ್ಗೂ ಒಂದೇ ಮಂತ್ರ. ಏನ್ ಮಂತ್ರ ಅಂತಂದ್ರೆ, ಯಾರಿಗೆ ಎರಡು ವಾರ ಅಥವಾ ಎರಡು ವಾರಕ್ಕಿಂತ ಹೆಚ್ಚಿಗೆ ಯಾರಿಗೆ ಕೆಮ್ಮಿರುತ್ತೋ ಅಂತವ್ರಿಗೆ ನೀವು ಕಫ ಪರೀಕ್ಷೆಯನ್ನ ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ರಿ ಅಂತ. ಸೊ ಇದೇ ಒಂದು ಪ್ರಮುಖವಾದ ಲಕ್ಷಣ. ಬೇರೆ ಇತರೆ ಲಕ್ಷಣಗಳು ಇರುತ್ತೆ. ಸೊ ಇತರೆ ಲಕ್ಷಣಗಳು ಬಹಳಷ್ಟು ಗಮನ ಹರಿಸೋದಕ್ಕಿಂತ ಇಂಪಾರ್ಟೆಂಟ್ ಈ ಲಕ್ಷಣ ಬಹಳ ಇಂಪಾರ್ಟೆಂಟ್. ಯಾಕೆ ಈ ಲಕ್ಷಣ ಇಂಪಾರ್ಟೆಂಟ್ ಅಂದ್ರೆ, ಇರ್ತಕ್ಕಂಥ ಕ್ಷಯದಲ್ಲಿ ಮೋರ್ ದನ್ 85% 85%ಗಿಂತ ಹೆಚ್ಚಿಗೆ ಇರತಕ್ಕಂಥ ಕ್ಷಯ ಶ್ವಾಸಕೋಶಕ್ಕೆ ಹರಡತಕ್ಕಂಥ ಕ್ಷಯನೇ. ಹಾಗಾಗಿ ಯಾರಿಗೆ ಎರಡು ವಾರ ಅಥವಾ ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿರುತ್ತೋ, ಯಾರೇ ಆಗಿರಲಿ, ಅದು 6 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಅವರದ್ದು ನಾವು ಕಫ ಪರೀಕ್ಷೆನ ಕಂಪಲ್ಸರಿ ಆಗಿ ಮಾಡಿಸ್ಲೇಬೇಕಾಗುತ್ತೆ. ಸೊ ಅವಾಗ
1: ಯುವಕರಿರಲಿ
0: ವಯಸ್ಸಾದವರು ಇರಲಿ, ಯಾರೇ ಆಗಿರಲಿ, ಅದನ್ನ ನಾವು ಕಫ ಪರೀಕ್ಷೆ ಮಾಡಿಸೋದ್ರ ಮೂಲಕ ಬೇಗನೆ ನಾವು ಪತ್ತೆ ಹಚ್ಚಬಹುದು. ಎರಡನೇದಾಗಿ ಈ ಲಕ್ಷಣಗಳನ್ನ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ರಾತ್ರಿ ಹೊತ್ತು ಮಲಗಿದಾಗ ತುಂಬಾ ಬೆವರಿಕೆ ಬರೋದು, ಸಂಜೆ ಹೊತ್ತಲ್ಲಿ ಜ್ವರ ಜಾಸ್ತಿ ಆಗೋದು, ಅಥವಾ ಅವಾಗವಾಗ ಜ್ವರ ಬಂದು ಕಡಿಮೆ ಆಗ್ತಕ್ಕಂಥದ್ದು ಇರುವುದು, ನಾವು ಕೆಮ್ಮಿನ ಬಗ್ಗೆ ಮಾತಾಡಿ. ಇಲ್ಲ ಅಂತಂದ್ರೆ ಅತಿಯಾಗಿ ಜ್ವರ ಬಂದು ತಲೆನೋವು ಬರ್ತಕ್ಕಂಥದ್ದು, ಅಂದ್ರೆ ಈಗ ನಾವು ಮೆನಿಂಜಲ್ TB ಇತ್ತಂದ್ರೆ ತುಂಬಾ ಹೆಡ್ ಏಕ್ ಬಂದು ಜ್ವರ ಬರ್ತಕ್ಕಂಥದ್ದು, ಅದಾದ್ಮೇಲೆ ಅದು ಇನ್ನ ಲಕ್ಷಣಗಳ ಜಾಸ್ತಿ ಆಗ್ತಾರೆ, ಕನ್ವರ್ಷನ್ಸ್ ಬರ್ಬೋದು, ಎಚ್ಚರ ತಪ್ಪಬಹುದು. ಸೊ ಆತರ. ಸೊ ಆ TB ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗಿ ಇದಾಗುತ್ತೆ. ಅಕಸ್ಮಾತ್ ಆಗಿ ನೀ ಜಾಯಿಂಟ್ ಅಂದ್ರೆ ಮಣಕಾಲಿಗೆ ಏನಾದ್ರೂ ಅಕಸ್ಮಾತ್ TB ಬಂತಂದ್ರೆ, ಸೊ ಅಂತ ಒಂದು ಸಮಯದಲ್ಲಿ ಮಣಕಾಲು ಊದ್ಕೊಳ್ಳುತ್ತೆ, ನೋವು ಆಗುತ್ತೆ. ಸೊ ಆತರ. ಸೊ ಆ ಲಕ್ಷಣಗಳು ಬೇರೆ ಇರುತ್ತೆ. ಬಟ್ ಜನರಲೈಸ್ಡ್ ಸಿಂಪ್ಟಮ್ಸ್ ಅಂದ್ರೆ, ಮೊದಲನೇದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ಊಟ ಸೇರದೆ ಇರೋದು, ಸಾಯಂಕಾಲ ಹೊತ್ತಲ್ಲಿ ಜ್ವರ ಬರೋದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ರಾತ್ರಿ ಬೆವರಿಕೆ ಆಗೋದು, ಇವೆಲ್ಲ ನಾರ್ಮಲ್ ಲಕ್ಷಣಗಳು. ಆ ಒಂದು ಅಂದ್ರೆ TB ಎಲ್ಲಿ ಬರುತ್ತೆ ಆ ಕಾಯಿಲೆ ಜಾಗದ ಮೇಲೆ ಆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗುತ್ತೆ.
1: ಸೊ ಈ ಲಕ್ಷಣಗಳು ಕಂಡುಕೊಂಡಿರೋರು ಎಚ್ಚರವಾಗಬೇಕು,
0: ಎಚ್ಚರವಾಗಿರಬೇಕು, ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ತೋರಿಸಬೇಕು.
1: ಈ TBನಲ್ಲಿ
0: ವಿಧಗಳಂದ್ರೆ, ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಅದನ್ನ ನಾವು ಟೈಪ್ಸ್ ಆಫ್ TB ಅಂತ ಹೇಳ್ತೀವಿ, ಅಥವಾ ಯಾವ ಚಿಕಿತ್ಸೆಗೆ ಒಳಪಡುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಟೈಪ್ಸ್ ಆಫ್ TBನ ಹೇಳ್ತೀವಿ. ಸೊ ಮೊದಲನೇದಾಗಿ ನಾವು ಟೈಪ್ಸ್ ಆಫ್ TB ಹೇಳ್ಬೇಕಂತಂದ್ರೆ, 85% ಅದೇ ನಾನು ಹೇಳಿದೆ ಮೊದಲೇ, 85% ಶ್ವಾಸಕೋಶದ TBನೇ ಇರೋದ್ರಿಂದ
1: ಜಾಸ್ತಿ.
0: ಸೊ ಇದೇ ಬಹಳ ಇಂಪಾರ್ಟೆಂಟ್ TB. ಸೊ ಇದನ್ನ ನಾವು ಮೊದಲನೇದು TB ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದಂದ್ರೆ ಲಿಂಪ್ ನೋಡ್ ಅಂತ ಹೇಳ್ತೀವಿ, ಅಂದ್ರೆ ಗಂಟು ಬರ್ಕಂತದ್ದು. ಇದು ಯೂಶಲಿ ಕುತ್ತಿಗೆನಲ್ಲಿ ಅಥವಾ ಕೊಂಕಳದಲ್ಲಿ ಅಥವಾ ಗ್ರಾಯಿನ್ ಅಂತ ಹೇಳ್ತೀವಿ, ಅಂದ್ರೆ ಇದು ತೊಡೆ ಹಿಂಭಾಗದಲ್ಲಿ. ಸೊ ಆತರ ಒಂದು ಇದರಲ್ಲಿ ಗಂಟು ಬರ್ತಕ್ಕಂಥ. ಸೊ ಲಿಂಪ್ TB 2 ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್. ಅದಾದ ನಂತರದಲ್ಲಿ ಪ್ಲೂರಲ್ TB ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಪಕ್ಕದಲ್ಲಿ ಏನೊಂದು ಪೊರೆ ಇರುತ್ತೆ, ಶ್ವಾಸಕೋಶನ ಕವರ್ ಮಾಡ್ತಕ್ಕಂಥದ್ದು, ಆ ಪೊರೆಗೆ ಬರ್ತಕ್ಕಂಥ TB ಕೂಡ ಈ ಮೂರು ಇವು ಬಹಳಷ್ಟು ಕಾಮನ್ TBs. ಇದಾದ ನಂತರ TB ಬರದೇ ಇರೋ ಜಾಗನೇ ಇಲ್ಲ. ಸೊ ಹೊಟ್ಟೆಗೆ ಬರ್ಬೋದು, ಅಬ್ಡಮಿನಲ್ TB ಅಂತ ಹೇಳ್ತೀವಿ, ಮತ್ತೆ ಗರ್ಭಕೋಶಕ್ಕೆ

0: ಬರ್ಬೋದು, ಅದಕ್ಕೆ ಜೆನಿಟೋ ಯುರಿನರಿ ಟಿ ಬಿ ಅಂತ ಹೇಳ್ತೀವಿ. ನಂತರದಲ್ಲಿ ಜಾಯಿಂಟ್ಸಿಗೆ ಬರ್ಬೋದು, ಅದನ್ನ ಜಾಯಿಂಟ್ ಟಿ ಬಿ ಅಂತ ಹೇಳ್ತೀವಿ. ಅಥವಾ ಸ್ಪೈನಿಗೆ ಬರ್ಬೋದು. ಸ್ಪೈನಿಗೆ ಅಂತಂದ್ರೆ ನಮ್ಮ ಬೆನ್ನು ಮೂಳೆ ಇರುತ್ತಲ್ಲ, ಯೂಶುವಲಿ ಥೊರಾಸಿಕ್ ಮತ್ತೆ ಲಂಬಾರ್ ವರ್ಟಿಬರ ರೀಜನ್ ಅಲ್ಲಿ ಇದು ಬಹಳಷ್ಟು ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಥೊರಾಕ ಲಂಬಾರ್ ಸ್ಪೈನ್ ಟಿ ಬಿ ಅಂತ ಹೇಳ್ತೀವಿ. ನಂತರದಲ್ಲಿ ಮೆದುಳಿಗೆ ಬಂದ್ರೆ ಮೆದುಳು ಟಿ ಬಿ ಅಂತ ಹೇಳ್ತೀವಿ. ಸೊ ಈ ತರ ಟಿ ಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ನಿಮಗೆ ಕಿವಿಗೆ ಬರ್ಬೋದು. ಸೊ ಎಲ್ಲಾ ಜಾಗಕ್ಕೆ ಬರುವುದು, ಕೂದಲು ಒಂದು ಬಿಟ್ರೆ ಬೇರೆ ಎಲ್ಲಾ ಜಾಗಕ್ಕೂ ಟಿ ಬಿ ಬರತಕ್ಕಂತ ಸಾಧ್ಯತೆ ಇದೆ.
1: ಸೊ ಇಷ್ಟು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಟಿ ಬಿಗೆ ಚಿಕಿತ್ಸೆ ಒಂದೇ ರೀತಿಯಲ್ಲಿ ಇರ್ತದ ಅಥವಾ ಬೇರೆ ಬೇರೆ ಇರ್ತದ?
0: ಹಾ, ಚಿಕಿತ್ಸೆ ಯೂಶುವಲ್ ಆಗಿ ಈಗ ನಾವು ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಅನ್ನ ನಾವು ಯೂಸ್ ಮಾಡ್ತಿರೋದ್ರಿಂದ ಅದೇ ತರನಾಗಿ ಇರುತ್ತೆ. ಅಂದ್ರೆ ಯೂಶುವಲ್ ಆಗಿ ನಾವು 6 ತಿಂಗಳ ಚಿಕಿತ್ಸೆನೆ ಕೊಡ್ತೀವಿ. ಅಂದ್ರೆ ಯಾವ ಈ ಎಲ್ಲಾ ತರದ ಟಿವಿಗೂ ಒಂದೇ ರೆಜಿಮನ್ ನ ಯೂಸ್ ಮಾಡ್ತೀವಿ. ಸ್ಪೆಷಲ್ ಅಕೇಶನ್ಸ್ ಅಂತ ಹೇಳ್ತೀವಿ ನಾವು. ಕೆಲವು ಸ್ಪೆಷಲ್ ಅಕೇಶನ್ಸ್ ಅಂದ್ರೆ ಅಬ್ಡಮಿನಲ್ ಟಿ ಬಿ ಅಥವಾ ಮೆನಿಂಜಲ್ ಟಿ ಬಿ, ಸ್ಪೈನ್ ಟಿ ಬಿ ಆದಾಗ, ಜಾಯಿಂಟ್ ಟಿ ಬಿ ಆದಾಗ, ಇಂಥ ಟೈಮಲ್ಲಿ ನಾವು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ನ ಸ್ವಲ್ಪ ಮುಂದುವರಿಸ್ತೀವಿ. ಅಂದ್ರೆ 9 ತಿಂಗಳವರೆಗೆ ಅಥವಾ 12 ತಿಂಗಳವರೆಗೂ ಕೂಡ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ.
1: ಟಿ ಬಿ ಅಂದ್ರೆ ಕೆಮ್ಮು ಬರಬೇಕು, ಬೆವರು ಬರಬೇಕು, ಜ್ವರ ಬರಬೇಕು, ಈ ತರದ ಒಂದು ಲಕ್ಷಣಗಳನ್ನೋದನ್ನ ಹೆಚ್ಚು ಜನ ಪ್ರಚಾರದಲ್ಲಿ ಮಾಹಿತಿ ಕೇಳಿರ್ತಾರೆ. ಅದರ ಬೇರೆ ಬೇರೆ ವಿಧಗಳು ಇರೋದ್ರಿಂದ ರೋಗಿಗಳು ಇದನ್ನ ಬೇಗನೆ ಪತ್ತೆ ಹಚ್ಚಿಸಿ ಚಿಕಿತ್ಸೆಗೆ ಮುಂದಾಗುವಲ್ಲಿ ವಿಳಂಬ ಆಗುವ ಸಾಧ್ಯತೆಗಳು ಇರ್ತವೆ?
0: ಇರುತ್ತೆ, ಸಾಧ್ಯತೆಗಳು ತುಂಬಾ ಇರುತ್ತೆ. ಈಗ ನಾವು ಏನಂತಂದ್ರೆ ಎಸ್ಪೆಷಲಿ ಅದರ್ ದ್ಯಾನ್ ಪಲ್ಮನರಿ ಟ್ಯೂಬರ್ಕ್ಲೋಸಿಸ್ ಅಂದ್ರೆ ನಾವು ಈ ಶ್ವಾಸಕೋಶದ ಬಿಟ್ಟು ಬೇರೆ ಟಿ ಬಿ ಕಾಯಿಲೆಗಳು ಬಂದಾಗ, ಸೊ ನಾವು ಫಸ್ಟ್ ಟಿ ಬಿ ಅಂತ ಯಾವತ್ತೂ ಆಲೋಚನೆ ಮಾಡಲ್ಲ. ಪೇಷಂಟ್ ಇರ್ಬೋದು, ಅವರ ಜೊತೆಗಾರರು ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು. ಸೊ ರೂಲ್ ಔಟ್ ಮಾಡಿ ಆಮೇಲೆ ಟಿ ಬಿ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಅಂತ ಒಂದು ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂತ ಆದ್ಯತೆಗಳು ಇರುತ್ತೆ.
1: ಅದೇ ಕೆಲವರಿಗೆ ಹೊಟ್ಟೆಯಲ್ಲಿ ಅಂದ್ರೆ ಕರಳಲ್ಲಿ ಟಿ ಬಿ ಇರೋರು, ಡಾಕ್ಟರ್ಗಳು ಸಹಿತ ಕೆಲವೊಮ್ಮೆ ಇದು ಬಂದಿರಬಹುದು, ಬಂದಿರ್ಲಿಕ್ಕಿಲ್ಲ ಅನ್ನುವಂತ ಮಾತುಗಳು ಸಹಿತ ಹೇಳ್ತಿರ್ತಾರೆ. ಕೆಲವೊಮ್ಮೆ ಓರಲ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಂಟ್ರೋಲ್ ಮಾಡಬಹುದೇನೋ ಅಂತ ವೇಟ್ ಮಾಡ್ತಾ ಇರ್ತಾರೆ. ಈ ತರದ ಒಂದು ಕ್ರಮಗಳು ಬಂದಾಗ,
0: ಅದೇ ಈಗ ನಾ ಅದೇನ್ ಹೇಳ್ತೀನಿ, ಅದರ್ ಟೈಪ್ಸ್ ಆಫ್ ಟಿ ಬಿ ಬಂದಾಗ, ಸೊ ನಾವು ಬೇರೆ ಡಯಾಗ್ನೋಸಿಸ್ ನ ಎಕ್ಸ್ಕ್ಲೂಡ್ ಮಾಡಿ, ಅಂದ್ರೆ ಈಗ ಇದು ಟಿ ಬಿ ಇದೇ, ಇದು ಬಿಟ್ಟು ಬೇರೆ ಏನು ಕಾಯಿಲೆ ಇಲ್ಲ ಅಂದಾಗ ಮಾತ್ರ ನಾವು ಟಿ ಬಿನ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಚಿಕಿತ್ಸೆನ ಪ್ರಾರಂಭ ಅಂತಕ್ಕಂತ ಒಂದು ಇದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಅದರ್ ಟೈಪ್ಸ್ ಆಫ್ ಟಿ ಬಿಸ್ ಅಲ್ಲಿ ಆ ತರ ಆಗ್ಬೋದು. ಸೊ ನಮ್ದು ಒಂದು ಉದ್ದೇಶ ಏನಿರುತ್ತೆ ಅಂತಂದ್ರೆ, ಯಾರಿಗೆ ಆಗ್ಲಿ ಟಿ ಬಿ ಚಿಕಿತ್ಸೆನ ನಾವು ಕೊಟ್ರೆ ಅದು 6 ತಿಂಗಳವರೆಗೆ ಕೊಡಬೇಕಾಗುತ್ತೆ. ಸೊ ನಾವು ರಾಂಗ್ ಡಯಾಗ್ನೋಸಿಸ್ ಮಾಡಿದ್ರೆ, ಸೊ 6 ತಿಂಗಳವರೆಗೆ ಪೇಷಂಟ್ ಅನ್ನೆಸೆಸರಿ ಆಗಿ ನುಂಗ್ಬೇಕಾಗುತ್ತೆ. ಸೊ ಹಂಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಅದನ್ನ ಟಿ ಬಿ ಅಂತ ಹೇಳಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಸಾಕ್ಷಿ ಬೇಕೇ ಬೇಕು. ಸೊ ಆ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪ ವಿಳಂಬ ಆಗ್ಬೋದು. ಯಾವುದು ಶ್ವಾಸಕೋಶೇತರ ಟಿ ಬಿ ಇದ್ರೆ, ರೇರ್ ಫಾರ್ಮ್ಸ್ ಇದ್ದಾಗ ಆ ತರ ಆಗುತ್ತೆ.
1: ಅಂದ್ರೆ ಇದು ಒಂದು ಡಾಕ್ಟರ್ ಒಂದು ರೀತಿ ಸವಾಲೇ ಅನ್ಸುತ್ತೆ.
0: ಹಾ, ಸ್ವಲ್ಪ ಸವಾಲೇ. ಸ್ವಲ್ಪ ಸವಾಲು
1: ಪತ್ತೆ ಹಚ್ಚೋದ್ರಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು ಹೋಗ್ಬೇಕಾಗ್ತದೆ. ಪತ್ತೆ ಹಚ್ಚುವ ಕ್ರಮಗಳು ಏನೇನು ಇರ್ತದೆ ಸರ್?
0: ಪತ್ತೆ ಹಚ್ಚುವ ಕ್ರಮಗಳಲ್ಲಿ ಏನಂತಂದ್ರೆ, ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ, ಮೇನ್ ಅಂದ್ರೆ ಸ್ಪೂಟಮ್ ಎಕ್ಸಾಮಿನೇಷನ್ ಅಂದ್ರೆ ಕಫ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅಪ್ರಾಪರೇಟ್ ಟೆಸ್ಟ್ ಅಂತ ಹೇಳಿ ನಾವು. ಅಪ್ರಾಪರೇಟ್ ಟೆಸ್ಟ್ ಅಂದ ಈಗ ಅಕಸ್ಮಾತ್ ಆಗಿ ನಾವು ನೀರು ತುಂಬಿತ್ತು ಶ್ವಾಸಕೋಶದ ಪಕ್ಕದಲ್ಲಿ ಅಂದ್ರೆ ಅದಕ್ಕೆ ನಾವು ಎಕ್ಸ್ರೇ ಮಾಡಿಸ್ತೀವಿ. ಅದ್ ಮಾಡಿಸ್ಬಿಟ್ಟು ಅದನ್ನ ನೀರನ್ನ ತೆಗೆದ್ಬಿಟ್ಟು ಅದನ್ನ ನಾವು ಮತ್ತೆ ಪರೀಕ್ಷೆ ಮಾಡಿಸ್ತೀವಿ. ಸೊ ಅದೇ ರೀತಿನಲ್ಲಿ ಹೊಟ್ಟೆಲ್ ಟಿ ಬಿ ಆದ್ರೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ. ಸೊ ಯಾವ ಜಾಗದಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಬೇರೆ ಬೇರೆ ತರದ್ದಿರುತ್ತೆ. ಬಟ್ ಆದ್ರೂ ನಾನು ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಾವೇನು ಕಫ ಪರೀಕ್ಷೆ ಮಾಡ್ತೀವಿ, ಇದೇ ನಮ್ದು ಮೇನ್ ಎಕ್ಸಾಮಿನೇಷನ್. ಸೊ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ನಾನು ಎಲ್ಲರಿಗೆ ಒಂದು ಏನ್ ಕರೆ ಕೊಡ್ತಿದ್ದೀನಿ ಅಂತಂದ್ರೆ, ಈಗ ನಾವು ಮೊದಲ ತರ ಟಿ ಬಿ ಇದೆಯಾ ಇಲ್ಲ ಅಂತೇಳಿ ಚಿಕಿತ್ಸೆ ಕೊಡಲ್ಲ. ಟಿ ಬಿ ಯಾವ ಡ್ರಗ್ಗೆ ಸೆನ್ಸಿಟಿವ್ ಇದೆ ಅಂತ ನೋಡ್ಬಿಟ್ಟು ನಾವು ಚಿಕಿತ್ಸೆ ಕೊಡ್ತೀವಿ. ಯೂನಿವರ್ಸಲ್ ಡ್ರಗ್ ಸೆನ್ಸಿಟಿವಿಟಿ ಅಂತ. ಸೊ ಯಾರ್ಯಾರು ನಾವು ಟಿ ಬಿಗೆ ಔಷಧಿಯನ್ನ ನಾವು ಕೊಡ್ತೀವೋ ಅವರೆಲ್ಲರಿಗೂ ಕೂಡ ನಾವು ಕಂಪಲ್ಸರಿ ಆಗಿ ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟ್ ನ ಮಾಡ್ತೀವಿ.
1: ಅದು ಹೇಗೆ ಮಾಡ್ತೀವಿ?
0: ಹೇಗೆ ಮಾಡ್ತೀವಿ ಅಂತ, ನಮ್ಮ ಹತ್ತಿರದಲ್ಲಿರತಕ್ಕಂಥ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿ ಬಿ ನ್ಯಾಟ್ ಅಥವಾ 2 ನ್ಯಾಟ್ ಅಂತ ಒಂದು ಮಷಿನ್ ಇರುತ್ತೆ. ಸೊ ಅದರಲ್ಲಿ ನಾವು ಈ ಕಫವನ್ನ ಪರೀಕ್ಷೆಗೆ ಹಾಕಿದಾಗ ಅದು ಟಿ ಬಿ ಬ್ಯಾಸಿಲ್ಲ ಇದೆ, ಜೊತೆಗೆ ಅದು ಈ ಡ್ರಗ್ಗೆ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತಕ್ಕಂಥ ಕೂಡ ಅದನ್ನು ಪರೀಕ್ಷೆ ಮಾಡಿ ರಿಪೋರ್ಟ್ ಅನ್ನು ನಮಗೆ ಕೊಡುತ್ತೆ. ಸೊ ಅದ್ರ ಮೂಲಕ ನಾವು ಅದು ಡ್ರಗ್ ಸೆನ್ಸಿಟಿವ್ ಟ್ಯೂಬರ್ಕ್ಲೋಸಿಸ್, ಆ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಲೋಸಿಸ್ ಅಂತಕ್ಕಂಥದನ್ನ ಅಲ್ಲೇ ಡಿಸೈಡ್ ಆಗಿ ಹೋಗುತ್ತೆ. ಇದು ಫಸ್ಟ್ ಲೈನ್. ಸೊ ಎರಡನೇದಾಗಿ ಏನ್ ಹೇಳ್ತೀವಿ ಅಂದ್ರೆ, ಈ ಬಂದಾಗ ಇದು ನಾವು ರಿಫೆಮ್ಸಿನ್ ಅಂತ ಒಂದು ಡ್ರಗ್ ಇರುತ್ತೆ, ಇದು ಟಿ ಬಿ ಮರಗಳಲ್ಲಿ ಅತಿ ಮುಖ್ಯವಾದಕ್ಕಂಥ ಒಂದು ಡ್ರಗ್. ಇದ್ರದ್ದು ಗೊತ್ತಾದ ತಕ್ಷಣ ಮೆಡಿಸನ್ಸ್ ಇರುತ್ತೆ. ಸೊ ಐಎನ್ಎಚ್ ಅಂತ ಇರುತ್ತೆ, ಮತ್ತೆ ಎತಂಬುಟಾಲ್ ಅಂತ ಇರುತ್ತೆ, ಪೈರಿಜನಮಿಡ್ ಅಂತ ಇರುತ್ತೆ. ಇದನ್ನ ನಾವು ಫಸ್ಟ್ ಲೈನ್ ಎಲ್ ಪಿ ಎ ಅಂತ ಕರಿತೀವಿ. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಒಂದ್ಸಲ ಪಾಸಿಟಿವ್ ಅಂತ ಬಂದು ರಿಫೆಮ್ಸಿನ್ಗೆ ಸೆನ್ಸಿಟಿವ್ ಇದೆ ಅಂತ ಗೊತ್ತಾದಾಗ ಅದನ್ನ ನಾವೇನ್ ಮಾಡ್ತೀವಿ, ಕಫವನ್ನ ಎಲ್ ಪಿ ಎ ಕಳಿಸ್ತೀವಿ. ಅಂದ್ರೆ ಲೈನ್ ಪ್ರೋಬ್ ಅಸ್ಸೇ ಅಂತ ಹೇಳಿ ಮಾಡ್ತಾರ. ಒಂದೊಂದು

0: ವಿಭಾಗಕ್ಕೆ ಒಂದೊಂದು ಲ್ಯಾಬ್ ಅನ್ನ ಅಂತ ಗುರುತಿಸಿರ್ತೀವಿ ನಾವು. ಇದು ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಕ್ಕಂತ ಟೆಸ್ಟ್, ಮತ್ತೆ ಇದನ್ನು ಕೂಡ ಉಚಿತವಾಗಿ ಮಾಡ್ತಾರ. ಟ್ರಾನ್ಸ್ಪೋರ್ಟೇಶನ್ ಕೂಡ ನಾವೇ ಮಾಡ್ತೀವಿ. ಸೊ ರೋಗಿಗೆ ಯಾವುದೇ ತರದ ಕಾಲ್ ಏನಿರೋದಿಲ್ಲ. ಸೊ ರೋಗಿ ಬಂದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಸ್ಯಾಂಪಲ್ ಕೊಡೋದು ಅಷ್ಟೇ ಇರುತ್ತೆ. ಕೊಟ್ಟ ಮೇಲೆ ಅದು 2 ವಾರ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಸೊ ಈ 2 ವಾರ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಇದು ಯಾವ ತರದ ಟಿ ಅಂತ ಗೊತ್ತಾಗಿ, ಅಕಸ್ಮಾತ್ ಆಗಿ ಅದು ಡ್ರಗ್ ರೆಸಿಸ್ಟೆಂಟ್ ಇತ್ತು ಅಂತಂದ್ರೆ ನಾವು ಅದು ಲೈನ್ ಆಫ್ ಟ್ರೀಟ್ಮೆಂಟ್ನ ಚೇಂಜ್ ಮಾಡಿ MDR TB ಇತ್ತಂದ್ರೆ MDR TB ನಾವು ಅದನ್ನ ಕಳಿಸ್ತೀವಿ. ಇದಾದ ನಂತರ ಕೂಡ ಇನ್ನೂ ಸೆಕೆಂಡ್ ಲೈನ್ LPA ಅಂತ ಇರುತ್ತೆ. ಸೊ ಇನ್ನ ಬೇರೆ ತರದ TB ಮಾತ್ರೆಗಳಿಗೆ ಇನ್ನ ಇದೆ ಅಂತ ಅದಕ್ಕೂ ಪರೀಕ್ಷೆ ಮಾಡಿಸ್ತೀವಿ. ಇನ್ನ ಒಂದು ರೀಜನಲ್ ಲ್ಯಾಬೊರೇಟರೀಸ್ ಅಂತ ಇರುತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿ ಇದೆ. ಅಲ್ಲಿ ಕೂಡ ನಾವು ಕಲ್ಚರ್ ಸೆನ್ಸಿಟಿವಿಟಿ ಕಳಿಸ್ತೀವಿ. ಕೆಲವು ಸವಾಲ್ ಇರತಕ್ಕಂತ ಕೇಸಸ್ ಆದ್ರೆ ಅಲ್ಲಿ ಕಳಿಸ್ತೀವಿ. ಅಲ್ಲಿ ಸೊ ಎಲ್ಲಾ ಡ್ರಗ್ಸ್ದು ಕಲ್ಚರ್ ಆಗುತ್ತೆ, ಎಲ್ಲಾ ಇದಕ್ಕೆ ಏನೇನು ಸೆನ್ಸಿಟಿವ್ ಇದೆ ಅಂತ, ಅದ್ರ ಮೇಲೆ ನಾವು ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ. ಬಹಳ ಮುಖ್ಯವಾಗಿ ನಾನು ನಿಮಗೆ ಹೇಳಕ್ ಇಷ್ಟಪಡೋದು ಏನಂತಂದ್ರೆ, ಸರ್ಕಾರಿ ವ್ಯವಸ್ಥೆನಲ್ಲಿ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿ ಮಾಡತಕ್ಕಂಥ ಒಂದು ಅಂದ್ರೆ ಡ್ರಗ್ ಸೆನ್ಸಿಟಿವ್ ಮಾಡಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಏಕೈಕ ಕಾಯಿಲೆ ಅಂದ್ರೆ TB ಕಾಯಿಲೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಚಿಕಿತ್ಸೆ ಮತ್ತೆ ಟೆಸ್ಟ್ ಇದು ಯಾವುದೇ ಒಂದು ಖಾಸಗಿ ಸ್ವಾಮ್ಯದಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ಅವೈಲೇಬಲ್ ಇರೋದಿಲ್ಲ. ಯಾಕಂತಂದ್ರೆ ಇದಕ್ಕೆ ತುಂಬಾ ಹಣ ಖರ್ಚಾಗತ್ತೆ ಖಾಸಗಿಯಾಗಿ ಹೋದಾಗ. ಸೊ ಅದನ್ನ ನಾವು ಉಚಿತವಾಗಿ ಮಾಡ್ತಿದೀವಿ. ಸೊ ನನ್ನ ಕರೆ ಏನಂತಂದ್ರೆ, ಸೊ ಯಾರಿಗೆ ಒಂದು ಈ ಲಕ್ಷಣ ಅಥವಾ TB ಇದೆ ಅಂತ ಗೊತ್ತಾದ್ರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ನಿಮಗೆ ಸರಿಯಾದ ಒಂದು ನ್ಯಾಯ ಸಿಗುತ್ತೆ, ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ.
1: ಶ್ವಾಸಕೋಶೇತರ TB ಹಾಗೆ ಡ್ರಗ್ಸ್ ಅನ್ನು ಅಂದ್ರೆ ಔಷಧಿ ಹೇಗೆ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀವಿ?
0: ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಲವು ಫ್ಲೂಯಿಡ್ಸ್ ನ ಡ್ರಾ ಮಾಡ್ತೀವಿ. ಆ ಫ್ಲೂಯಿಡ್ ನ ಡ್ರಾ ಮಾಡಿ ಆ ಡ್ರಾ ಮಾಡಿದ ಫ್ಲೂಯಿಡ್ ಇದಕ್ಕೆ ಕಳಿಸ್ತೀವಿ ನಾವು LPA ಮತ್ತೆ CBNAT ಕಳಿಸ್ತೀವಿ. ಅದರಲ್ಲಿ ಕೂಡ ನಮಗೆ ಡ್ರಗ್ ಸೆನ್ಸಿಟಿವ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕನೇ ನಾವು ಚಿಕಿತ್ಸೆನ ಪ್ರಾರಂಭ ಮಾಡ್ತೀವಿ ಅಥವಾ ಅದನ್ನ ಚೇಂಜ್ ಮಾಡದಿದ್ರೆ ಮಾಡ್ತೀವಿ. ಅದನ್ನ
1: ಕೆಲವು ಕೇಸಸ್ ಹೊರಗಡೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು TB ಆರ್ ಕ್ರೋನಿಕ್ ಡಿಸೀಸ್ ಅಂತೇಳಿ ರಿಪೋರ್ಟ್ ಬರುತ್ತದೆ, ಅದ್ರ ಮೇಲೆ ನಾವು ಇದು TBಗೆ ಮಾತ್ರೆ ತಗೊಳ್ಬೇಕು ಅಂತೇಳಿ ಸರ್ಕಾರಿ ವೈದ್ಯರ ಕಡೆಗೆ ರೆಫರ್ ಮಾಡುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ಈ ಕ್ರಮ ಸೂಕ್ತನ ಅಥವಾ ಹೇಗೆ ಸರ್?
0: ಈಗ ಏನಂತಂದ್ರೆ ಕೆಲವು ಕ್ಲಿಷ್ಟಕರವಾದ ಒಂದು TBಗಳಿದ್ದಾಗ ಈ ಒಂದು ಟೈಮ್ ಏನಾಗುತ್ತೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ವರ್ಕ್ಸ್ ಅಂದ್ರೆ ನಮ್ಮ ಏನು ಸೇವೆ ಅವಧಿ ಇರುತ್ತೆ ಅದರಿಂದ ನಾವು ತುಂಬಾನೇ ಇದಾಗುತ್ತೆ. ಈಗ ನಾನು ಕಳೆದ 23 ವರ್ಷದಿಂದ ಈ ಒಂದು TB ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಹಂಗಾಗಿ ನಮ್ಗೆ ಏನಂದ್ರೆ ಪೇಷಂಟ್ ನ ನೋಡಿದ ತಕ್ಷಣ ರಿಪೋರ್ಟ್ಸ್ ನ ನೋಡಿದ ತಕ್ಷಣ ಸೊ ಇದು 90-100% ಇದು ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು TBನೋ ಅಲ್ಲ ಅಂತಕ್ಕಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ನಮಗೆ ಈ ತರದ ಲಕ್ಷಣಗಳಿದೆ ಈ ತರದ್ದು ಎವಿಡೆನ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಅದನ್ನ TB ಕಾಯಿಲೆ ಅಂತ ಪರಿಗಣಿಸ್ತೀವಿ. ಅಥವಾ ಅದು ಅಲ್ಲ ಅಂತಾದ್ರೆ ಇದು ಅಲ್ಲ ಇದು ಬೇರೆನೆ ಇದೆ ಅಂತೇಳಿ ನಾವು ಚೇಂಜ್ ಮಾಡಿ ಆ ತರದ್ದು ಸುಮಾರು ಇನ್ಸ್ಟೆನ್ಸಸ್ ಇದೆ. ಬಟ್ ಇದು ಒಂದು ಸಂದರ್ಭ ಅಲ್ಲ ಅಂತ ಒಂದು ಇನ್ಸ್ಟೆನ್ಸಸ್ ನ ಹೇಳಕ್ಕೆ. ಬಟ್ ಏನಂತಂದ್ರೆ ಡೆಫಿನೆಟ್ಲಿ
1: ಅನುಭವನು
0: ಬಹಳ ಮುಖ್ಯ ಆಗುತ್ತೆ. ನಾನು ಈ ಒಂದು ವಿಷಯದಲ್ಲಿ ಏನ್ ಕರೆ ಕೊಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಖಾಸಗಿ ಚಿಕಿತ್ಸೆಗಿಂತ TBಗೆ ಸರ್ಕಾರಿ ಚಿಕಿತ್ಸೆನೇ ಅತ್ಯುತ್ತಮವಾದ ಅಂತ ಹೇಳಕ್ ಇಷ್ಟೇ.
1: ಹಾಗಾಗಿ ಯಾರೇ TB ಲಕ್ಷಣಗಳಿರೋರು ಸರ್ಕಾರಿ ವೈದ್ಯರನ್ನೇ ಸಂಪರ್ಕಿಸೋದು ಸೂಕ್ತ.
0: ಸೂಕ್ತ.
1: ಇದರ ಚಿಕಿತ್ಸೆಗೆ ಔಷಧೋಪಚಾರಗಳು ಹೇಗೆ ಆಗ್ತದೆ, ಸರ್ಕಾರದಿಂದ ಯಾವ್ಯಾವ ಪ್ರಮಾಣದಲ್ಲಿ ಔಷಧೋಪಚಾರ ಮತ್ತು ಬೇರೆಲ್ಲ ಯಾವ ರೀತಿಯ ಸಲಹೆಗಳನ್ನು ಕೊಡಲಾಗ್ತದೆ?
0: ಹಾ, ಸೊ ಈ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಈ TBನಲ್ಲಿ ಕೆಲವು ಇದು ಯಾಕೆ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋದು. ಸೊ ಈಗ ಏನಂತಂದ್ರೆ, ನಮ್ಮ ಇಂಡಿಯಾದ್ದು ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ, ಆಮೇಲೆ ಡೆನ್ಸಿಟಿ ಇರೋದನ್ನು ಗೊತ್ತು. ಅಂದ್ರೆ ಈಗ ಇಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇಷ್ಟು ಜನ ವಾಸ ಮಾಡ್ಬೇಕಂತ ಇರುತ್ತೆ. ಬಟ್ ಆದ್ರೆ ನಮ್ದು ಡೆನ್ಸಿಟಿ ಜಾಸ್ತಿ, ಅಂದ್ರೆ ಒಂದೊಂದು ರೂಮಲ್ಲಿ 9 ಜನ 10 ಜನ ಮಲಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಎಲ್ಲಾ ಒಂದು ಸಂದರ್ಭದಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಅಲ್ಲಿ 33% ಅಷ್ಟು ಜನ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ.
1: ಓಹೋ.
0: ಸೊ ಈ ಬ್ಯಾಸಿಲ ಅಂತಕ್ಕಂಥದ್ದು ಏನು, ಒಂದ್ಸಲ ಶ್ವಾಸಕೋಶಕ್ಕೆ ಹೋಗಿ ಇನ್ಫೆಕ್ಷನ್ ಆದ್ಮೇಲೆ ಇದು ಡಿಸೀಸ್ ಆಗಿ ಕನ್ವರ್ಟ್ ಆಗಲ್ಲ. ಇದೇನ್ ಮಾಡುತ್ತೆ ಅಂದ್ರೆ, ಡಾರ್ಮೆಂಟ್ ಆಗಿ ಬೋನ್ ಮ್ಯಾರೋದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಈ ಲೇಟೆಂಟ್ ಇರ್ತಕ್ಕಂತ ಒಂದು ಬ್ಯಾಸಿಲೈ ವರ್ಷಗಟ್ಟಲೆ ನಮ್ಮ ದೇಹದಲ್ಲಿ ಅದೇ ರೀತಿ ಸರ್ವಸಾಮಾನ್ಯರಂಗೆ ಹಂಗೆ ನಮ್ಮ ಜೊತೆನೆ ಜೀವನ ಮಾಡ್ತಾ
1: ಇರುತ್ತೆ.
0: ಸೊ ಇದಕ್ಕೆ ಹೈ ರಿಸ್ಕ್ ಅಂತ ಹೇಳ್ತೀವಿ ನಾವು. ರಿಸ್ಕ್ ಅಂದ್ರೆ ಈ 33% ಪಾಪ್ಯುಲೇಷನ್ ಏನು ಯಾರಿಗೆ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿರುತ್ತೋ ಅವರೆಲ್ಲರಿಗೂ ಕಾಯಿಲೆ ಬರಲ್ಲ. ಸೊ ಅವ್ರೆಲ್ಲರಿಗೂ ಒಂದು ಜೀವಮಾನದಲ್ಲಿ ಕಾಯಿಲೆ ಬರ್ತಕ್ಕಂತ ಒಂದು ಚಾನ್ಸಸ್ ಏನಂದ್ರೆ 1-5% ಅಷ್ಟು ಇರುತ್ತೆ. ಬಟ್ ಆದ್ರೆ ಅದರ್ ಥಿಂಗ್ಸ್ ಆಡ್ ಆಗುತ್ತೆ. ಯಾವ್ದು ಅದರ್ ಥಿಂಗ್ಸ್ ಅಂತಂದ್ರೆ, ಮೊದಲನೇದಾಗಿ ಮಾಲ್ ನ್ಯೂಟ್ರಿಷನ್. ಅಂದ್ರೆ ಈ ನಾವು ಏನ್ ಹೇಳ್ತೀವಿ, ದೈಹಿಕ ಪೌಷ್ಟಿಕಾಂಶ ಕೊರತೆ ಅಥವಾ ಅವರು ಮಾಲ್ ನ್ಯೂಟ್ರಿಷನ್ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆದಾಗ ಅಂತವ್ರಿಗೆ ಈ ಚಾನ್ಸಸ್ 10% ಜಾಸ್ತಿ ಆಗ್ತದೆ. ಸೊ ಎರಡನೇ ಕ್ಯಾಟಗರಿ ಅಂತಂದ್ರೆ,

0: ಈಗ ನಾವು ಎಚ್ ಐ ವಿ ಇನ್ಫೆಕ್ಟೆಡ್ ಇರ್ತಕ್ಕಂತ ಇಂಡಿವಿಜುವಲ್ಸ್ ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಸೊ ಎಚ್ ಐ ವಿ ಇರೋರಿಗೂ ಕೂಡ ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರುತ್ತೆ. ನಂತರದಲ್ಲಿ ಯಾವ್ದಾದ್ರು ಡ್ರಗ್ಸ್ ತಗೊಂತ ಇದ್ರೆ, ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಂತಾ ಇರೋರು ಅಥವಾ ಈ ರುಮಟೈಡ್ ಆರ್ಥರೈಟಿಸ್ ಸಂಧಿವಾತ ಇರತಕ್ಕಂತ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂತ ಇರೋರು, ಇವರೆಲ್ಲ ಏನು ತಗೊಂತಿರ್ತಾರೆ, ಇಮ್ಯುನೋ ಸಪ್ರೆಸೆಂಟ್ಸ್ ತಗೊಂತಿರ್ತಾರೆ. ಸೊ ಇಂಥವರಲ್ಲಿ ಆ ಟ್ಯೂಬರ್ಕ್ಯುಲ್ ಬ್ಯಾಸಿಲ್ ಏನು ಡಾರ್ಮೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿತ್ತು, ಅದು ಫ್ಲೇರ್ ಅಪ್ ಅಥವಾ ಅದು ಕಾಯಿಲೆ ಆಗಿ ಮಾರ್ಪಾಡಾಗಂತ ಚಾನ್ಸಸ್ ಇರುತ್ತೆ. ಇದು ಎರಡನೇ ಗುಂಪು. ಮೂರನೇ ಗುಂಪು ನಿಮ್ಮೆಲ್ಲರಿಗೂ ಗೊತ್ತು, ಈಗ ಇಂಡಿಯಾ ಈಸ್ ಕಟಿಂಗ್ ಇನ್ ಟು ಏನು ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಬೈ 2030 ಮೋರ್ ದೆನ್ 50 million to 70 million ಪೇಷಂಟ್ಸ್ ಆಗ್ತಾರಂತ ಒಂದು ಅಂದಾಜು ಸಕ್ಕರೆ ಕಾಯಿಲೆದು. ಸೊ ಸಕ್ಕರೆ ಕಾಯಿಲೆ ಕೂಡ ಅಥವಾ ಮಧುಮೇಹ ಅಂತ ಏನ್ ಹೇಳ್ತೀರಿ ಅಥವಾ ಏನ್ ಡಯಾಬಿಟಿಸ್ ಅಂತ ಹೇಳ್ತೀರಿ, ಇದನ್ನು ಕೂಡ ನಿಮಗೆ ಪ್ರೀ ಡಿಸ್ಪೋಸ್ ಮಾಡುತ್ತೆ. ಅಂದ್ರೆ ನೀವು ಬೇಗ ನಿಮ್ಗೆ ಟಿ ಬಿ ಇನ್ಫೆಕ್ಷನ್ ಬರ್ತಕ್ಕಂಥ. ಸೊ ಇನ್ನು ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಸ್ಮೋಕರ್ಸ್. ಸೊ ಈ ಏನ ಯಾವ ರೀತಿ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ, ಸೊ ಅದೇ ರೀತಿನಲ್ಲಿ ಕೂಡ ಅವ್ರಿಗೆ ಇರುತ್ತೆ. ಇನ್ನೊಂದು ಆಲ್ಕೋಹಾಲಿಕ್ಸ್. ಸೊ ಈ ಒಂದು 5 ಗುಂಪುಗಳಲ್ಲಿ 1-5% ಇರತಕ್ಕಂಥ ಚಾನ್ಸಸ್ ಮೋರ್ ದನ್ 10% ಆಗಿ ಕನ್ವರ್ಟ್
1: ಆಗ್ತದೆ.
0: ಸೊ ಹಂಗಾಗಿ ನಾವು ಟಿಯನ್ನ ಹೋಗಲಾಡಿಸೋದಕ್ಕೆ ಬಹಳಷ್ಟು ಕಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಈ ಎಲ್ಲಾ ಪಾಪ್ಯುಲೇಷನ್ ತುಂಬಾ ಇದೆ ನಮ್ಮಲ್ಲಿ. ಸೊ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಮಕ್ಕಳು. ಸೊ ಮಕ್ಕಳ ಸಂಖ್ಯೆ ತುಂಬಾ ಇದೆ. ಸೊ ಆಲ್ಮೋ ನಾವು 0-18 years ಅಂತಂದ್ರೆ 22% ಆಫ್ ದ ನೇಷನ್ ಪಾಪ್ಯುಲೇಷನ್ ಇಸ್ ಅಂಡರ್ 18. ಸೊ ಇದಿಷ್ಟು ಒಂದು ಹ್ಯೂಜ್ ಪಾಪ್ಯುಲೇಷನ್, ಇದರಲ್ಲಿ 50% ಮಾಲ್ ನ್ಯೂರಿಸ್ಟ್ ಇರ್ತಾರೆ. ಸೊ ಇದರಲ್ಲಿ ನಿಮಗೆ ಟಿ ಬಿ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಡಯಾಬಿಟಿಕ್ ಗೊತ್ತು ನಿಮಗೆ, ಎಚ್ ಐ ವಿನ ನಾವು ಆಲ್ಮೋಸ್ಟ್ ಸುಮಾರು ಇನ್ಸಿಡೆನ್ಸಸ್ ಅಂದ್ರೆ ಪ್ರಿವಿಲೆನ್ಸ್ ಮತ್ತೆ ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಅದಕ್ಕಿಂತ ಜಾಸ್ತಿ ಈಗ ಇಮ್ಯುನೋಥೆರಪೀಸ್ ತಗೊಳ್ಳೋರು ಜಾಸ್ತಿ ಆಗಿದೆ, ಕ್ಯಾರ್ ಕಾಯಿಲೆ ಜಾಸ್ತಿ ಆಗಿದೆ, ರುಮಟೈಡ್ ಆರ್ಥರೈಟಿಸ್ ಸಂಧಿವಾತಗಳು ಜಾಸ್ತಿ ಆದಾಗಿಂದ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅವರಲ್ಲಿ ಟಿ ಬಿಗಳು ಜಾಸ್ತಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ತರದ ಕೇಸಸ್ ತುಂಬಾ ನೋಡ್ತಿದ್ದೀನಿ ನಾವು. ಸೊ ನೆಕ್ಸ್ಟ್ ಹೇಳಿದ್ರೆ ನಾವು ಡಯಾಬಿಟಿಸ್. ಸೊ ಡಯಾಬಿಟಿಸ್ ಅಂತೂ ನಿಮ್ಗೆ ಗೊತ್ತಿದೆ. ಸೊ ಹಂಗಾಗಿ ಸೊ ಡಯಾಬಿಟಿಸ್ ಇರೋದ್ರಿಂದ ಸೊ ಈ ಎಲ್ಲಾ ಅಂಶಗಳು ಏನ್ ಮಾಡ್ತಿದೆ, ಟಿಬಿನ ಒಂದು ಗಂಭೀರ ಕಾಯಿಲೆಯನ್ನಾಗಿ ಇಂಡಿಯಾದಲ್ಲಿ ನಾವು ಗಮನಿಸಲೇಬೇಕಾಗುತ್ತೆ. ಅದಕ್ಕಾಗಿನೇ ಸರ್ಕಾರದವರು ಇದನ್ನ ನೋಟಿಫೈಬಲ್ ಡಿಸೀಸ್ ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ನಮ್ಗೆ ಇರ್ತಕ್ಕಂತ ಒಂದೇ ಉಪಾಯ ಏನಂತಂದ್ರೆ, ಲಕ್ಷಣಗಳು ಬಂದಾಗ ನಾವು ಟೆಸ್ಟ್ ಮಾಡ್ಕೊಳ್ಳೋದು, ನಂತರದಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು. ಇದನ್ನ ನಾವು ಚಿಕಿತ್ಸೆ ಗುಣಮುಖರಾಗೋದು ಬಹಳ ಬೇಗ ಬೇಗ ಗುಣಮುಖರಾದ್ರೆ ಸ್ಪ್ರೆಡ್ ಆಗೋದು ಕೂಡ ಅಷ್ಟೇ ಬೇಗ ಕಡಿಮೆ ಆಗುತ್ತೆ. ನಮಗೆ ಸವಾಲು ಏನಂದ್ರೆ ಎಸ್ಪೆಷಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಕ್ಕಂಥವ್ರಲ್ಲಿ. ಸೊ ಈಗ ಏನು ಆಲ್ಕೋಹಾಲಿಕ್ಸ್ ಅಂತ ನಾವು ಏನ್ ಹೇಳ್ತೀವಿ, ಇವರಲ್ಲಿ ಟಿ ಬಿ ಅತಿ ಲೇಟ್ ಆಗಿ ಕಾಣಿಸ್ಕೊಳತ್ತೆ. ಅಂದ್ರೆ ಕಾಣಿಸ್ಕೊಳತ್ತೆ ಅಂದ್ರೆ ಅವ್ರ ಆತ್ರೆಗೆ ತುಂಬಾ ಲೇಟ್ ಆಗಿ ಬರ್ತಾರೆ. ಸೊ ನಾವು ಅದಕ್ಕೆ ಸಿವಿಯರ್ ಟಿ ಬಿ ಅಂತ ಕರಿತೀವಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರು ಬಂದಾಗ ಅವರಿಗೆ ನಾವು ಚಿಕಿತ್ಸೆ ಕೊಡ್ಬೇಕಂದಾಗ ಅವ್ರ ಲಿವರ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಸೊ ನಾವು ಈ ಎಲ್ಲಾ ಟಿ ಬಿ ಡ್ರಗ್ಗಳು ಲಿವರ್ ಮೇಲೆ ಕೆಲಸ ಮಾಡುತ್ತೆ. ಸೊ ಅವರಿಗೆ ಜಾಂಡಿಸ್ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅವರು ಒಂದು ಡ್ರಗ್ಗೆ ಅಂದ್ರೆ ನಾವು ಏನ್ ಕೊಡ್ತಕ್ಕಂಥ ಔಷಧಿಗೆ ಆ ಕಾಂಪ್ಲಿಯನ್ಸ್ ಅಷ್ಟಾಗಿರಲ್ಲ. ಆಮೇಲೆ ಅವ್ರ ಕಮ್ಯುನಿಟಿಲಿ ಆಕ್ಟಿವ್ ಕೇಸಸ್ ಆಗಿರ್ತಾರೆ. ಸೊ ಇದರಿಂದ ಸ್ಪ್ರೆಡ್ ಆಗಂತ ಚಾನ್ಸಸ್ ಬಹಳ ಇರುತ್ತೆ. ಸೊ ಇದು ನಮಗೆ ಒಂದು ಆಕ್ಚುಲಿ ಕಲ್ಲಿರ್ತಕ್ಕಂಥ ಒಂದು ಸವಾಲು. ಯಾಕೆ ಇಂಡಿಯಾದಲ್ಲಿ ಟಿ ಬಿ ಇನ್ನೂ ಹೋಗ್ತಾ ಇಲ್ಲ, ಇನ್ನೂ ಹೋಗ್ತಾ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು
1: ಎಲ್ಲ
0: ಕಾರಣಗಳು ಮಿಕ್ಸ್ ಆಗುತ್ತೆ. 5 ಗುಂಪುಗಳು ಏನ್ ಹೇಳಿದೆ, ಒಂದು ಮಾಲ್ ನ್ಯೂಟ್ರಿಷನ್, ಇಮ್ಯುನೋ ಕಾಂಪ್ರಮೈಸ್ಡ್, ಮತ್ತೆ ಡಯಾಬಿಟಿಸ್, ನಂತರದಲ್ಲಿ ಸ್ಮೋಕರ್ಸ್ ಮತ್ತೆ ಆಲ್ಕೋಹಾಲಿಕ್ಸ್. ಸೊ ನಾವು ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅಂತಂದಾಗ ಚಿಕಿತ್ಸೆ ಏನು ಅಂತಂದ್ರೆ ಸರ್ಕಾರಿ ಮಟ್ಟದಲ್ಲಿ ವಿಲೇಜ್ ಮಟ್ಟದಲ್ಲಿ ಅವರವರ ಮನೆಗಳಿಗೇನೆ ಈ ಚಿಕಿತ್ಸೆನ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದೆ. ಸೊ ಇದನ್ನ ಮಾನಿಟರ್ ಮಾಡ್ತಾರೆ, ಮಾನಿಟರ್ ಮಾಡಿ ಸಪರೇಟ್ ಆಗಿ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ಇರ್ತಾರೆ. ಲ್ಯಾಬ್ ಆಕ್ಟಿವಿಟೀಸ್ ನೋಡೋದಕ್ಕೆ ಸೀನಿಯರ್ ಟ್ರೀಟ್ಮೆಂಟ್ ಲ್ಯಾಬ್ ಸೂಪರ್ವೈಸರ್ ಅಂತ ಇರ್ತಾರೆ. ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ಟಿ ಬಿ ಹೆಲ್ತ್ ವಿಸಿಟರ್ ಅಂತ ಇರ್ತಾರೆ. ಅದ್ರ ಮೇಲ್ಗಡೆ ಒಬ್ರು ಎಂಒಟಿಯು ಅಂತ ಇರ್ತಾರೆ, ಮೆಡಿಕಲ್ ಆಫೀಸರ್ ನೋಡ್ಕೊಂತಾರೆ ಒಂದು ಟಿ ಯುನ. ಅದ್ರ ಮೇಲ್ಗಡೆ ಡಿಟಿಒ ಅಂತ ಇರ್ತಾರೆ, ಅಂದ್ರೆ ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಲೋಸ್ ಆಫೀಸರ್ ಅಂತ. ಸೊ ಇವರೆಲ್ಲರೂ ಮಾನಿಟರ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಟಿ ಬಿ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳೋ ಹಾಗೆ ಮಾನಿಟರ್ ಮಾಡಿ ಈ ಕಾಯಿಲೆನ ಹೋಗೋ ತರನಲ್ಲಿ ನೋಡ್ಕೊಂತಾರೆ. ಬಟ್ ಚಿಕಿತ್ಸೆ ಬಗ್ಗೆ ಬಂದಾಗ ಸರ್ಕಾರಿ ಸ್ವಾಮ್ಯದಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಉತ್ತಮವಾದ್ದು, ಗುಣಮಟ್ಟದ್ದು, ಮತ್ತೆ ಅದು ಕಂಪ್ಲೀಟ್ ಆಗಿ ಮಾನಿಟರ್ ಆಗುತ್ತೆ, ಫಾಲೋ ಅಪ್ ಆಗ್ತದೆ. ಇದು ಬಹಳ ಮುಖ್ಯ.
1: ಈಗ ಬಹಳಷ್ಟು ಮುಖ್ಯವಾಗಿ ಈ ಕಾಯಿಲೆ ಒಳಗಾಗಿರ್ತಕ್ಕಂಥವ್ರು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಮಧ್ಯದಲ್ಲಿ ಹೇಳಿದ್ರಿ.
0: ಹೌದು,
1: ಈ ಬಗ್ಗೆ ಸರ್ಕಾರದಲ್ಲಿ ಏನಾದ್ರೂ ಬೇರೆ ಬೇರೆ ಮಾರ್ಗಗಳಿದಾವ? ಹಾಗೆ ತುಂಬಾ ಬಡತನದ ಕುಟುಂಬಗಳು.
0: ಹೌದು, ಇದೆ. ಇದರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಕ್ಷಯ ಪೋಷಣ ಯೋಜನೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ, ಪ್ರತಿ ತಿಂಗಳು 1,000 ರೂಪಾಯಿಯನ್ನ 6 ತಿಂಗಳವರೆಗೆ ಸರ್ಕಾರ ಇದನ್ನ ಒಂದು ಸಹಾಯಧನವಾಗಿ ಕೊಡುತ್ತೆ, ಪೌಷ್ಟಿಕ ಆಹಾರವನ್ನ ತಗೊಳ್ಳಿ ಅಂತೇಳಿ. ಜೊತೆಗೆ ಕೆಲವು ಎನ್ ಜಿ ಒಸ್ ಇರ್ಬೋದು ಅಥವಾ ಯಾರಾದ್ರೂ ಡೋನರ್ಸ್ ಇರ್ಬೋದು, ಅಂತವ್ರ ಹತ್ರ ಮಾತಾಡ್ಬಿಟ್ಟು ಅವ್ರೇನಾದ್ರೂ ಈ ಎಣ್ಣೆ ಕಾಳು

0: ಇರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ದಾಲ್ ಇರ್ಬೋದು. ಸೊ ಅಂತದನ್ನೆಲ್ಲ ಕೊಡ್ಸಕ್ಕೂ ಕೂಡ ಮಾತಾಡಿ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಯಾರು ತುಂಬಾ ಪೂರ್ ಇದಾರೆ ಅವರಿಗೆ ಅದು ಡೈಲಿ ಲಿವಿಂಗ್ ಕಷ್ಟ ಇದೆ ಅಂತಂದ್ರೆ ಈ ನಿಕ್ಷೇ ಪೋಷಣೆ ಅಭಿಯಾನ ಒಂದು ಮತ್ತೆ ಈ ಡೋನರ್ಸ್ ವತಿಯಿಂದ ಪೌಷ್ಟಿಕ ಕಿಟ್ಗಳನ್ನ ಕೊಡಿಸುವಂತ ವ್ಯವಸ್ಥೆ ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಾ ಇದೆ.
1: ಡಾಕ್ಟರ್, ಈಗ ನಮ್ಮ ಈ ಸೀಮಿತ ಅವಧಿಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂದ್ರೆ, ಇದು ಗಂಭೀರ ಕಾಯಿಲೆ, ಎಚ್ಚರವಾಗಿರಬೇಕು ಅನ್ನುವಂಥದ್ದು ಒಂದು. ಜನರು ಹೇಗೆ ಇದನ್ನ ಪ್ರಿಕಾಷನ್ಸ್ ಆಗಿ ಅಂದ್ರೆ ಮುಂಜಾಗ್ರತೆ ಕ್ರಮಗಳನ್ನು ಹೇಗೆ ಅನುಸರಿಸಿದ್ರೆ ಸೂಕ್ತ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್?
0: ಈಗ ಮೊದಲನೇದಾಗಿ ಏನ್ ಹೇಳ್ಬೇಕಂತಂದ್ರೆ, ಈಗ ಯಾರು ಕೇಸಸ್ ಇದಾರೆ ಅಂದ್ರೆ ಅವರೇ ನಮ್ಮ ಸೋರ್ಸ್. ಸೊ ಅವರು ಈ ಯಾರು ಶ್ವಾಸಕೋಶದ ಟಿಬಿಯಿಂದ ಏನ್ ಬಳಲ್ತಿರ್ತಾರೆ ಅವರು ಕಂಪಲ್ಸರಿ ಆಗಿ ಮಾಸ್ಕ್ ಅನ್ನ ಯೂಸ್ ಮಾಡಬೇಕು. ಒಂದು ಬಿಗ್ ಪ್ಲೇಸಸ್ ಅಲ್ಲಿ ಅವರು ಅಪಿಯರ್ ಆದಾಗ ಅವರು ಮಾಸ್ಕ್ ಅನ್ನ ಯೂಸ್ ಮಾಡಬೇಕು. ನಂತರ ಅವರು ಮನೆಯಲ್ಲಿದ್ದಾಗ ಅವ್ರ ರೂಮ್ ಬಿಟ್ಟು ಹೊರಗಡೆ ಬಂದು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ ಅವ್ರು ಮಾಸ್ಕ್ ಯೂಸ್ ಮಾಡಬೇಕು. ಎಲ್ಲಿ ಬೇಕಂದ್ರೆ ಅಲ್ಲಿ ಅವರು ಉಗಿರೋದು. ಸೊ ಉಗುಳೋದನ್ನು ಕೂಡ ಒಂದು ಯಾವ್ದೋ ಒಂದು ಇದರಲ್ಲಿ ಮಾಡಿಬಿಟ್ಟು ಅದನ್ನ ಮಣ್ಣ ಹಾಕಿ ಮುಚ್ಚಬೇಕಾಗತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಸ್ಟೆಪ್ಸ್ ನ ಅವ್ರು ತಗೊಂಡ್ರೆ ಸೊ ಡೆಫಿನೆಟ್ ಆಗಿ ನಾವು ಟಿಬಿಯನ್ನು ಹೋಗಲಾಡಿಸಬಹುದು. ಬಟ್ ಇದು ಬಿಟ್ಟು ನಾವು ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಎಲ್ಲಿ ತನ ಪೇಷಂಟ್ಗೆ ಅವೇರ್ನೆಸ್, ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ಸಲ ಲ್ಯಾಬ್ ಅಲ್ಲಿ ಟಿಬಿ ಪಾಸಿಟಿವ್ ಅಂತ ಗೊತ್ತ ತಕ್ಷಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನೆ ನೀವು ಇವತ್ತಿಂದ ಮಾಸ್ಕ್ ಹಾಕಬೇಕು, ಎಲ್ಲೆಲ್ಲಿ ಪಬ್ಲಿಕ್ ಅಲ್ಲಿ ಅಪಿಯರ್ ಆಗ್ತೀರಿ ಮಾಸ್ಕ್ ಹಾಕಬೇಕು. ಅಲ್ಲಿಂದ ಅವರು ಡಾಕ್ಟರ್ ಹತ್ರ ಬಂದ್ರೆ ಡಾಕ್ಟರ್ ಹೇಳ್ತಾರೆ ಅಂದ್ರೆ, ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಒಂದು ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಅವೇರ್ನೆಸ್ ಡೆಫಿನೆಟ್ ಆಗಿ ಇದು ಮಾಡುತ್ತೆ. ಎರಡನೇದಾಗಿ ನಾವು ಸರ್ಕಾರದ ವತಿಯಿಂದ ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಏನಂತಂದ್ರೆ, ಯಾವ ಮನೆಯಲ್ಲಿ ಟ್ಯೂಬರ್ಕ್ಲೋಸಿಸ್ ಬರುತ್ತೋ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡಿಸ್ತೀವಿ. ಇದು ಒಂದು ಹೊಸ ಒಂದು ಕ್ರಮ. ಸೊ ಅವ್ರಿಗೆ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅಸ್ಮಾತ್ ಆಗಿ ಟಿಬಿದು ಯಾವುದೇ ಲಕ್ಷಣಗಳು ಇಲ್ಲ ಅಂತ ಗೊತ್ತಾದ್ರೆ ಅವರಿಗೆ ನಾವು ಟಿಬಿ ಪ್ರಿವೆಂಟಿವ್ ಥೆರಪಿ ಅಂತ ಕೊಡ್ತೀವಿ. ಸೊ ಇದನ್ನ 6 ತಿಂಗಳವರೆಗೆ ಟಿಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವು ಉಚಿತವಾಗಿ ಕೊಡ್ತೀವಿ.
1: ಔಷಧಿ ಕೊಡ್ತಾರೆ?
0: ಔಷಧಿ ಕೊಡ್ತೀವಿ. ನಾವೊಂದು ಸ್ಟಡೀಸ್ ಮಾಡಿರೋ ಪ್ರಕಾರ ಯಾರಿಗೆ ಮನೇಲಿ ಟಿಬಿ ಇರುತ್ತೋ ಅವ್ರ ಮನೆಯಲ್ಲಿ ವಿತಿನ್ 2 ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ, ಆ 2 ಇಯರ್ಸ್ ಅಲ್ಲಿ ಮೋರ್ ದನ್ 50% ಆಫ್ ದ ಕೇಸಸ್ ಪಾಸಿಟಿವ್ ಆಗುತ್ತೆ.
1: ಓ ಹಾಗೆ.
0: ಆ ತರದ ಕೇಸಸ್ ನಾವು ತುಂಬಾ ನೋಡಿದೀವಿ.
1: ಈಗ
0: ಮಗನಿಗೆ ಶ್ವಾಸಕೋಶದ ಟಿಬಿ ಆಗಿರುತ್ತೆ, ಆ ಒಂದು 6 ತಿಂಗಳಾದ್ಮೇಲೆ ತಾಯಿಗೆ ಅಬ್ಡಮಿನಲ್ ಟಿಬಿ ಆಗುತ್ತೆ. ಸೊ ಇದನ್ನ ನಾವು ಹೋಗಲಾಡಿಸೋ ಸಲುವಾಗಿ ಅಂದ್ರೆ ಕೇಸ್ ಬರ್ಡ್ ಅನ್ನ ಕಡಿಮೆ ಮಾಡೋ ಸಲುವಾಗಿ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಎಸ್ಪೆಷಲಿ ಶ್ವಾಸಕೋಶದ ಟಿಬಿ ಇತ್ತು ಅಂತಂದ್ರೆ ಚೆಕ್ ಮಾಡಿ ಅವ್ರಿಗೆ ಯಾರಿಗೂ ಆ ತರದೇನು ಲಕ್ಷಣ ಇಲ್ಲ ಅಂದಾಗ ಈ ಟಿಬಿ ಪ್ರಿವೆಂಟಿವ್ ಥೆರಪಿನ ಕೊಡ್ತೀವಿ. ಇನ್ ಕೇಸ್ ಲಕ್ಷಣಗಳಿದ್ರೆ ಪರೀಕ್ಷೆ ಮಾಡಿ ಅವ್ರಿಗೂ ಟಿಬಿ ಇದ್ರೆ ಟಿಬಿ ಚಿಕಿತ್ಸೆ ಕೊಡ್ತೀವಿ. ಸೊ ಇದು ಒಂದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ಕ್ರಮ.
1: ಟಿಪಿಟಿ ಆಗೋದ್ರಿಂದ ಸ್ವಲ್ಪ ಮುಂದೆ ಸಿವಿಯರ್ ಆಗೋದು.
0: ಹೌದು, ಇದು ಡೆಫಿನೆಟ್ಲಿ ಕೇಸ್ ಬರ್ಡನ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಡೆಟ್ ಆಗಿ ಕೇಸ್ ಬರ್ಡನ್ ಕಡಿಮೆ ಆಗೆ ಆಗುತ್ತೆ.
1: ಯಾರ ಕುಟುಂಬದಲ್ಲಿ ಟಿಬಿ ಕಾಯಿಲೆ ಒಳಗಾಗಿರೋರಿದ್ದವರು ಇದಕ್ಕೆ ಮುಂದಾಗೋದು ಒಳ್ಳೆಯದು.
0: ಹೌದು,
1: ಮುಂಚಿತವಾಗಿ ನಾವು ಪರೀಕ್ಷೆ ಮಾಡಿಸ್ಕೊಂಡು
0: ಹೌದು
1: ಮುಂಚಿತವಾಗಿ ಕೊಡುವಂತ ಔಷಧಿಗಳನ್ನ ತಗೊಂಡ್ರೆ ಮುಂದೆ ಗಂಭೀರವಾಗಿ ಇದಕ್ಕೆ ಒಳಗಾಗದಂಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೇದು ಡಾಕ್ಟ್ರೆ, ನಮ್ಮ ಸ್ಟುಡಿಯೋಕ್ಕೆ ಬಂದು ಟಿಬಿ ಕಾಯಿಲೆ ಬಗ್ಗೆ, ಅದರ ವಿಧಗಳ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಧನ್ಯವಾದಗಳು, ನಮಸ್ಕಾರ.
2: ಇದುವರೆಗೆ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ.
3: ಭಾರತ ಸರ್ಕಾರವು ಜಾರಿಗೊಳಿಸಿದ ಒಂದು ರಾಷ್ಟ ಒಂದು ಚಂದಾದಾರಿಕೆ ಯೋಜನೆಯು 2025 ಜನವರಿ 1ರಿಂದ ಕಾರ್ಯರೂಪಕ್ಕೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಯನ್ನು 25 ನವೆಂಬರ್ 2024 ಅನುಮೋದಿಸಿತು. ದೇಶಾದ್ಯಂತ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕ ಪ್ರಕಟಣೆಗಳ ಜ್ಞಾನ ಪಡೆಯಲು ಕೇಂದ್ರ ವಲಯ ಯೋಜನೆಯಾದ ಒಂದು ರಾಷ್ಟ ಒಂದು ಚಂದಾದಾರಿಕೆಗೆ ಚಾಲನೆ ನೀಡಲಾಯಿತು. ಹಾಗಾದರೆ ಈ ಯೋಜನೆಯಿಂದ ಯಾರಿಗೆಲ್ಲ ಪ್ರಯೋಜನ, ಸರ್ಕಾರ ಯಾವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಿತು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಮುಖ್ಯವಾಗಿ ಈ ಯೋಜನೆಯನ್ನು ಭಾರತದಲ್ಲಿ ರಿಸರ್ಚ್ ಮಾಡುವವರಿಗಾಗಿ, ಎಂದರೆ ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ, ಪಿಎಚ್ಡಿ ಸ್ಕಾಲರ್ಸ್, ಕಾಲೇಜಿನ ಫ್ಯಾಕಲ್ಟಿ, ಶಿಕ್ಷಕರು,

ಸಂಶೋಧಕರು ವಿಜ್ಞಾನಿಗಳಿಗಾಗಿ ರೂಪಿಸಲಾಗಿದೆ. ಇವರೆಲ್ಲ ತಮ್ಮ ಸಂಶೋಧನೆಯ ರೆಫರೆನ್ಸ್ಗೆ ಅಗತ್ಯವಿರುವ ರಿಸರ್ಚ್ ಪೇಪರ್ಸ್ಗಳನ್ನು ಹಾಗೂ ಜರ್ನಲ್ ಪೇಪರ್ಗಳನ್ನು ಅಂತಾರಾಷ್ಟ್ರೀಯ ಪ್ರಕಾಶಕರಿಂದ ಪಡೆದುಕೊಳ್ಳುತ್ತಾರೆ. ಇದಕ್ಕಾಗಿ ಭಾರತದ ಶಿಕ್ಷಣ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮಾಡಬೇಕಿತ್ತು. ಇಲ್ಲಿ ಶುಲ್ಕಗಳು ಒಂದೇ ರೀತಿ ಆಗಿರಲಿಲ್ಲ. ಹೀಗಾಗಿ ಸರ್ಕಾರವೇ ವೆಚ್ಚ ಭರಿಸಿ ಏಕರೂಪಿ ಅವಕಾಶ ಕಲ್ಪಿಸಲು ಈ ಮಹತ್ವದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಜಾರಿಗೊಳಿಸಿದೆ. ಇನ್ನು ಈ ಯೋಜನೆ ಯಾವ ಸಂಸ್ಥೆಗಳಿಗೆ ಅನ್ವಯವಾಗುವುದು ಎಂದರೆ, ದೇಶದ ಎಲ್ಲಾ ಸರ್ಕಾರಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಸಂಶೋಧನಾ ಸಂಸ್ಥೆಗಳಿಗೆ ಒಂದೇ ರಾಷ್ಟೀಯ ಚಂದಾದಾರಿಕೆ ಯೋಜನೆಯಡಿ ಅಂತಾರಾಷ್ಟೀಯ ಸಂಶೋಧನಾ ಜರ್ನಲ್ಗಳು ಹಾಗೂ ಲೇಖನಗಳನ್ನು ಓದಲು ಪ್ರವೇಶ ಒದಗಿಸಿದೆ. ಸಂಶೋಧಕರು, ವಿದ್ಯಾರ್ಥಿಗಳು ಇನ್ನು ಮುಂದೆ ಸಂಶೋಧನಾ ಪ್ರಬಂಧಗಳು ಮತ್ತು ಜರ್ನಲ್ಗಳನ್ನು ಹುಡುಕಲು ಪ್ರಪಂಚದಾದ್ಯಂತ ಅಲೆದಾಡಬೇಕಾಗಿಲ್ಲ. ಬದಲಿಗೆ ಅವರು ಡಿಜಿಟಲ್ ಮೂಲಕ ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾಗಿದೆ. ಒಎನ್ಒಎಸ್ ಒಂದು ರೀತಿಯ ರಾಷ್ಟೀಯ ಡಿಜಿಟಲ್ ಸಂಶೋಧನಾ ಗ್ರಂಥಾಲಯವಿದ್ದಂತೆ. ಇಲ್ಲಿ ಪುಸ್ತಕಗಳಿಗಿಂತ ಹೆಚ್ಚು ರಿಸರ್ಚ್ ಜರ್ನಲ್ಸ್, ಸೈಂಟಿಫಿಕ್ ಪೇಪರ್ಗಳು, ಅಕಾಡೆಮಿಕ್ ಲೇಖನಗಳು ಇರುತ್ತವೆ. ಈ ಯೋಜನೆಯಡಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಪಿಎಚ್ಡಿ ಸ್ಕಾಲರ್ಸ್, ಕಾಲೇಜಿನ ಅಧ್ಯಾಪಕರು, ವಿಜ್ಞಾನಿಗಳು, ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು, ಐಐಟಿ, ಎನ್ಐಟಿ, ಎಐಐಎಂಎಸ್ ಮುಂತಾದ ಶಿಕ್ಷಣ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಜರ್ನಲ್ಸ್ಗೆ ಪ್ರವೇಶ ಪಡೆಯಲಿವೆ. ಈ ಮೊದಲು ಸಂಸ್ಥೆಗಳು ಪ್ರತ್ಯೇಕವಾಗಿ ಅಂತಾರಾಷ್ಟೀಯ ಪ್ರಕಾಶಕರಿಗೆ ಹೆಚ್ಚು ಹಣ ತೆರಬೇಕಾಗುತ್ತಿತ್ತು. ಹೀಗಾಗಿ ದೊಡ್ಡ ಹಾಗೂ ಶ್ರೀಮಂತ ಸಂಸ್ಥೆಗಳಿಗೆ ಮಾತ್ರ ದುಬಾರಿ ಜರ್ನಲ್ಗಳು ಲಭ್ಯವಾಗುತ್ತಿದ್ದವು. ಆದರೆ ಒಟ್ಟಾಗಿ ರಾಷ್ಟೀಯ ಚಂದಾದಾರಿಕೆ ತೆಗೆದುಕೊಂಡರೆ ಈಗ ಸಣ್ಣ ಕಾಲೇಜುಗಳಿಗೂ ಕೂಡ ಜಾಗತಿಕ ಮಟ್ಟದ ರಿಸರ್ಚ್ ಓದಲು ರಾಷ್ಟೀಯ ಪ್ರವೇಶ ವ್ಯವಸ್ಥೆ ಲಭಿಸುತ್ತದೆ. ಇದಕ್ಕಾಗಿ ಸರ್ಕಾರವು 2025 2027 ಅಂದರೆ 3 ವರ್ಷಗಳ ಅವಧಿಗೆ ಸುಮಾರು 6,000 ಕೋಟಿ ಹಣ ಮೀಸಲಿಟ್ಟಿದೆ. ಈ ಯೋಜನೆಯನ್ನು ಭಾರತ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವ ವಿಶ್ವವಿದ್ಯಾಲಯ ಧನಸಹಾಯ ಯುಜಿಸಿ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರವಾದ ಇನ್ಫಿಬಿನೆಟ್ ಡಿಜಿಟಲ್ ಪ್ರಕ್ರಿಯೆ ಮೂಲಕ ನಿರ್ವಹಿಸಲಾಗುತ್ತದೆ. ಎಲ್ಲರಿಗೂ ಸಮಾನ ಜ್ಞಾನ ಪ್ರವೇಶ ಮಾಡುವ ಮುಖ್ಯ ಧ್ಯೇಯದೊಂದಿಗೆ ಜಾರಿಗೊಂಡ ಒಎನ್ಒಎಸ್ ಯೋಜನೆಯು ಚಂದಾದಾರಿಕೆ ಮೂಲಕ ಅಧಿಕ ವೆಚ್ಚ ಕಡಿಮೆಗೊಳಿಸಿ ಭಾರತದ ಸಂಶೋಧನಾ ಗುಣಮಟ್ಟ ಹೆಚ್ಚಿಸುವ ದೊಡ್ಡ ಗುರಿ ಹೊಂದಿದೆ. ಒಎನ್ಒಎಸ್ ಯೋಜನೆಯಿಂದ ಯಾರಿಗೆಲ್ಲ ಯಾವ ಉಪಯೋಗವಾಗುವುದು ನೋಡೋಣ. ಮೊದಲನೆಯದಾಗಿ, ವಿದ್ಯಾರ್ಥಿಗಳ ಉನ್ನತ ಅಭ್ಯಾಸಕ್ಕೆ ಉತ್ತಮ ಗುಣಮಟ್ಟದ ರಿಸರ್ಚ್ ಆರ್ಟಿಕಲ್ಸ್ ಸಿಗುತ್ತವೆ. ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ಗೆ ಸಹಾಯವಾಗುತ್ತದೆ. ವಿಶ್ವಮಟ್ಟದ ಜ್ಞಾನ ದೊರೆಯುತ್ತದೆ. ಇನ್ನು ಶಿಕ್ಷಕರ ಬೋಧನೆಗೆ ಹೊಸ ವಿಷಯ ವಸ್ತು ಮತ್ತು ರಿಸರ್ಚ್ ಅಪ್ಡೇಟ್ ಕೂಡ ಸಿಗುತ್ತದೆ. ಅವರಿಗೆ ತಮ್ಮ ರಿಸರ್ಚ್ ಪೇಪರ್ಸ್ ಬರೆಯಲು ಕೂಡ ಸಹಾಯವಾಗುತ್ತದೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಮಾಹಿತಿ ಕೂಡ ಸಿಗುತ್ತದೆ. ತಮ್ಮ ಸಂಶೋಧನೆಯನ್ನು ಹೋಲಿಕೆ ಮಾಡಬಹುದು ಹಾಗೂ ಹೊಸ ಸಂಶೋಧನೆ ಆಧರಿಸಿ ಮುಂದಿನ ರಿಸರ್ಚ್ ಕೂಡ ಈ ವಿಜ್ಞಾನಿಗಳು, ಸಂಶೋಧಕರು ಮಾಡಬಹುದು. ದೇಶದಲ್ಲಿ ಇದರಿಂದ ಸಂಶೋಧನಾ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಹೊಸ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ಗಳನ್ನು ಸುಲಭವಾಗಿ ಓದಬಹುದು. ಇದರಿಂದ ಹೊಸ ಆವಿಷ್ಕಾರಗಳು, ಗುಣಮಟ್ಟದ ರಿಸರ್ಚ್ ಪೇಪರ್ಸ್ ಜೊತೆಗೆ ಕ್ರಿಯಾಶೀಲತೆ ಕೂಡ ಹೆಚ್ಚಾಗುತ್ತದೆ. ಡಿಜಿಟಲ್ ಶಿಕ್ಷಣ ಮಟ್ಟ ಬಲವಾಗುತ್ತದೆ. ಭಾರತದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಸ್ಥಳೀಯ ಭಾಷೆಯಲ್ಲಿಯೂ ಇಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಗ್ರಾಮೀಣ ನಗರ ವಿದ್ಯಾರ್ಥಿಗಳ ನಡುವೆ ಇರುವಂತಹ ವ್ಯತ್ಯಾಸವೂ ಕೂಡ ಕಡಿಮೆಯಾಗುತ್ತದೆ. ಅವರಿಗೂ ಗುಣಮಟ್ಟದ ಸಂಶೋಧನಾ ಮಾಹಿತಿಗೆ ಸುಲಭ ಪ್ರವೇಶ ಸಿಗಲಿದೆ. ಒಟ್ಟಾರೆ ಈ ದೇಶದ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಗಳಿಗೆ ವಿಶ್ವಮಟ್ಟದ ಜ್ಞಾನ ದೊರೆಯಬೇಕು. ಯುವಜನತೆ ಸಂಶೋಧನೆ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನಡೆಯಲು ಹೆಚ್ಚು ಸಹಾಯವಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ. ಈ ಯೋಜನೆಯಿಂದ ದೇಶದ ಸುಮಾರು 18 ಮಿಲಿಯನ್ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಶೋಧಕರು ಲಾಭ ಗಿಟ್ಟಿಸಿಕೊಳ್ಳಲಿದ್ದಾರೆ. ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ತಮ್ಮ ಸಂಪನ್ಮೂಲಗಳನ್ನು ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಮೂಲಕ ಹಂಚಿಕೊಳ್ಳುತ್ತವೆ. ಈ ಯೋಜನೆಯಲ್ಲಿ ಒಟ್ಟು 30 ಪ್ರಮುಖ ಅಂತಾರಾಷ್ಟೀಯ ಜರ್ನಲ್ ಪಬ್ಲಿಷರ್ಸ್ರೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ರಕಾಶಕರು ಪ್ರಕಟಿಸಿದ ಸುಮಾರು 13,000ಕ್ಕೂ ಹೆಚ್ಚು ಸಂಶೋಧನಾ ಇ ಜರ್ನಲ್ಗಳನ್ನು ಈಗ 6,300ಕ್ಕೂ ಹೆಚ್ಚು ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ ಆರ್&ಡಿ ಸಂಸ್ಥೆಗಳು ಇದರ ಲಾಭ ಪಡೆಯಬಹುದಾಗಿದೆ. ಜಗತ್ತಿನ ನಾನಾ ದೇಶಗಳ ಎಲ್ಸಿವಿಯರ್ ಸೈನ್ಸ್ ಡೈರೆಕ್ಟ್, ಸ್ಪ್ರಿಂಗರ್ ನೇಚರ್, ವೈಲಿ ಬ್ಲ್ಯಾಕ್ವೆಲ್ ಪಬ್ಲಿಸಿಂಗ್, ಟೇಲರ್ ಅಂಡ್ ಫ್ರಾನ್ಸಿಸ್ ಮುಂತಾದ ಪ್ರಮುಖ 30 ಪ್ರಕಾಶಕರೊಂದಿಗೆ ಭಾರತ ಸರ್ಕಾರವು ಒಎನ್ಒಎಸ್ ಮೂಲಕ ಒಪ್ಪಂದ ಮಾಡಿಕೊಂಡಿದೆ. ಇಲ್ಲಿ ದೇಶದ ಪರವಾಗಿ ಒಟ್ಟಾಗಿ ಬಲ್ಕ್ ಸಬ್ಸ್ಕ್ರಿಪ್ಷನ್ ಕಾರಣದಿಂದ ಸ್ಥಳೀಯ ಸಂಸ್ಥೆಗಳ ಮೇಲಿರುವ ಪ್ರತ್ಯೇಕ ಚಂದಾದಾರಿಕೆ ಭಾರ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಅಥವಾ ಉಚಿತವಾಗಿಯೂ ಕೂಡ ಅವಕಾಶ ಸಿಗಬಹುದು. ಈ ಬಹುತೇಕ ಅಂತಾರಾಷ್ಟ್ರೀಯ ಜರ್ನಲ್ಗಳು ಮತ್ತು ಸಂಶೋಧನಾ ಲೇಖನಗಳು ಇಂಗ್ಲಿಷ್ನಲ್ಲಿ ಇರುತ್ತವೆ. ಆದರೂ ಎಲ್ಲಾ ಭಾಷಿಕರು ಕನ್ನಡ, ಹಿಂದಿ, ತಮಿಳು

0: ಸೇರಿದಂತೆ ವಿವಿಧ ಭಾಷೆಯ ವಿದ್ಯಾರ್ಥಿಗಳು ತಮ್ಮ ವಿಷಯದ ಅಧ್ಯಯನ ಮತ್ತು ಸಂಶೋಧನೆಗೆ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆಯಲ್ಲಿ ಯಾರೇ ವ್ಯಕ್ತಿಗತವಾಗಿ ಪ್ರತ್ಯೇಕವಾಗಿ ಚಂದಾದಾರರಾಗುವ ಅಗತ್ಯವಿಲ್ಲ. ಸಂಬಂಧಿತ ಕಾಲೇಜು, ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಸಂಸ್ಥೆಗಳು ONOS ಯೋಜನೆಯ ಚಂದಾದಾರರಾಗಿದ್ದರೆ ಅದರ ಮೂಲಕ ನಿಮಗೆ ಜರ್ನಲ್ಸ್ ಓದಲು ಪ್ರವೇಶ ಸಿಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಲೈಬ್ರರಿ ಅಥವಾ ರಿಸರ್ಚ್ ಡಿಪಾರ್ಟ್ಮೆಂಟ್ ಅನ್ನು ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಈ ONOS ಪೋರ್ಟಲ್ಗೆ ಲಾಗಿನ್ ಕೂಡ ಆಗಬಹುದು. ಸಾಮಾನ್ಯವಾಗಿ ಕಾಲೇಜಿನ ವೈಫೈ ಅಥವಾ ಕ್ಯಾಂಪಸ್ ನೆಟ್ವರ್ಕ್ನಲ್ಲಿ ನೇರ ಪ್ರವೇಶ ಪಡೆಯಬಹುದು ಅಥವಾ ವಿದ್ಯಾರ್ಥಿಗಳ ಐಡಿ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಕೂಡ ಲಾಗಿನ್ ಆಗಿ ರಿಸರ್ಚ್ ಜರ್ನಲ್ ಮತ್ತು ಲೇಖನಗಳನ್ನು ಓದಬಹುದು. ಈ ಚಂದಾದಾರಿಕೆಯಿಂದ ಸಾವಿರಾರು ಜರ್ನಲ್ಗಳಿಗೆ ಪ್ರವೇಶ ಪಡೆಯಬಹುದು. ಅದಕ್ಕಾಗಿ ಇದನ್ನು ರಾಷ್ಟ್ರೀಯ ರಿಸರ್ಚ್ ಲೈಬ್ರರಿ ನೆಟ್ವರ್ಕ್ ಎಂದು ಕೂಡ ಹೇಳಬಹುದು. ವೈದ್ಯಕೀಯ ಸಂಶೋಧನೆ, ಎಂಜಿನಿಯರಿಂಗ್, ಕೃಷಿ, ಎಐ ಮತ್ತು ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಲಕ್ಷಾಂತರ ಲೇಖನಗಳು ಇಲ್ಲಿ ಲಭ್ಯವಿರುತ್ತವೆ. ಯೋಜನೆಯು ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಐಐಟಿ, ಎನ್ಐಟಿ, ಸರ್ಕಾರಿ ಲ್ಯಾಬ್ ಇವುಗಳಲ್ಲಿ ಯಾವುದಾದರೂ ONOS ಸೇರಿದ್ದರೆ ಅದರ ವಿದ್ಯಾರ್ಥಿ ಅಥವಾ ಸಿಬ್ಬಂದಿಯಾಗಿ ನೀವು ಪ್ರವೇಶ ಪಡೆಯಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ, ನಿಮ್ಮ ಸಂಸ್ಥೆಯ ಲೈಬ್ರರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ರಿಸೋರ್ಸ್ ONOS ರಿಮೋಟ್ ಆಕ್ಸೆಸ್ ವಿಭಾಗ ನೋಡಿ ಸ್ಟೂಡೆಂಟ್ ಲಾಗಿನ್ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಲಾಗಿನ್ ಆಗಬಹುದು. ಸಮೀಪದ ವಿಶ್ವವಿದ್ಯಾಲಯದ ಲೈಬ್ರರಿ ಮೂಲಕ ಕೂಡ ಆಕ್ಸೆಸ್ ಪಡೆಯಬಹುದು. ನಾಲೆಜ್ ಎಕಾನಮಿ ಬಲಪಡಿಸುವ ಹಾಗೂ ಜ್ಞಾನವನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಮಾನವಾಗಿ ತಲುಪಿಸುವ ONOS ಮಹತ್ವದ ರಾಷ್ಟ್ರೀಯ ಯೋಜನೆಯಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ, ನೆನಪಿರಲಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2 ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು ಇದಕ್ಕಾಗಿ ಎಲ್ಲಾ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ.

0: ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿಯವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ದ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ. ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟಗಳಲ್ಲಿ ಶೇಕಡಾ 20-45% ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡಾ 3.2% ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಇಂಧನ ಪೂರೈಕೆಗಳ ಅಡ್ಡಿ ಆತಂಕದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ ಇದೀಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡಾ 44.5%, ಶ್ರೀಲಂಕಾ ಶೇಕಡಾ 38.2%, ಯುಕೆ ಶೇಕಡಾ 19.2%, ಜರ್ಮನಿ ಶೇಕಡಾ 13.7% ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡಾ 3.2% ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ದದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ದದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ 10 July ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ May 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ, 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೆ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪ್ರತೀಕ್ಷಾ ಭಟ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸುಳಿ ಚಿತ್ರದ ಹಾಡು.

0: ವಿನಿದಯಾಲ್ ಅವರ ಕಂಠದಲ್ಲಿ ಲಕ್ಕಿ ಮ್ಯಾನ್ ಚಿತ್ರದಿಂದ ಗೀತೆಯನ್ನ ಆಲಿಸಿದ್ರಿ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚೈತ್ರವನ ಕಾರ್ಯಕ್ರಮದ ಮುನ್ನ ಜಾಹೀರಾತುಗಳು.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
5: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
6: ತನಗೆ ಸಹಾಯ ಮಾಡಲು ಬಂದ ಭೀಮಸೇನನನ್ನು ಕಂಡು ವೃಷಕೇತು ನಗುತ್ತಾ ಹೇಳುತ್ತಿದ್ದಾನೆ, ಚಿಕ್ಕಪ್ಪ, ಮಕ್ಕಳು ಬಯಸಿದ ಹಣ್ಣಿಗೆ ತಂದೆ ಆಸೆ ಪಡುವುದು ಈ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಇದು ನನ್ನ ಮೀಸಲಿನ ಯುದ್ಧ, ಇದಕ್ಕೆ ನೀವು ಆಸೆಪಟ್ಟು ಬರುವುದುಂಟೇ ಎಂದು ಪ್ರಶ್ನಿಸಿದಾಗ ಭೀಮ, ಮಕ್ಕಳು ಆಸೆಪಟ್ಟ ವಸ್ತು ಸುಲಭವಾಗಿ ಸಿಗುವಂತೆ ಮಾಡುವುದು ತಂದೆಯ ಕರ್ತವ್ಯ ತಾನೆ, ನಾನು ನಿನಗೆ ಸಹಾಯಕನಾಗಿ ಬಂದಿದ್ದೇನೆ ಎಂದು ಉತ್ತರಿಸಿದ್ದಾನೆ.

0: ಭಟರು ಉರುಳುತ್ತಿದ್ದಾರೆ. ಎಂಟು ದಿಕ್ಕುಗಳಿಂದ ಸುರಿಯುತ್ತಿರುವ ಬಾಣದ ಮಳೆಗೆ ರಕ್ತ ಪ್ರವಾಹದಂತೆ ಎಲ್ಲೆಡೆ ಹರಿಯುತ್ತಿದೆ.
1: ಜಶಕೇತನಂ ತನಗೆ ಸೋಲ್ದು ಹಿಮ್ಮೆಟ್ಟಿದಂ ವೃಷಭಾಂಕಿತ.

0: ದಿವನ ಮೇಲೆ ಇಶು ವೃಷ್ಟಿಯಂ ಕರೆಯಲು ಕಂಡ ಸಂಭವಂ ವೃಷಯಲ್ಲದೆಂದೊಡನೆ ತೋರಿಸ ನಿಲ್ಲ ಪೌರುಷವನು ಎಂದು ಯನು ತವಂ ಬುಸುಕಿದಂ ಪೊಸಮಸಯ ವಿಶಿಕದೊಳ್ ಅವನ ರಥವನೋ.
1: ಮೀನಕೇತನನಾದ ಪ್ರದ್ಯುಮ್ನನು ನನಗೆ ಸೋತು ಹಿಮ್ಮೆಟ್ಟಿದ್ದಾನೆ. ವೃಷಭಧ್ವಜನಾದ ಇವನು ಗೋಪಾಲನಂತೆ ಕಾಣುತ್ತಿಲ್ಲವಲ್ಲ ಎಂದು ಸಿಟ್ಟಿನಿಂದ ಅನುಸಾಲುವ ಬಾಣದ ಮಳೆಯನ್ನು ಕರೆಯಲು ಕರ್ಣನ ಮಗನೂ ಪ್ರತಿಯಾಗಿ ಶರಪ್ರವಾಹವನ್ನು ಹರಿಸುತ್ತಿದ್ದಾನೆ.
0: ಉಚ್ಚ

0: ಕೊನಲಾಯ್ ದುರುಧಿರಂ ಪ್ರವಾಹದಂತೆ.
1: ನಗುತ್ತ ವೃಷಕೇತು ತನ್ನ ಬಿಲ್ಲಿನಿಂದ ಬಾಣದ ಮಳೆಯನ್ನೇ ಕರೆಯುತ್ತಿದ್ದಾನೆ. ಕಾಡಿಗೆ ಸಿಡಿಲೆರಗಿದಂತೆ

ವೃಷಕೇತುವಿನ ಬಾಣಗಳು ಅನುಸಾಲುವನ ಮೈಯನ್ನು ಚುಚ್ಚಿಕೊಂಡು ಒಂದು ಕ್ಷಣ ಎಚ್ಚರ ತಪ್ಪುತ್ತಾನೆ ಆತ. ನಂತರ ಕೋಪದಿಂದ ಎದ್ದು ವೃಷಕೇತುವಿನ ಎದೆಗೆ ತೀಕ್ಷ್ಣವಾದ ಬಾಣವೊಂದನ್ನು ಬಿಡಲಾಗಿ ವೃಷಕೇತು ಎಚ್ಚರ ತಪ್ಪಿ ರಥದಲ್ಲಿ ಮಲಗುತ್ತಾನೆ. ಇದನ್ನು ಕಂಡು ಭೀಮಸೇನನು ಕೂಡಲೇ ಧಾವಿಸಿ ಬಂದು ಅನುಸಾಲ್ವನ ರಥವನ್ನು ತನ್ನ ಗದೆಯಿಂದ ಅಪ್ಪಳಿಸಿದ್ದಾನೆ.

ಭೀಮಸೇನನ ಯುದ್ಧವೆಂದರೆ ಹೀಗೆ, ಆತನ ಗದೆಯ ಘಾತಕ್ಕೆ ನಿಲ್ಲುವವರುಂಟೆ, ಭೀಮನ ಗದಾಘಾತಕ್ಕೆ ಅನುಸಾಲ್ವನ ಕುದುರೆಗಳು ಹಿಂದೆ ಸರಿಯುತ್ತವೆ, ಸಾರಥಿ ಮಡಿಯುತ್ತಾನೆ, ರಥ ಮುರಿಯುತ್ತದೆ, ಅನುಸಾಲ್ವ ಅಂತರಿಕ್ಷಕ್ಕೆ ಹಾರುತ್ತಾನೆ, ಸೇನೆಯೆಲ್ಲ ಭೀಮನನ್ನು ಆಕ್ರಮಿಸುತ್ತದೆ. ಈ ಯುದ್ಧದ ಭರದಲ್ಲಿ ದಿಗ್ಗಜಗಳು ಕುಸಿಯುತ್ತಿವೆ, ಆದಿಶೇಷ ಭೂಮಿಯನ್ನು ಹೊರಲಾರದೆ ತಲೆದಗ್ಗಿಸುತ್ತಾನೆ, ಭೀಮನ ಗದಾಘಾತಕ್ಕೆ ಭೂಮಿಯೇ ಬಾಯ್ಬಿಡುತ್ತಿದೆ.

0: ಭೀಮಸೇನನ ಯುದ್ಧದ ವೈಭವ ಅಷ್ಟಕ್ಕೆ ನಿಲ್ಲುವುದಿಲ್ಲ. ತನ್ನ ಸಮೀಪಕ್ಕೆ ಬಂದ ಭಟರ ತೇರುಗಳನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸುತ್ತಿದ್ದಾನೆ, ಸಿಕ್ಕಿದವರನ್ನು ಕೊಲ್ಲುತ್ತಿದ್ದಾನೆ, ಆನೆಗಳ ಸೊಂಡಿಲನ್ನು ಹಿಡಿದು ಗಿರಗಿರನೆ ತಿರುಗಿಸಿ ನೆಲಕ್ಕೆ ಒಗೆಯುತ್ತಾನೆ. ಭೂಮಿಯೆಲ್ಲ ರಕ್ತಮಯವಾಗಿದೆ. ಹೆಣಗಳ ರಾಶಿ ಹಾರುವಂತೆ ಜೋರಾಗಿ ಊದುತ್ತಿದ್ದಾನೆ ಭೀಮಸೇನ. ಈ ಭೀಮನ ಯುದ್ಧಕ್ಕೆ ಭೀಮನೇ ಸಾಟಿತಾನೆ.
1: ಮೆಟ್ಟಿದಂಬಡದೊಳಿಟ್ಟೊರಸಿ ಕಾಲಾಳಗಳಂ ಘಟ್ಟಿಸಿದ ನುರುಬುವ ಹಯಂಗಳಂ ನಭಕ್ಕೆ ತಗದಿಟ್ಟ

0: అనిల జన కూడ ముట్టి కాదువరుంటే సేన నిమిషార్ధదొల్ బట్ట బయలాయితు పొసరథదొడై తందలవి కొట్టనను సాల్వను అంబుగళ మళయం కరయుత ఆవృకోదరన మేలే.
1: ಪದಾತಿಗಳನ್ನು ಕಾಲಿನಿಂದ ಹೊಸಕುತ್ತಿದ್ದಾನಂತೆ ಭೀಮಸೇನ. ಕುದುರೆಗಳನ್ನು ಕೈಯಲ್ಲಿ ಹಿಡಿದು ಆಕಾಶದಲ್ಲಿ ಒಂದನ್ನೊಂದಕ್ಕೆ ಘಟ್ಟಿಸುತ್ತಾನಂತೆ. ಆನೆಗಳನ್ನು ಎತ್ತಿ ಒಗೆಯುತ್ತಾನಂತೆ. ರಥಗಳನ್ನು ಪುಡಿಪುಡಿ ಮಾಡುತ್ತಿದ್ದಾನಂತೆ. ಇಂಥ ಭೀಮಸೇನನ ಮುಂದೆ ಯುದ್ಧ ಮಾಡಲು ಯಾರಿಗೆ ತಾನೇ ಸಾಧ್ಯ? ನಿಮಿಷಾರ್ಧದಲ್ಲಿ ಯುದ್ಧ ಭೂಮಿ ಬಟ್ಟ ಬಯಲಾಯಿತು. ಹೊಸ ರಥವನ್ನೇರಿ ಅನುಸಾಲ್ವ ಮತ್ತೆ ಯುದ್ಧಕ್ಕೆ ಬರುತ್ತಿದ್ದಾನೆ.
0: ಸಾಲ್ವಾನುಜಂ ಪೊಂಜಿ ಸಲ್ಕೇ ಯಮದಂಡಮಂ ಪೋಲ್ವ ಗದಯಂ ಕೊಂಡು ಮತ್ತೆ ಮಾರುತ ಸುತಂ ಮೇಳ್ವಾಯ್ದು ಬರಲು ಒಂದು ಬಾಣಮಂ ಕಿವಿವರೆಗೆ ತೆಗೆದೆಚ್ಚು ಬೊಬ್ಬಿರಿಯಲು ಕೋಲ್ವಕ್ಷದೊಳ್ಳಾಂಟಿತು ಅಳವಳಿದು ಪವನ ಜಂತೇಲ್ವನಿತರೊಳ್ ಕಂಡು ದೈತ್ಯನುಳಿದ ಧಡರ್ಗೆ ಸೋಲ್ವನೆಂದು ಅಚ್ಯುತಂ ತಾನೆ ಕೋಪದಿಂದ ಹವಕೆ ನಡೆತಲ್ದನು.
1: ಸಾಲ್ವಾನುಜನು ಬಾಣವನ್ನು ಬಿಡುತ್ತಾ ಸಮೀಪಕ್ಕೆ ಬರಲು ತನ್ನ ಯಮದಂಡವನ್ನು ಹೋಲುವ ಗದೆಯನ್ನು ಕೊಂಡು ಭೀಮ ಆತನನ್ನು ಎದುರಿಸಿದ್ದಾನೆ. ಹಾಗೆ ಬರುತ್ತಿರುವ ಭೀಮನ ಮೇಲೆ ತೀಕ್ಷ್ಣವಾದ ಬಾಣವೊಂದನ್ನು ಹೂಡಿ ಭೀಮಸೇನನ ಎದೆಗೆ ತಾಗಿಸಿದ್ದಾನೆ ಅನುಸಾಲ್ವ. ಈ ಬಾಣಘಾತದಿಂದ ಭೀಮ ಪ್ರಜ್ಞೆ ತಪ್ಪುತ್ತಿರುವಾಗಲೇ ಶ್ರೀಕೃಷ್ಣ ತಾನೇ ಕೋಪದಿಂದ, ಈ ಅನುಸಾಲ್ವನು ಬೇರೆಯವರಿಗೆ ಸೋಲುವವನಲ್ಲ, ನಾನೇ ಒಂದು ಕೈ ನೋಡಿಬಿಡುತ್ತೇನೆ ಎಂದು ಹೇಳಿ ಅನುಸಾಲ್ವನ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾನೆ.
0: ದರ್ಪದಿಂ ಕುದುರೆಯಂ

ಸೋತು ಯುದ್ಧದಿಂದ ಹಿಂಗಿದ್ದ ಮನ್ಮಥ ಮತ್ತೆ ನಾನು ಕುದುರೆಯನ್ನು ತರುತ್ತೇನೆ ಎಂದು ಹೇಳಿ ಆಕ್ರಮಿಸುತ್ತಿರಲು ಅವನ ಜತೆಗೆ ಸಾಂಬ

ಕೃತವರ್ಮ, ಗದ, ಸಾತ್ಯಕಿ ಮೊದಲಾದ ಯದುವೀರರು ಕೂಡಿಕೊಂಡಿದ್ದಾರೆ. ಇತ್ತ ಗರುಡಧ್ವಜದ ರಥ ಬರುತ್ತಿರುವುದನ್ನು ಕಂಡು ಹಲವು ಸೂರ್ಯರ ಪ್ರಕಾಶವನ್ನು ಹೊಂದಿರುವ ಚಕ್ರದಿಂದ ದೈತ್ಯರನ್ನು ನಾಮಾವಶೇಷ ಮಾಡುತ್ತಿರುವ ಕೃಷ್ಣ ಇವನೇ ಎಂದು ತಿಳಿದು ಅನುಸಾಲ್ವನು ಕೃಷ್ಣನ ಮೇಲೆ ಏರಿ ಬರುತ್ತಿದ್ದಾನೆ.

ಶ್ರೀಕೃಷ್ಣನ ಯುದ್ಧ ವೈಖರಿಯನ್ನು ಉಪಮಾಲೋಲ ಬಣ್ಣಿಸುವ ಬಗೆಯನ್ನು ನೋಡಿ. ಕೃಷ್ಣನೆಂಬ ಕಾರ್ಬೋಳಕ್ಕೆ ಹೊಳೆವ ಮಿಂಚುಗಳೇ ಕುದುರೆಗಳು, ಗುಡುಗು ರಥಚಕ್ರ ಧ್ವನಿ, ಬಿಲ್ಲು ಕಾಮನ ಬಿಲ್ಲು, ಮಳೆಹನಿಗಳೇ ಬಾಣುಗಳು. ಇಂಥ ಶ್ರೀಕೃಷ್ಣ ಯುದ್ಧರಂಗಕ್ಕೆ ಬರಲು ಕಲಿ ಸಿಂಹದಂತೆ ಅನುಸಾಲ್ವನು ಮಾರಾ ಅಂತಿದ್ದಾನೆ.

ತನ್ನ ಅಣ್ಣನನ್ನು ಕೊಂದ ಪರಮ ವೈರಿಯಾದ ಮುರಾರಿಯನ್ನು ಕಂಡು ಆತನನ್ನು ನಿಗ್ರಹಿಸಲು ಅನುಸಾಲ್ವನು ನಾಲ್ಕು ಬಾಣಗಳನ್ನು ಹರಿಯ ನಾಲ್ಕು ಕುದುರೆಗಳ ಮೇಲೆ ಪ್ರಯೋಗಿಸಿದಾಗ ಬಾಣದ ನೋವಿಗೆ ಕುದುರೆಗಳು ಸಾರಥಿಯ ಅಂಕಿ ತಪ್ಪಿ ದಿಕ್ಕಾಪಾಲಾಗಿ ಓಡಿ ಹೋದವು. ತನ್ನೆದುರಿನಲ್ಲಿದ್ದ ಕೃಷ್ಣ ರಥ ಸಮೇತ ಇಲ್ಲವಾದಾಗ ದುಃಖಿತನಾದ ಅನುಸಾಲ್ವ ತನ್ನವನನ್ನು ಕುರಿತು ಹೇಳುತ್ತಾನೆ,

ಜಗಳ ಸಿದರು ದೇಶದಂತವ ಕಮಿಗೆ ನಾರಿಯಲ್ ಪತಿಗಳಿರಲ್ ಅನ್ಯರೊಳ್ ಮರೆದಪರು ಮತ್ಯೋಶಗೆ ತವೆ ಪುತ್ರರಿಲ್ಲದೆ ಅಳಿ

ತನ್ನೊಂದಿಗೆ ಯುದ್ಧಕ್ಕಾಗಿ ಶ್ರೀಕೃಷ್ಣನೇ ಬಂದುದನ್ನು ಕಂಡು ಉತ್ಸಾಹಿತನಾಗಿದ್ದ ಅನುಸಾಲ್ವ ಈಗ ಇದ್ದಕ್ಕಿದ್ದಂತೆ ಕೃಷ್ಣ ರಥ ಸಮೇತ ಕಾಣದಾದಾಗ ತನ್ನವರನ್ನು ಕುರಿತು ದುಃಖದಿಂದ ಹೇಳುತ್ತಿದ್ದಾನೆ. ನನ್ನ ಯಾವ ಪಾಪದಿಂದಾಗಿ ಕೈಗೆ ಸಿಕ್ಕ ಶತ್ರು ಹೀಗೆ ಮರೆಯಾಗಿ ಹೋದ? ನನ್ನ ಪರಿಚಾರಕರಿಗೆ ಸಂಬಳ ಸರಿಯಾಗಿ ನೀಡದ ಶಾಪವೇ? ಪ್ರಜೆಗಳನ್ನು ಸರಿಯಾಗಿ ಕಾಪಾಡುತ್ತಿಲ್ಲವೇ? ದೇಶದ ಸ್ತ್ರೀಯರು

0: ಧರ್ಮಭ್ರಷ್ಟರಾಗಿ ಪತಿಗಳನ್ನು ಉಳಿದು ಅನ್ಯ ಪುರುಷರನ್ನು ಆಶ್ರಯಿಸುತ್ತಿದ್ದಾರೆಯೇ? ಮಕ್ಕಳಿಲ್ಲದೆ ಮೃತರಾದವರ ಸಂಪತ್ತು ನನ್ನ ಕೋಶವನ್ನು ಸುರಿದೆ, ಇನ್ನಾವ ದೋಷ ಸಂಘಟಿಸಿದೆ ಎಂದು ಆಲೋಚಿಸುತ್ತಿದ್ದಾನೆ. ಕೈಗೆ ಸಿಕ್ಕ ಶತ್ರು ಹೀಗೆ ಮರೆಯಾಗಿ ಹೋದನಲ್ಲ ಎಂದು ಪರಿತಾಪ ಪಡುತ್ತಿದ್ದಾನೆ ಅನುಸಾಲ್ವ.
1: ಅನ್ನಗಂ ಕುದುರೆಗಳ

0: samadadol gandagata vanasagale nahudu marantunodenut tegedechanu
1: ಆ ವೇಳೆಗೆ ಕುದುರೆಗಳನ್ನು ಉಪಚರಿಸಿ ಕೃಷ್ಣ ಯುದ್ಧಭೂಮಿಗೆ ಮತ್ತೆ ಆಕರ್ಣ ಅಂತ ಸೆಳೆದ ಬಾಣದೊಂದಿಗೆ ಬರುತ್ತಿರುವುದನ್ನು ಕಂಡು ಅನುಸಾಲ್ವ ಹೇಳಿ ನನ್ನೊಂದಿಗೆ ಯುದ್ಧಕ್ಕೆ ಬಂದವನು ಸ್ಥಿರವಾಗಿ ನಿಂತು ಯುದ್ಧ ಮಾಡು ಮೋಸದ ಯುದ್ಧ ಬೇಡ ಎಂದು ಮೂದರಿಸುತ್ತಿದ್ದಾನೆ

ಆತನ ಮೂದಲಿಕೆಯ ಮಾತನ್ನು ಕೇಳಿ ಕೃಷ್ಣ ನಗುತ್ತಾ, ನಿನ್ನೊಂದಿಗೆ ಯುದ್ಧ ಮಾಡಲು ನಮಗೆ ಭಯವಾಗುತ್ತಿದೆ. ಕೋಟಿ ಕೋಟಿ ದಾನವರನ್ನು ಕೊಂದಾದ ಮೇಲೆ ಇನ್ನು ಮುಂದೆ ದಾನವರೊಂದಿಗೆ ಯುದ್ಧ ಬೇಡ ಎಂದು ನಾನೆಷ್ಟು ಪ್ರಯತ್ನಪಟ್ಟರೂ ಆಗುತ್ತಿಲ್ಲವಲ್ಲ ಎಂದು ಹಾಸ್ಯ ಮಾಡುತ್ತಲೇ ಬಾಣಪ್ರಯೋಗ ಮಾಡಿದ್ದಾನೆ ಶ್ರೀಕೃಷ್ಣ. ಈಗ ಅನುಸಾಲ್ವನು ತೀಕ್ಷ್ಣವಾದ ಬಾಣವೊಂದನ್ನು ಸೆಳೆದು ಶ್ರೀಕೃಷ್ಣನ ಹರವಾದ ಎದೆಯ ಮೇಲೆ ಪ್ರಯೋಗಿಸಲು ಅಂಜನಾದ್ರಿಯ ಮೇಲೆ ಸಿಡಿದು ಅಪ್ಪಳಿಸಿದಂತಾಗಿ ಕೃಷ್ಣ ಮೈಮರೆದು ಮಲಗಿದ್ದಾನೆ.

ಅಖಿಲ ಯಾದವರ ವರಯೂಥ ಮಧು ಮಸಗಿತು ಭಯಗೊಂಡು ಪುರ ಜನದ ನೆರವಿ ಪೆಬ್ಬಾಗಿಲ್ಗಳ ವೀಥಿಗಳ್ ಇಟ್ಟಣಿಸಿ ಪಟ್ಟ

ಪ್ರಜ್ಞೆ ತಪ್ಪಿದ ಕೃಷ್ಣನನ್ನು ಕಂಡು ಸಾರಥಿ ದಾರುಕ ರಥವನ್ನು ತಿರುಗಿಸಿದ್ದಾನೆ. ಯಾದವರೆಲ್ಲರೂ ಒಟ್ಟಾಗಿ ಯುದ್ಧಕ್ಕೆ ಆಗಮಿಸಿದ್ದಾರೆ. ಇತ್ತ ಹಸ್ತಿನಪುರದ ಜನರೆಲ್ಲರೂ ಭಯದಿಂದ ತಮ್ಮ ತಮ್ಮ ಮನೆಗಳಿಗೆ ಸೇರಿ ಬಾಗಿಲು ಹಾಕಿಕೊಂಡಿದ್ದಾರೆ. ಧರ್ಮರಾಜ ಬೆರಗಾಗಿದ್ದಾನೆ. ಸ್ತ್ರೀ ಸಮೂಹವೆಲ್ಲ ಕೃಷ್ಣನ ಉಪಚಾರಕ್ಕೆ ಆತನ ಸುತ್ತ ನೆರೆದಿವೆ. ಸೋತು ಬಂದ ಪತಿಯನ್ನು ಕಂಡು ಸತ್ಯಭಾಮೆ ಈ ಸಮಯ

0: ಸಮಯದಲ್ಲೂ ಕಟಕಿ ಆಡುತ್ತಾಳೆ.
1: ದಾನಭಂಗಿತಿರಾಗಿ ಪೋಗಿ ರಣದೊಳ್ ಪ್ರಾಣದಾನಂ ಪಡೆದು

0: भामे नगुत उरे जरे दुनि जपतियनु
1: ದಾನವನಿಂದ ಪ್ರಾಣದಾನವನ್ನು ಪಡೆದು ಮರಳಿದ ಹೇ ನಾಥ, ನಿನ್ನ ಶೌರ್ಯವನ್ನು ಕಂಡು ಶತ್ರುಗಳು ಅಪಹಾಸ್ಯಗೈಯುವುದಿಲ್ಲವೇ? ಸೋತು ಬಂದ ಮಗ ಪ್ರದ್ಯುಮ್ನನನ್ನು ಅಪಮಾನಗೊಳಿಸಿದೆ, ನಿನ್ನ ಸೋಲಿಗೆ ಈಗ ಆವ ಉಪಮೇನಿ ಕೊಡಲಿ ಎಂದು ಪರಿಹಾಸ್ಯ ಮಾಡುತ್ತಿದ್ದಾಳೆ ಸತ್ಯಭಾಮಾದೇವಿ.

0: ಕಂಡನು ತೆಗೆದೆಚ್ಚು ಬೊಬ್ಬಿರಿದನು.
1: ಪ್ರೇಮದ ರಾಣಿಯ ಮೂದಲಿಕೆಯ ಮಾತುಗಳಿಗೆ ನಾಚಿದ ಶ್ರೀಕೃಷ್ಣ ಕೋಪದಿಂದ ಮತ್ತೆ ಯುದ್ಧಭೂಮಿಗೆ ಹೊರಡಲು ಅನುವಾಗುತ್ತಿದ್ದಾನೆ. ಇತ್ತ ಯುದ್ಧಭೂಮಿಯಲ್ಲಿ ಅನುಸಾಲ್ವನನ್ನು ತಾಗಿದ ವೃಷಕೇತು, ಶ್ರೀಕೃಷ್ಣ ಪರಮಾತ್ಮನನ್ನು ಮರಳುವಂತೆ ಮಾಡಿರುವ ನಿನ್ನನ್ನು ಇಂದು ನಾನು ಉಳಿಸಿದರೆ ಕರ್ಣನ ಮಗನೇ ಅಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾ ಯುದ್ಧಕ್ಕೆ ತೊಡಗುತ್ತಿದ್ದಾನೆ.
0: ಹೆಂಗು ಸಂ ಕೊಂಡ ಬಣ್ಣ

ಶ್ರೀಕೃಷ್ಣನನ್ನು ಪರಮಾತ್ಮ ಎಂದು ಹೇಳಿದುದು ಅನುಸಾಲ್ವನಿಗೆ ಇಷ್ಟವಾಗಲಿಲ್ಲ. ಕೃಷ್ಣನ ಪರಾಕ್ರಮವಾದರೂ ಎಂಥದು ಎಂದು ಅಪಹಾಸ್ಯ ಮಾಡುತ್ತಾ ಅನುಸಾಲ್ವ ಹೇಳುತ್ತಿದ್ದಾನೆ, ಹೆಂಗುಸನ್ನು ಕೊಂದುದೊಂದು ಪರಾಕ್ರಮ, ಬಂಡಿಯನ್ನು ಒದೆದುದೇ ಶೌರ್ಯ, ಎತ್ತು ಕತ್ತೆಗಳನ್ನು ಕೊಂದುದೇ ವಿಕ್ರಮ, ಹಕ್ಕಿ ಹಾವುಗಳನ್ನು ಘಾತಿಸಿದುದು ಸಾಹಸ, ಇದೇ ತಾನೇ ನಿನ್ನ ಗೋಪಾಲ ಮಾಡಿದ ಶೌರ್ಯ.

ಇಷ್ಟೇ ತಾನೇ, ನನ್ನೊಂದಿಗೆ ಯುದ್ಧದಲ್ಲಿ ನಿಲ್ಲುವ ಯೋಗ್ಯತೆ ಅವನಿಗಿದೆಯೇ? ನೀನೇನೆಂದು ಅವನ ಪರವಾಗಿ ಬಂದೆ ಎಂದು ಹೇಳುತ್ತಲೇ ಹನುಸಾಲ್ವನು ವೃಷಕೇತುವನ್ನು ಎದುರಿಸಿದ್ದಾನೆ.

ಪಟರೂಪದಿಂಬುಳಿದು ದುಷ್ಟರನೈದೆ ಶಿಕ್ಷಿಸದ ಮಾಂದಪನೆ ನೊಣನೂರಿ ಮದ ಗಜವನು ಬಳಲಿಪುದು ಗಡಾದಿಟಂ ನಿನಗಸುದ ಕುಲ ಮಥನ ನಳುಕುವನೇ ಶಿವ ಶಿವ ನಿನ್ನೊಡನೆ ಸೆಣಸುವೊಡೆ

0: ಅನುಸಾಲ್ವನು ಶ್ರೀಕೃಷ್ಣನನ್ನು ಅಪಹಾಸ್ಯ ಮಾಡಿದುದು ವೃಷಕೇತುವಿಗೆ ಸಹನೆಗೆ ಬರಲಿಲ್ಲ. ಆತ ಕೋಪದಿಂದ, ದುಷ್ಟ ಅನುಸಾಲ್ವ, ಅಚ್ಯುತನ ಪರಾಕ್ರಮವನ್ನು ನೀನು ತಿಳಿಯದಿದ್ದರೇನು? ದುಷ್ಟ ಶಿಕ್ಷಣಕ್ಕಾಗಿ ಆತ ಕೈಕೊಂಡ ಸಾಹಸಗಳು ನಿನಗೇನು ಗೊತ್ತು? ಶ್ರೀಕೃಷ್ಣನೆಂಬ ಆನೆಯ ಮುಂದೆ ನೀನೊಂದು ಹುಳು. ಆತ ನಿನಗೆ ಅಳುಕುವನೇ? ಇರಲಿ, ನನ್ನೊಂದಿಗೆ ಸೆಣಸಿ ನೋಡು ಎಂದು ವೃಷಕೇತು ಬಾಣಪ್ರಯೋಗ ಮಾಡುತ್ತಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೆಐಎಎಲ್ ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯಾಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 139,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 280,800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ 1 ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟೀಯ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ

0: ಪತ್ರಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ದದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವನಗರದಲ್ಲಿರುವ ಅವರಿಗೆ ಸೇರಿದ 2 ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ 1,000,000,000 ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು 3 ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿ ಅವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿ ಅವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ದಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಪಿ ಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ದಿಗೆ 17 ಕೋಟಿ ರೂಪಾಯಿ 2023ರಲ್ಲಿ ಮಂಜೂರಾಗಿದ್ದು, ಕಳೆದ 3 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಇ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ, ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
4: ಡಿಜಿಟಲೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ

0: ಎಂಗೇಜ್ ಮಾಡ್ಬೇಕಲ್ಲಮ್ಮ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ ನಾವು. ಸುಮಾರು 87 ಲಕ್ಷ ಪುಟಗಳನ್ನ ಡಿಜಿಟೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟೈಸ್ಡ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡೋ ಅಂತ ಇಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ ಥರ್ಡ್ ತಾಲೂಕು ಡಿಕ್ಲೇರ್ ಆಸ್ ಡಿಜಿಟೈಸ್ಡ್ ತಾಲೂಕು.
1: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬೆಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬೆಳಚಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಬಿರುಗಾಳಿಯೊಂದಿಗೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ನಮಸ್ಕಾರ. ಆಕಾಶವಾಣಿಯ ಮಕ್ಕಳ ನೆಚ್ಚಿನ ಕಾರ್ಯಕ್ರಮ ಹಕ್ಕಿಯ ಬಳಗಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಏಳು ಮುದ್ದಾದ ಹಕ್ಕಿಗಳು ಅಂದ್ರೆ ನಮ್ಮ ಪುಟ್ಟ ಗೆಳೆಯ ಗೆಳತಿಯರು ಸೇರಿದ್ದಾರೆ.
1: ಫೆಬ್ರವರಿ ಮಾರ್ಚ್ ನಲ್ಲಿ ಪರೀಕ್ಷೆಗಳಿಗೆ ಓದಿ ಓದಿ ಒಂದಷ್ಟು ಒತ್ತಡದಲ್ಲಿ ಇರುವ ನಮ್ಮಂತ ಮಕ್ಕಳು ಬೇಸಿಗೆ ರಜಾ ಯಾವಾಗಪ್ಪಾ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ.
0: ಬೇಸಿಗೆ ರಜೆಯಲ್ಲಿ ಒಂದೆರಡು ದಿನ ನಮ್ಮ ಒತ್ತಡ ಎಲ್ಲ ಕಡಿಮೆ ಆದ ಮೇಲೆ ಈ ರಜಾ ದಿನಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಒಂದಿಷ್ಟು ವಿಶ್ರಾಂತಿ, ಒಂದಿಷ್ಟು ಆಟ ಮತ್ತು ಒಂದು ಸ್ವಲ್ಪ ಹೊಸದನ್ನು ಕಲಿಯುವ ಅವಕಾಶ ನೀಡುವ ಕಾಲವೇ ಬೇಸಿಗೆ ರಜಾ ಕಾಲ. ಮಕ್ಕಳೆಲ್ಲರೂ ಅವರ ಸ್ನೇಹಿತರೊಂದಿಗೆ ಸೇರಿ ಸಮಯ ಕಳೆಯುವುದರ ಮೂಲಕ ಹೊಸ ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಹೊಸದನ್ನು ಕಲಿಯುವ ಅವಕಾಶ
1: ಈ ಬೇಸಿಗೆ ರಜಾ ನಮಗೆ ಕೊಡುತ್ತದೆ.
0: ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ರಜೆ ಕಳೆಯುವಾಗ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾ ಖುಷಿ ಪಡುತ್ತಾರೆ.
1: ರಜಾ ಸಮಯದಲ್ಲಿ ಮಕ್ಕಳು ಅಜ್ಜಿ ಊರಿನಲ್ಲಿ ಸವಿದ ಅಜ್ಜಿ ತಾತನ ಪ್ರೀತಿ, ಹಳ್ಳಿಯ ಸರಳ ಜೀವನ, ಅಜ್ಜಿಯ ಕತೆ ಇವೆಲ್ಲದರೊಂದಿಗೆ ಪಡೆದ ಸಂತೋಷವನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ತಿಳಿಸುತ್ತೇವೆ.
0: ಬೇಸಿಗೆ ರಜದಲ್ಲಿ ನಮ್ಮೆಲ್ಲ ಪುಟ್ಟ ಗೆಳೆಯ ಗೆಳತಿಯರು ಅನುಭವಿಸಿದ ಖುಷಿ, ಸಂತೋಷ, ಹೊಸ ಕಲಿಕೆ ಮತ್ತು ಸವಿ ನೆನಪುಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಿದ್ದೇವೆ.
2: ಬನ್ನಿ ಕೇಳೋಣ.
3: ನಮಸ್ಕಾರ ಫ್ರೆಂಡ್ಸ್.
0: ಹಾಯ್ ಫ್ರೆಂಡ್ಸ್, ನಮ್ ಬೇಸಿಗೆ ರಜಾನ ನಾವೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೇಸಿಗೆ ರಜಾ ಬಂತು ಅಂದ್ರೆ ಸಾಕು, ಎಲ್ರಿಗೂ ಅಜ್ಜಿಯವರು ನೆನಪಾಗುತ್ತೆ ಅಲ್ವಾ?
2: ಹೌದು ಅಣ್ಣ.
0: ಈ ಪೇಟೆಯ ಗದ್ದಲದಿಂದ ಹಳ್ಳಿಯ ಕಡೆಗೆ ಹೊರಟಾಗ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ?

0: ಹೌದು ಹೌದು. ಪ್ರಹ್ಲಾದ್, ರಜೆಯಲ್ಲಿ ನೀನ್ ಏನೇನ್ ಮಾಡ್ದೆ?
1: ಅಣ್ಣ, ನಾವು ಪರೀಕ್ಷೆ ಮುಗಿದ ಕೊನೆಯ ದಿನವೇ ರೈಲು ಹತ್ತಿ ನಮ್ಮ ಅಜ್ಜಿಯವರಿಗೆ ಓಡಿ ಬಿಟ್ಟಿದ್ವಿ. ನಮ್ಮ ಅಜ್ಜಿಯವರು ಮಲೆನಾಡಿನಲ್ಲಿದೆ. ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಸದ್ದು, ತಂಪಾದ ಗಾಳಿ, ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ.
0: ಹಾ ಹಾ, ಲಾಸ್ಯ, ರಜೆಯಲ್ಲಿ ನೀನೇನ್ ಮಾಡ್ದೆ?
2: ನಂಗೂ ಅಷ್ಟೇ ಅಣ್ಣ, ಅಲ್ಲಿ ಮರ ಗಿಡ ಹೊಲ ಗದ್ದೆ ನೋಡ್ತಾ ಇದ್ವಿ. ಸಮಯ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ನಾನಂತೂ ಆ ಹಸು ಕರುಗಳ ಜೊತೆ ತುಂಬಾ ಆಟಾಡಿದೆ. ಅಲ್ಲಿಂದ ವಾಪಸ್ ಬರಕ್ಕೆ ಮನ್ಸಿರ್ಲಿಲ್ಲ. ಅದೇನ್ ಮಾಡಿದ್ದು, ಬೇಸಿಗೆ ರಜೆ ಮುಗೀತಾ ಬಂತಲ್ವಾ, ಶಾಲೆಗೆ ಬೇರೆ ಹೋಗ್ಬೇಕು. ಅದಕ್ಕೆ ಅಜ್ಜಿ ತಾತನ್ಯ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ.
0: ಅಬ್ಬಾ, ಆ ಹಸಿರಿನ ಮಧ್ಯ ಹಕ್ಕಿಗಳ ಹಾಡು, ಪ್ರಕೃತಿಯ ಒಡನಾಟ ನೆನಪಿಸಿಕೊಂಡೇನೆ ಒಂದು ಹಾಡು ಹೇಳ್ಬೇಕು ಅನ್ಸುತ್ತಲ್ವಾ?
3: ಹೌದು ಅಣ್ಣ, ಹೇಳೋಣ್ವಾ?
0: ಹಾ ಹೇಳೋಣ.

0: ಸುಂದರವಾದಾಡು. ಮನ್ವಿ, ರಜೆಯಲ್ಲಿ ನೀನೇನೇನ್ ಮಾಡಿದೆ?
1: ಅಣ್ಣ, ನಾನು ನನ್ನ ಹಳ್ಳಿ ಫ್ರೆಂಡ್ಸ್ಗಳ ಜೊತೆ ಮಾವಿನ ಮರ ಹತ್ತೋದು, ಕಾಯಿ ಕೀಳೋದು ಮಾಡ್ತಿದ್ದೆ. ಹುಣಸೆ ಹಣ್ಣು ಉದುರಿಸುವಾಗ ಬಿದ್ದು ಮೊಣಕಾಲು ಕೂಡ ಗಾಯ ಆಗಿತ್ತು.
0: ಅಯ್ಯೋ ಪಾಪ, ತುಂಬಾ ಪೆಟ್ಟಾಯ್ತಾ?
1: ಹೌದು, ಆದ್ರೂ ಮರ ಹತ್ತೋದ್ ಬಿಡ್ಲಿಲ್ಲ. ಹಾಗೆ ನನ್ನ ಕಸಿನ್ಸ್ ಜೊತೆ ಸೇರಿ ಮಧ್ಯಾಹ್ನ ಅಂಗಳದಲ್ಲಿ ಚೌಕಾಬಾರ ಅಳ್ಗುಳಿ ಮನೆ ಆಡದ್ವಿ. ಸಂಜೆ ಸ್ವಲ್ಪ ಬಿಸಿಲು ಕಮ್ಮಿ ಆದಾಗ ಲಗೋರಿ ಕಣ್ಣಾಮುಚ್ಚಾಲೆ ಆಡದ್ವಿ.
0: ಆಟ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಅದ್ರಲ್ಲೂ ಮರ ಹತ್ತಿ ಆಡುವಾಗ ಈ ಪದ್ಯ ನೆನ್ಪಾಗುತ್ತೆ ಅಲ್ವಾ?
1: ಹೌದು ಅಣ್ಣ, ಈ ಹಾಡು ನೆನ್ಪಾಗತ್ತೆ. ಹೇಳ?
0: ಹಾ ಹೇಳು.

ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಹುಣಸೆ ಮರದಲ್ಲಿ ಇಣುಕಿದೆ ಕೋತಿ, ಹುಣಸೆ ಮರದಲ್ಲಿ ಇಣುಕಿದೆ ಕೋತಿ, ಬನ್ನಿರೋ ಆಡೋಣ ನಮ್ಮದು ದೋಸ್ತಿ, ಬನ್ನಿರೋ ಆಡೋಣ ನಮ್ಮದು ದೋಸ್ತಿ, ಬಂದ್ರೂ ಆಡೋಣ. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಹಗ್ಗದ ಚೌಕಾಲಿ ಕಟ್ಟಿರುವೆ ಮರಕ್ಕೆ, ಹಗ್ಗದ ಚೌಕಾಲಿ ಕಟ್ಟಿರುವೆ ಮರಕ್ಕೆ, ಜೀಕುತ್ತಾ ಟೊಂಗೆ ಎಲೆಯನು ಮುಟ್ಟಿ, ಜೀಕುತ್ತಾ ಟೊಂಗೆ ಎಲೆಯನು ಮುಟ್ಟಿ. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚು.

0: ಹಸಿರು ಅಂದಿನ ನೆನಪು, ಇಂದಿಗೂ ಹಸಿರು ಅಂದಿನ ನೆನಪು. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕಚ್ಚುವುದು ನೋಡು, ಕಚ್ಚುವುದು ನೋಡು, ಕಚ್ಚುವುದು ನೋಡು, ಕಚ್ಚುವುದು ನೋಡು,
1: ಕಚ್ಚುವುದು ನೋಡು.
2: ತುಂಬಾ ಚೆನ್ನಾಗಿ ಹಾಡ್ದೆ ಮನ್ವಿ, ರಜೆಯಲ್ಲಿ ಆಡಿದಾಟಗಳನ್ನ ಕಣ್ಣಿ ಕಡ್ಡಾಗಿ ಹೇಳ್ದೆ. ವಿರಾಂಚ್, ನೀನು ರಜೆಯಲ್ಲಿ ಬೇರೆ ಏನೇನು ವಿಶೇಷ ಮಾಡ್ದೆ?
3: ಅಣ್ಣ, ನಮ್ಮ ತಾತ ನನಗೆ ಈಜೋಕೆ ಕಲ್ಸಿದ್ರು. ಮಧ್ಯಾಹ್ನ ಸಕರ್ ಬಿಸಿಲಿದ್ದಾಗ ತೋಟದ ಪಕ್ಕದ ಬಾವಿಯಲ್ಲಿ ಟ್ಯೂಬ್ ಹಾಕೊಂಡು ಈಜಾಡೋದು ನಂದು ಫೇವ್ರೇಟ್ ಆಗಿತ್ತು. ನೀರಿನಲ್ಲಿ ಗಂಟೆಗಟ್ಟಲೆ ಆಟಾಡೋಕೆ ನನಗೆ ಇಷ್ಟ ಆಗಿತ್ತು.
2: ನಿಶ್ಚಲ, ರಜೆಯಲ್ಲಿ ನೀನೇನೇನು ಮಾಡಿದೆ?
4: ನಾನಂತೂ ತೋಟದಲ್ಲಿ ತಾತನ ಜೊತೆಗೆ ಸೇರಿ ಗಿಡಗಳಿಗೆ ನೀರ್ ಹಾಕೋದು, ಮಾವಿನ ಹಣ್ಣುಗಳನ್ನು ಬುಟ್ಟಿಗೆ ತುಂಬಾ ಕೆಲಸ ಮಾಡ್ತಾ ಇದ್ದೆ. ಮರದಲ್ಲಿ ಹಣ್ಣಾದ ಕಲ್ಮಿ ಮಾವಿನ ಹಣ್ಣು ಕಿತ್ತು ತಿಂದೆ ಅಣ್ಣ, ಸಖತ್ ಸಿಹಿಯಾಗಿತ್ತು. ಆ ಹಣ್ಣು ರುಚಿ ನೀವು ನೋಡ್ಬೇಕಂದ್ರೆ ಮುಂದಿನ ಬೇಸಿಗೆ ರಜಕ್ಕೆ ನೀವು ನಮ್ಮೂರ್ಗೆ ಬರ್ಲೇಬೇಕು ಅಣ್ಣ.
2: ಹಾ, ಬರ್ತೀನಿ. ಹಣ್ಣನೇ ನೀರು, ಸಿಹಿಯಾದ ಹಣ್ಣು, ಕೇಳುವಾಗ್ಲೇ ಬಾಯಲ್ಲಿ ನೀರುತ್ತೆ. ಯುವಿನ್, ಅಜ್ಜಿ ಮನೆಯಲ್ಲಿ ನೀನೇನೇನ್ ತಿಂದೆ ಅಂತ ಹೇಳ್ತೀಯಾ?
5: ಅಜ್ಜಿ ಕೇಳು ಚಿನ್ನ ಬೇಳೆ ಅನ್ನ, ಬಿಸಿ ಬಿಸಿಲಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಬೆಲ್ಲದ ಕಜ್ಜಾಯ ಅಂತ ಇದೆ. ದಿನ ಹಬ್ಬದ ತಲೆ ತಿಂದು ನಮ್ಮ ಅಜ್ಜಿ ಇನ್ನೂ ಜಾಸ್ತಿ ಜಾಸ್ತಿ ತುಂಬಾ ಪ್ರೀತಿಯಿಂದ ಬರ್ತಾ ಇದು.
2: ಹೌದು, ಅಜ್ಜಿ ತನ್ನ ಪ್ರೀತಿನೇ ಹಾಗೆ. ಹಾ ಧನ್ವಿತಾ, ಅಜ್ಜಿ ಮನೆಯಲ್ಲಿ ಊಟ ಮಾಡಿ ನೀವೆಲ್ಲ ಏನ್ ಮಾಡ್ತಿದ್ರಿ?
6: ಊಟ ಆದ್ಮೇಲೆ ರಾತ್ರಿ ಕರೆಂಟ್ ಹೋದಾಗ ನಾವೆಲ್ಲ ಅಂಗಳದಲ್ಲಿ ಚಾಪೆ ಹಾಕೊಂಡ್ ಮಲಗ್ತಾ ಇದ್ವಿ. ಅಜ್ಜಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನ ತೋರಿಸ್ತಾ

0: ತಂಪಾದ ಗಾಳಿಗೆ ಆ ಕತೆ ಕೇಳ್ತಾ ಕೇಳ್ತಾ ನಿದ್ದೆ ಬಂದಿದ್ದೇ ಗೊತ್ತಾಗ್ತಾ ಇರ್ಲಿಲ್ಲ.
1: ಊಟ ಮಾಡಿ ಚಾಪೆ ಮೇಲ್ ಮಲ್ಗಿ ಅಜ್ಜಿ ಕತೆ ಕೇಳೋ ಮಜನೇ ಬೇರೆ. ಆಗ ಆ ಚಂದಾಮಾಮನ್ ಕರಿಯೋ ಈ ಜಾನಪದ ಹಾಡು ನೆನಪಾಗುತ್ತೆ ಅಲ್ವಾ ಫ್ರೆಂಡ್ಸ್?
2: ಹೌದು ಅಣ್ಣ, ಹೇಳೋಣ.
1: ಹಾ ಹೇಳೋಣ.

0: ಆಹಾ, ಎಷ್ಟು ಚೆನ್ನಾಗಿರೋ ಹಾಡು! ಅಜ್ಜಿ ಹತ್ತಿರ ಕತೆ ಕೇಳಿ ಅದರ ಸವಿಯನ್ನು ಸವಿದವರೇ ಪುಣ್ಯವಂತರು. ನಿಜಕ್ಕೂ ನಮ್ ಬೇಸ್ಗೆ ರಜಾ ತುಂಬಾ ಸುಂದರವಾಗಿತ್ತು ಅಲ್ವಾ ಫ್ರೆಂಡ್ಸ್?
1: ಹೌದು ಅಣ್ಣ.
0: ಈಗಿನ ಕಾಲದಲ್ಲಿ ಟಿವಿ ಮೊಬೈಲ್ ಅಂತ ಮನೆಯಲ್ಲೇ ಕೂರೋ ಬದಲು ಹೀಗೆ ಪ್ರಕೃತಿಯ ಜೊತೆ ಅಜ್ಜಿ ತಾತನ ಪ್ರೀತಿಯ ಜೊತೆ ರಜೆ ಕಳೆದಿದ್ದು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಅಲ್ವಾ ಫ್ರೆಂಡ್ಸ್?
2: ಹೌದು ಅಣ್ಣ, ನಮ್ಗೂ ಕೂಡ ನಮ್ ನೆನಪುಗಳನ್ನ ಹಂಚಿಕೊಂಡಿದ್ದು ಖುಷಿ ಆಯ್ತು.
0: ಕೇಳಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಹಕ್ಕಿಯ ಬಳಗದ ಮಕ್ಕಳ ಕಲರವ. ಬೇಸಿಗೆ ರಜೆಯಲ್ಲಿ ನಾವೆಲ್ಲ ಏನೇನ್ ಮಾಡಿದ್ದೀವಿ ಅಂತ ಕೇಳಿದ್ರಲ್ಲ, ಹಾಗೆ ನೀವು ನಿಮ್ ಬೇಸಿಗೆ ರಜನ ಹೀಗೆ ಎಂಜಾಯ್ ಮಾಡಿದಿರಾ ಅಲ್ವಾ? ಇವತ್ತಿನ ಹಕ್ಕಿಯ ಬಳಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಚಿಲಿಪಿಲಿ ಚಿನ್ನರ ಬಳಗದ ಮಕ್ಕಳಾದ ನಾವು. ನಿರೂಪಕನಾಗಿ ನಾನು ಚಿರಾಗ್ ಪಿ ಶೆಟ್ಟಿ,
3: ನಾನು ಮನ್ವಿ ಗಿರೀಶ್,
4: ನಾನು ಲಾಸ್ಯ,
5: ನಾನು ಧನ್ವಿತಾ,
6: ನಾನು ನಿಶ್ಚಲ ರಕ್ಷಿತ್,
7: ನಾನು ಪ್ರಹ್ಲಾದ್,
8: ನಾನು ವಿರಾನ್ ಚಸ್ನಿಕ.
0: ನಮಗೆ ತರಬೇತಿ ನೀಡಿದವರು ಮಂಗಳಾ ಕೃಷ್ಣನ್ ಗಾಂಕಾರ್ ಮತ್ತು ಪೂರ್ಣಿಮಾ ಆರ್ ಬೋಗ್ಲೆ. ಓಕೆ, ಮತ್ತೆ ಸಿಗೋಣ.
1: ಟಾ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಮನದ ಮನೆಯ ಕಿಟಕಿಯನ್ನು ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸುವ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಿಸಿದೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.2.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಇದೀಗ 3 ಗಂಟೆ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ.
1: ಮನ್ ಚಾಹೇಗಿ.

ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರಿ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ಗೀತಾ ಪಾಲೇಕರ್. ಈಗ ಸಮಯ 5:40. ಯಕ್ಷಲಹರಿ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

0: ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೇ ಕೇಳಿ. ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
6: ಕೇಳಿ ಪ್ರಸಂಗ ಮಾತಂಗ ಕನ್ಯೆ.

0: ಉರುಳಾಡಿ ತಪ್ಪಿಸಿಕೊಂಡು ಬಾ ಅಪ್ಪ, ಒಮ್ಮೆ ಬಾ. ಅಮ್ಮನೆಂತೂ ಮೊದಲೇ ಆ ರಾಕ್ಷಸನ ತುತ್ತಾಗಿ ಹೊರಟೇ ಹೋದಳು. ಈಗ ನೀನು ಈ ದೈತ್ಯ ಬಾಹುಗಳಿಗೆ ಸಿಲುಕಿ ಆ ಗುಹೆಯಂತಿರುವ ಬಾಯಿಗೆ ಆಹಾರವಾದೆಯಾ ಜನಕ? ಆ ಕೊನೆ ಕ್ಷಣದಲ್ಲೂ ನಿನಗೆ ನನ್ನ ಮೇಲೆ ಅದೆಂಥ ಪ್ರೀತಿ! ತಾನು ಉಳಿಯುವುದಿಲ್ಲ ಎಂದು ತಿಳಿದ ನಂತರವು ಶಬರಿ, ನೀನು ಓಡು, ಬದುಕಿಕೋ, ಓಡು ಶಬರಿ, ಓಡು, ಇದೊಂದೇ ಮಾತು ನಿನ್ನ ಬಾಯಿಂದ ಬರುತ್ತಿತ್ತು ಅಂತ. ನನ್ನ ಪ್ರೀತಿಯ ಜನಕ, ಓ ಜನಕ,
1: ಜನ

ಜನಕ, ನನ್ನಮ್ಮ ಅರಿಷ್ಟೆ ಹೋದ ನಂತರ ನನಗೆ ತಂದೆಯೂ ನೀನೇ, ತಾಯಿಯೂ ನೀನೇ. ಅದೆಷ್ಟು ವರ್ಷ ಕಾಡಿನಲ್ಲಿ ಅಲೆಮಾರಿಗಳಂತೆ ಸುತ್ತಾಡಿದೆವು, ಇದ್ದುದರಲ್ಲೇ ತೃಪ್ತಿಪಟ್ಟೆವು, ಸಿಕ್ಕಿದ್ದನ್ನು ಹಂಚಿ ಉಂಡೆವು. ಆದರೂ ನಿನ್ನ ನನ್ನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಆದರೆ ಇಂದು ನನ್ನ ಕಣ್ಣೆದುರೇ ನಿನ್ನ ಅಳಿವು ನಡೆದೇ ಹೋಯಿತಲ್ಲ ಅಪ್ಪ, ನಾನೇನು ಮಾಡಲಿ ಏನು ಮಾಡಲಿ? ನನಗಿನ್ಯಾರು ಗತಿ? ಆ ದೇವನೆಂಬ ಒಬ್ಬ ಇದ್ದಾನೆ ಎಂದಾದರೆ ಅವನಿಗೇನು ಕುರುಡೆ? ನನ್ನ ಕಷ್ಟ ಅವನ ಮನಸ್ಸಿಗೂ ಒಪ್ಪಿಗೆಯಾಯಿತೇ? ಇನ್ನು ಮಗಳೇ ಶಬರಿ, ನೀನು ತಿಂದೆಯಾ, ನಿದ್ರಿಸಿದೆಯಾ ಎಂದು ಕೇಳುವವರು ಯಾರಿದ್ದಾರೆಪ್ಪ? ಅನಾಥೆಯಾದೆ, ತಬ್ಬಲಿ ಎನಿಸಿದೆ. ಮುಂದೆ ಒಂದು ದಿನ ನನಗೂ ಇದೇ ಗತಿ ಬರಲಿದೆಯಪ್ಪ. ಕ್ರೂರ ಮೃಗಗಳಿಗೋ, ಅಬ್ಬರಿಸಿ ಬರುವ ರಕ್ಕಸರಿಗೋ ಆಹಾರವಾಗಿ ನಾನು ನಿನ್ನ ಜೊತೆ ಬಂದೇ ಬರುತ್ತೇನೆ ಅಪ್ಪ. ಆ ದಿನ ಇನ್ನು ದೂರ ಇಲ್ಲ ಅಪ್ಪ, ಇಲ್ಲ. ಅಯ್ಯೋ ಅಯ್ಯೋ, ತಲೆ ಸುತ್ತುತ್ತಾ ಇದೆ ಅಮ್ಮಾ.

0: ನಾರಾಯಣ ನಾರಾಯಣ. ದೇವ, ಏನಿದು ನಿನ್ನ ಲೀಲೆ? ಸರ್ವಭೂತ ದಯಾಮಯನಾದ ನೀನು ಈ ಬಾಲೆಯ ಮೇಲೆ ಈ ರೀತಿ ನಿರ್ಧಯನಾಗುವುದೇ? ಛೆ, ಕೂಡದು ಕೂಡದು. ಚಿಕ್ಕ ಪ್ರಾಯದ ಈ ಬಾಲೆ ಭೀಕರವಾದ ಈ ಕಾಡಿನಲ್ಲಿ ತನ್ನನ್ನು ಕಾಯುವವರಿಲ್ಲ ಎಂದು ಅಳುತ್ತಾ ಅಳುತ್ತಾ ಮೂರ್ಛಿತಳಾಗಿ ಬಿದ್ದಿದ್ದಾಳೆ. ಅವಳನ್ನು ರಕ್ಷಿಸಬೇಕಾಗಿದೆ. ಈ ಕಡೆಗೆ ಸಾಗಿ ಬಂದೇ ಮಗು. ಏಳವ್ವ ಏಳು.
1: ಯಾರು ಯಾರು? ಅಯ್ಯೋ, ಹತ್ತಿರ ಬರಬೇಡಿ, ಹತ್ತಿರ ಬರಬೇಡಿ.
0: ಇಲ್ಲ ತಾಯಿ, ಹೆದರಬೇಡ. ನಾನು ಶ್ರೀ ಹರಿದಾಸನಾದ ನಾರದ ಮುನಿ. ರಾಕ್ಷಸರ ಮೋಸವೆಂದು ತಿಳಿದು ಹೆದರಬೇಡ. ಕಣ್ಣೀರನ್ನು ಒರೆಸು. ನಿನ್ನೆಲ್ಲಾ ಪರಿಸ್ಥಿತಿಯನ್ನು ತಿಳಿದೇ ಬಂದಿದ್ದೇನೆ. ಈ ಭೂಮಿಯಲ್ಲಿ ಸತ್ಯವಂತರಿಗೆ ಬರುವ ಕಷ್ಟಗಳು ಅಂದರೆ ಅದು ಜಗದ ಸರ್ವರಿಗೂ ಸಂಭವಿಸಿದ ಕಷ್ಟಗಳಂತೆ. ಆದರೆ ಅದರ ಪರಿಹಾರ ಎಂದರೆ ಸರ್ವರ ಸಮಸ್ಯೆಯ ಪರಿಹಾರವಂತೆ. ಹಾಗಾಗಿ ಗೋಳಿಡಬೇಡಮ್ಮ. ಎಲ್ಲರೂ ಕೈಬಿಟ್ಟ ಕಾಲಕ್ಕೆ ಆ ಕೈ ಹಿಡಿಯುವುದಕ್ಕೆ ದೇವರಿದ್ದಾನೆ ಎಂಬುದನ್ನು ಮರೆಯಬೇಡ. ಬಾ ನನ್ನೊಂದಿಗೆ ಬಾ. ನಿನ್ನ ಬದುಕಿಗೆ ಆಸರೆಯಾಗುವ ತಾಣವೊಂದನ್ನು ನಾನು ತೋರಿಸುತ್ತೇನೆ.
1: ಸ್ವಾಮಿ ನಾರದರೇ, ತಮ್ಮ ಬಗ್ಗೆ ಹೆಚ್ಚು ತಿಳಿದವಳಲ್ಲ ನಾನು. ಬಾ ಹೋಗೋಣ ಎಂದಿರಲ್ಲ. ಎಲ್ಲಿಗೆ ಎಲ್ಲಿಗೆ ಸ್ವಾಮಿ ಬರುವುದು? ನನ್ನಂತಹವಳಿಂದ ಯಾರಿಗೆ ಏನು ಉಪಯೋಗವಿದೆ ಸ್ವಾಮಿ? ನಾನೂ ಬದುಕುವುದಕ್ಕೆ ಯೋಗ್ಯಳೇ? ನತದೃಷ್ಟೆ ಸ್ವಾಮಿ, ನಾನು ನತದೃಷ್ಟೆ.
0: ಮಗು, ಉದ್ವೇಗಕ್ಕೆ ಒಳಗಾಗಬೇಡ. ಸುಮ್ಮನೆ ನನ್ನೊಂದಿಗೆ ಬಾ. ಅದು ದೂರದಲ್ಲಿ ಕಾಣಿಸುತ್ತಿರುವುದು ಮಹರ್ಷಿಗಳಾದ ಮತಂಗ ಋಷಿಗಳ ಆಶ್ರಮ. ವಸುಧಾವತ್ಸರಾದ ಆ ಮಹಾತ್ಮರು ನಿನ್ನನ್ನು ರಕ್ಷಿಸುತ್ತಾರೆ. ಅವರ ಸನ್ನಿಧಿಯಲ್ಲಿ ನಿನ್ನ ಕಷ್ಟವನ್ನು ಭಿನ್ನವಿಸಿಕೋ. ನಿನಗೆ ಮುಂದೆ ಶುಭವಾಗುತ್ತದೆ. ಬಾ,
1: ಸರಿ ಸ್ವಾಮಿ.
0: ಹೀಗೆ ಬಾ ಮಗು.
1: ಸರಿ ಸ್ವಾಮಿ, ನಡೆಯಿರಿ ನಡೆಯಿರಿ. ಮಹರ್ಷಿ ನಾರದರು ನನ್ನನ್ನು ಈ ಆಶ್ರಮದಲ್ಲಿ ಬಿಟ್ಟು ಹೋದರು. ಆದರೆ ಮಹಾಮುನಿಗಳಾದ ಮತಂಗರು ಇನ್ನೂ ಧ್ಯಾನ ಸ್ಥಿತಿಯಲ್ಲೇ ಇದ್ದಾರೆ. ಅವರು ಎಚ್ಚರಗೊಳ್ಳುವವರೆಗೂ ಅವರ ಪಾದದ ಬಳಿಯಲ್ಲೇ ಕುಳಿತು ಬೇಡಿಕೊಳ್ಳುತ್ತೇನೆ. ಓ

0: ಓ ಮಹಾತ್ಮರೆ, ಇದು ಬೇಡರ ಕುವರಿಯಾದ ಶಬರಿ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಿದ್ದಾಳೆ. ಒಮ್ಮೆ ಕಣ್ತೆರೆದು ನನ್ನನ್ನು ನೋಡಬಾರದೆ? ನನ್ನ ಗೋಳಿನ ಕಥೆಯನ್ನು ಕಿವಿ ತೆರೆದು ಕೇಳಬಾರದೆ? ಈ ಬದುಕೆಂಬ ಕಷ್ಟಗಳ ಕಾಡಿನಲ್ಲಿ ಅಲೆದು ಅಲೆದು ಬಸವಳಿದು ಬಂದು ಈ ಆಶ್ರಮವನ್ನು ಸೇರಿದ್ದೇನೆ. ಸುಖ ಶಾಂತಿ ಎಂದರೆ ಏನೆಂದೇ ತಿಳಿಯದ ನನ್ನ ಬದುಕಿನಲ್ಲಿ ಮೊದಲ ಬಾರಿಗೆ ಈ ಎಲೆಮನೆ ಶಾಂತಿಯ ಧಾಮವೆಂದು ಅನಿಸುತ್ತಾ ಇದೆ. ಕಣ್ತೆರೆಯಿರಿ, ನನ್ನನ್ನು ಅನುಗ್ರಹಿಸಿ. ನೀವು ಕಣ್ಣು ಮುಚ್ಚಿದರೆ ಇತರರ ಕಷ್ಟಗಳು ತಿಳಿಯುವುದಾದರೂ ಹೇಗೆ ಸ್ವಾಮಿ? ತನ್ನ ಉಳಿವಿಗಾಗಿ ಇತರರನ್ನು ಹರಿದು ಮುಕ್ಕುವ ಈ ಪ್ರಪಂಚವನ್ನೊಮ್ಮೆ ನೋಡಿ ಸ್ವಾಮಿ. ನನ್ನನ್ನು ಉಳಿಸುವುದಕ್ಕೆ ನೀವು ಸಮರ್ಥರು ಎಂದು ದೇವ ಮುನಿಗಳಾದ ನಾರದರು ನನಗೆ ತಿಳಿಸಿದ್ದಾರೆ. ನಿಮ್ಮ ಪ್ರೀತಿ ದಯಗಳು ನನಗೆ ಇದುವರೆಗೂ ನೀಗದ ಪ್ರೇಮ ಕ್ಷಾಮವನ್ನು ಅಳಿಸಿ ನನ್ನಂತಹ ಗತಿಹೀನಳಿಗೆ ಗತಿ ತೋರಿಸಲಿ ಸ್ವಾಮಿ. ಕಣ್ತೆರೆದು ನೋಡಿ. ಜಯ ಜಯ ಜಯ ಜಯ.
1: ಯಾರಿದು ಈಕೆ? ತಂದೆ ತಂದೆ ಎಂದು ಪಾದಗಳಲ್ಲಿ ಬಿದ್ದು ನಮಸ್ಕರಿಸುತ್ತಾ ಅಳುತ್ತಿದ್ದಾಳೆ. ಏಳು ಮಗಳೇ, ಧ್ಯಾನದಲ್ಲಿ ಆನಂದವಾಗಿದ್ದೆ. ಆ ಕಾಲಕ್ಕೆ ಆರ್ತ ಧ್ವನಿ ಅಂತರಾಳಕ್ಕೆ ಅರಿವಾಯಿತು. ಮನಸ್ಸು ಕಲಕಿ ಹೋಯಿತು. ಬಹಿರ್ಮುಖನಾಗಿ ವಾಸ್ತವವನ್ನು ಅರಿತುಕೊಂಡೆ. ಆಸರೆಯನ್ನು ಪ್ರೀತಿಯನ್ನು ಕರುಣೆಯನ್ನು ಬಯಸಿ ಬಂದವಳೆಂದು ತಿಳಿಯಿತು. ಯಾರು ಮಗಳೇ ನೀನು? ಏನು ನಿನ್ನ ಅಳಲು? ಹೇಳು, ಧೈರ್ಯವಾಗಿರು, ನಾನಿದ್ದೇನೆ. ಅಳಬೇಡ ಮಗಳೇ, ಅಳಬೇಡ.
0: ಅಬ್ಬಾ, ಅಂತೂ ಇಷ್ಟು ಕೇಳಿದಿರಲ್ಲ, ಸ್ವಲ್ಪ ಧೈರ್ಯ ಬಂತು ಸ್ವಾಮಿ. ನಾನು ವನವನ್ನ ಚರಿಸುವ ಕಿರಾತ ವರ್ಗದಲ್ಲಿ ಜನಿಸಿದವಳು. ಕ್ರೂರ ರಾಕ್ಷಸರ ಕ್ರೌರ್ಯಕ್ಕೆ ತುತ್ತಾಗಿ ನನ್ನ ರಕ್ಷಕರನ್ನು ಅಕಾಲದಲ್ಲಿ ಕಳೆದುಕೊಂಡೆ. ನನ್ನ 5ನೇ ವರ್ಷದ ಪ್ರಾಯದಲ್ಲಿ ಅವ್ವೆ ರಾಕ್ಷಸನಿಗೆ ಆಹಾರವಾಗಿ ಹೋದಳು. ನಂತರ ಆ ಕಾಡನ್ನೇ ತ್ಯಜಿಸಿ ಅಲೆದಾಟದ ಬದುಕನ್ನು ಸಾಗಿಸುವ ಹೊತ್ತಿಗೆ ಅದ್ಯಾವುದೋ ದೊಡ್ಡ ಗಾತ್ರದ ಕೈಗಳು ನನ್ನ ಅಪ್ಪನನ್ನು ತನ್ನೆಡೆಗೆ ಸೆಳೆದುಕೊಂಡವು. ನಾನು ನೋಡ ನೋಡುತ್ತಿದ್ದಂತೆ ದೊಡ್ಡ ಗವಿಯಾಕಾರದ ಬಾಯಿಯೊಳಗೆ ನನ್ನ ತಂದೆ ವಿಲ ವಿಲನೆ ಒದ್ದಾಡುತ್ತಾ ಒದ್ದಾಡುತ್ತಾ ಇನ್ನಿಲ್ಲವಾದ ಸ್ವಾಮಿ. ಈಗ ನಾನು ಅನಾಥೆಯಾಗಿದ್ದೇನೆ, ಗತಿಹೀನಳಾಗಿದ್ದೇನೆ. ಆದರೆ ನಾನು ಸಾಯಬಾರದಂತೆ ಬದುಕಬೇಕಂತೆ ನಾರದ ಮಹರ್ಷಿಗಳು ನನಗೆ ಈ ರೀತಿ ಹೇಳಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಸ್ವಾಮಿ. ನನಗೇನು ಬೇಡ, ಬದುಕಿಗೊಂದು ಆಸರೆ, ಇರಲೊಂದು ನೆಲೆ. ಕರುಣಿಸುವಿರಾ ಮುನಿಗಳೇ? ಧಮ್ಮಯ್ಯ, ನಿಮಗೆ ಧಮ್ಮಯ್ಯ.
1: ಇರಲಿ, ಸೈರಿಸಿಕೋ ಮಗಳೇ. ಕತೆ ಎಲ್ಲವನ್ನು ಹೇಳಿದೆ, ಆದರೆ ನಿನ್ನ ಹೆಸರೇನು? ತಂದೆ ತಾಯಿಯರ ಹೆಸರೇನು ಹೇಳುವೆಯಾ?
0: ಸ್ವಾಮಿ, ನನ್ನ ತಂದೆ ಬೇಡರ ಗುಂಪಿಗೆ ಒಡೆಯನಾಗಿದ್ದ ನ್ಯಗ್ರೋಧ, ತಾಯಿ ಅರಿಷ್ಟೆ. ಈ ದಂಪತಿಗಳಿಗೆ ಜನಿಸಿದ ಅನಿಷ್ಟ ಕಾರಣರಾದ ನಾನು ಶಬರಿ ಸ್ವಾಮಿ, ಶಬರಿ.
1: ನ್ಯಗ್ರೋಧ, ಅರಿಷ್ಟೆ, ಹಾ ಹಾ, ತಿಳಿಯಿತು ತಿಳಿಯಿತು. ಅಂದು ಆ ನಿನ್ನ ತಂದೆಗೆ ಅನುಗ್ರಹ ರೂಪವಾಗಿ ಚೂತಫಲವೊಂದನ್ನು ನೀಡಿದ್ದೆ. ಅದರ ಫಲವಾಗಿ ಜನಿಸಿದ ಶಬರಿ. ಒಂದರ್ಥದಲ್ಲಿ ನೀನು ನನ್ನ ಮಗಳೇ ಹೌದು. ಇನ್ನು ನಿನ್ನ ಕಣ್ಣೀರನ್ನು ಸುರಿಸಬೇಡ ಮಗಳೇ. ಇದೋ ನಿನ್ನ ಕಣ್ಣೀರನ್ನು ಒರೆಸಿದ್ದೇನೆ. ಸಮಾಧಾನ ಮಾಡಿಕೋ ಮಗಳೇ, ಸಮಾಧಾನ ಮಾಡಿಕೋ.
0: ಆಗಲಿ,

0: ಸ್ವಾಮಿ.
1: ಎದ್ದೇಳು ಮಗಳೇ ಎದ್ದೇಳು, ಎಂದಿಗೆ ನಿನ್ನನ್ನು ನನ್ನ ಮಗಳೆಂದು ನಾನು ಪರಿಗ್ರಹಿಸಿದೆನೋ. ನೀನಿನ್ನು ತಬ್ಬಲಿಯಲ್ಲ, ಅನಾಥೆಯಲ್ಲ, ಜನ್ಮದಾತರಿಲ್ಲ ಎಂಬ ದುಃಖವನ್ನು ಬಿಡು ಮಗಳೇ. ನಿನಗಿನ್ನು ತಂದೆ ತಾಯಿ ಒಡಹುಟ್ಟಿದ ಸೋದರ ಎಲ್ಲವೂ ನಾನೇ ಎಂದು ತಿಳಿ. ಯಾವುದಕ್ಕೂ ಸಂಕೋಚ ಪಡಬೇಡ. ಇದೇ ನಿನಗೆ ನಿತ್ಯ ಕೈಂಕರ್ಯಗಳ ತಾಣ. ಇದನ್ನು ಎಲೆಮನೆಯನ್ನು, ಗುರುಮನೆಯನ್ನು, ದೇವಮನೆಯನ್ನು, ಕರ್ಮ ಬೀಡು ಎನ್ನು, ಎಲ್ಲವೂ ಇದೇ ಎಂದು ತಿಳಿ. ವನವನ ಚರಿಪ ಬೇಡನ ಮಗಳು ಎಂದೇ ಅಲ್ಲ, ಈ ಹೀನ ಮನೋಸ್ಥಿತಿಯನ್ನು ತೊರೆ ಮಗಳೇ. ನೀನು ನನ್ನ ಮಗಳು, ಸಂಸ್ಕಾರಹೀನಳಾಗುವುದಕ್ಕೆ ನಾನು ಬಿಡುವೇನೆ? ಇಲ್ಲ ಇಲ್ಲ, ನಿನಗೆ ಅಗತ್ಯವಾದ ವಿದ್ಯೆಯನ್ನು, ಸಂಸ್ಕಾರಗಳನ್ನು ತಿಳಿಸಿ ಬೌದ್ಧಿಕವಾಗಿ ನಿನ್ನನ್ನು ಉನ್ನತಿಗೆ ಒಯ್ಯುತ್ತೇನೆ. ಅಂಜದೆ ಅಳುಕದೆ ನೀನು ಇಲ್ಲಿ ಇರು. ಈ ಆಶ್ರಮವೇ ನಿನಗಿನ್ನು ಆಡುಂಬೊಲ ಅಟ್ಟುಂಬೊಳ, ನಿನ್ನದೇ ಮನೆ ಎಂದು ತಿಳಿದು ಇಲ್ಲಿಯೇ ಇರು, ಎಲ್ಲವೂ ಒಳಿತಾಗುತ್ತದೆ ಮಗಳೇ.
0: ಸ್ವಾಮಿ, ನಿಮ್ಮ ಕರುಣೆಗೆ ಈ ಶಬರಿ ಜೀವಿತ ಪೂರ್ತಿ ಋಣಿಯಾಗಿರುತ್ತಾಳೆ. ನನ್ನನ್ನು ಹರಸಿ ಅನುಗ್ರಹಿಸಿ ಸ್ವಾಮಿ, ಅನುಗ್ರಹಿಸಿ.
1: ಏಳು ಕಂದ ಏಳು, ಎಲ್ಲ ಆ ದೇವನ ಆಟ, ಎಲ್ಲರಿಗೂ ಒಳ್ಳೆಯದಾಗುವುದು.
2: ಮೋಸದ ಸಂಚಿನಲ್ಲಬಹ

ನಿಷ್ಕಲ್ಮಶವಾದ ಸ್ನೇಹ ಪ್ರೀತಿ ಹೇಗೆ ಶಾಶ್ವತವಾಗಿ ಉಳಿದುಕೊಂಡು ಬರುತ್ತದೆ ಎಂಬುದಕ್ಕೆ ಈ ಜಟಾಯು ಮತ್ತು ಚಕ್ರವರ್ತಿ ದಶರಥರ ಸ್ನೇಹವೇ ಸಾಕ್ಷಿ. ಸ್ನೇಹಕ್ಕೆ ಜಾತಿ ಕುಲಗಳು ಎಂದು ತಡೆಗೋಡೆಯಾಗುವುದಿಲ್ಲ. ತದ್ರೀತಿಯಲ್ಲಿ ಜನ್ಮತಃ ಮಾನವ ಅರಸನಾದ ದಶರಥನಿಗೂ ಹುಟ್ಟಿನಿಂದ ಪಕ್ಷಿ ಜಾತಿಗೆ ಸೇರಿದ ನನಗೂ ಸ್ನೇಹ ಬೆಳೆಯಿತು. ಅದರ ಫಲರೂಪವಾಗಿ ಇಂದು ಪಂಚವಟಿಯಲ್ಲಿ ಅವನ ಸುಪುತ್ರನಾದ ರಾಮನ ಸೇವೆಯ ಅವಕಾಶ ಯಾಚಿಸದೆ ನನಗೆ ಸಿಗುವಂತಾಯಿತು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ವನವಾಸಿಯಾಗಿ ಪಂಚವಟಿ ಪ್ರದೇಶಕ್ಕೆ ಬಂದ. ಅಲ್ಲೇ ವಟವೃಕ್ಷದಲ್ಲಿ ವಾಸವಾಗಿದ್ದ ನನ್ನನ್ನು ನೋಡಿ ಏನನ್ನಿಸಿತೋ, ಪ್ರೀತಿ ತೋರಿದ, ಸ್ನೇಹ ಬಲಿಯಿತು. ಪರ್ಣಕುಟೀರದ ರಕ್ಷಕನಾಗಿ ರಾಮ ಭಾರಿಯಾದ ಸೀತೆಯ ರಕ್ಷಣೆಯ ಹೊಣೆ ಹೊತ್ತೆ. ಇಂದು ಆಹಾರಕ್ಕಾಗಿ ಸ್ವಲ್ಪ ದೂರ ಹೋಗಿದ್ದೇನೋ ಏನೋ. ಆ ಏನದು ಏನದು, ಸೀತಾಮಾತೆಯ ಆರ್ಥ ಧ್ವನಿ. ಹೌದು, ಆಕಾಶ ಮಾರ್ಗವಾಗಿ ಯಾವನು ರಾಕ್ಷಸ ಮಾತೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿ ಕೊಂಡೊಯ್ಯುತ್ತಿದ್ದಾನೆ, ಆ ದಾನವನನ್ನು ಬೆನ್ನಟ್ಟಿ ಹೋಗಿ ವಿಹಗ ಪಥದಲ್ಲಿ ಅವನನ್ನು ತಡೆಯುತ್ತೇನೆ.

0: ನಿಲ್ಲು ನಿಲ್ಲು, ಪರ್ಣ ಕುಟೀರದಲ್ಲಿ ಯಾರೂ ಇಲ್ಲದ ಸಮಯವನ್ನು ಸಾಧಿಸಿ ಅಬಲೆಯಾದ ನನ್ನವೇ ಸೀತಾದೇವಿಯನ್ನು ಒಯ್ಯುತ್ತಾ ಇದ್ದೀಯಲ್ಲ, ಯಾರು ನೀನು? ಹೀನ ರಾಕ್ಷಸನೇ, ಪರಧನ ಪರಸತಿಯರನ್ನು ಈ ರೀತಿ ಅಪಹರಿಸುತ್ತಿರುವ ನಿನ್ನಂತಹ ಹೇಳಿ ಬದುಕುವುದಕ್ಕೆ ಅರ್ಹನಲ್ಲ, ನಿನ್ನ ಪ್ರಾಣ ಹೇರುತ್ತೇನೆ, ಬಿಡು ಬಿಡು ಮಾತೆಯನ್ನು.
1: ನೀನಪ್ಪ ನನಗೆ ಬುದ್ಧಿ ಹೇಳುವುದಕ್ಕೆ ಬಾಕಿ ಇತ್ತು, ಯಾರೋ

0: ಯಾರು ಯಾವ ಕೆಲಸವನ್ನು ಮಾಡಬೇಕು ಅದನ್ನೇ ಮಾಡಬೇಕು. ನಾನು ಸಾಮಾನ್ಯ ಎಂದು ಭಾವಿಸಬೇಡ. ರಾವಣೋ ಲೋಕ ರಾವಣ, ತಿಳಿದುಕೋ ತಿಳಿದುಕೋ. ನನ್ನನ್ನು ತಡೆಯುವ ಛಲವಿದ್ದರೆ ತಡೆಯೋ ತಡೆ ನೋಡೋಣ.
1: ಓಹೋ, ರಾವಣೋ ಲೋಕ ರಾವಣ, ಹಿಂದಿನ ಜನ್ಮಕ್ಕೆ ಗೊತ್ತು
0: ಏನು
1: ಗೊತ್ತು? ಶ್ರೀ ಜಗದಲ್ಲಣ ಎಂದು ಮೆರೆಯುವವ ನೀನು ಎಂಬುದನ್ನು ನಾನು ಬಲ್ಲೆ. ಆದರೆ ಅದರ ಜೊತೆಗೆ ಪತನ ಕಾರಕವಾದ ಕಾರ್ಯಗಳನ್ನು ಮಾಡಿ ಪಾತಕಿ ಎಂಬುದನ್ನು ತಿಳಿದಿದ್ದೇನೆ. ಅದಕ್ಕೆ ಪೂರಕವಾಗಿ ನನ್ನ ಕಣ್ಣೆದುರೆ ಸೀತಾಪಹಾರ ಮಾಡುತ್ತಾ ಇದೀಯಾ? ಇದು ನಿನ್ನ ವಿಹಗ ಪಥಕ್ಕೆ ಅಡ್ಡವಾಗಿ ರೆಕ್ಕೆಯನ್ನು ಹರಡಿ ನಿಂತಿದ್ದೇನೆ. ಸಾಧ್ಯವಾದರೆ ನನ್ನನ್ನು ಎದುರಿಸು, ಇಲ್ಲವಾದರೆ ಮಾತೆಯನ್ನು ನನಗೊಪ್ಪಿಸು. ಎರಡು ಅಲ್ಲದೆ ಹೋದರೆ ನನ್ನ ರೆಕ್ಕೆಯ ಹೊಡೆತಕ್ಕೆ ಸಿಕ್ಕಿ ಸತ್ತೇ ಹೋಗು. ಮೂರು ಲೋಕವನ್ನು ಗೆದ್ದವನಿಗೆ ಈ ಹುಲು ಪಕ್ಷಿಯೊಂದು ಲೆಕ್ಕವೇ? ನನ್ನ ಶಕ್ತಿ ಕಾರ್ಯವ್ಯಾಪ್ತಿ ಪರಾಕ್ರಮಗಳ ಬಗ್ಗೆ ಮಾಂಸ ತಿನ್ನುವ ನಿನ್ನಿಂದ ನನಗೆ ಪ್ರಮಾಣ ಪತ್ರದ ಅಗತ್ಯವಿಲ್ಲ. ಒಂದು ವೇಳೆ ಯುದ್ಧವೇ ಮಾಡುವುದಿದ್ದರು ಯಾರು ಯಾರಲ್ಲಿ ಹೋರಾಟ ನಡೆಸುವುದೆಂದು ತಿಳಿಯಬೇಕಲ್ಲ. ನನ್ನ ಶಕ್ತಿ ಆಯುಧದ ಒಂದು ಪೆಟ್ಟಿಗೆ ನಿನ್ನ ತಲೆ ಕತ್ತರಿಸಿ ಭೂಮಿಗೆ ಬಿದ್ದಿತು. ಹಾಗಾಗಿ ವಿಜಯದ ಆಶೆಯನ್ನು ಬಿಟ್ಟು ನಿನ್ನ ನಿಜ ಕಾಯಕ ಏನುಂಟೋ ಅದು ಮಾಡು. ಸುಮ್ಮನೆ ಈ ಮನುಷ್ಯರ ರಾಕ್ಷಸರ ವ್ಯವಹಾರಕ್ಕೆ ಮೂಗು ತೋರಿಸಿದೆ ಆದರೆ ಕೊಕ್ಕು ಕತ್ತರಿಸಿ ಏನೋ ಜತನ ಜತನ.
2: ಸತ್ಯ ನ್ಯಾಯಗಳು ಜಾತಿಗೊಂದು ಎಂದು ತಿಳಿದ ಮೂಢ ನಿನ್ನಲ್ಲೇನೋ ಮಾತು. ಸಾಧ್ಯವಾದರೆ ಈ ಜಟಾಯುವನ್ನು ಗೆಲ್ಲು ನೋಡೋಣ.
0: ನಿನ್ನ ಯುದ್ಧ

0: ಅಭೋ, ಏನು ಪರಾಕ್ರಮ, ಏನು ಪರಾಕ್ರಮ! ಈತನ ರೆಕ್ಕೆಗಳ ಹೊಡೆತದಿಂದ ಉಸಿರುಗಟ್ಟುತ್ತಾ ಇದೆ. ಒಂದೆಡೆಯಲ್ಲಿ ಪುಷ್ಪಕ ವಿಮಾನವನ್ನು ಸ್ಥಿರವಾಗಿಸಬೇಕು, ಸೀತೆಯನ್ನು ಬಿಡಕೂಡದು, ಜೊತೆಗೆ ಇವನೊಡನೆ ಕಾದಬೇಕು. ಸಾಧ್ಯವಾಗುತ್ತಿಲ್ಲ. ಇನ್ನು ಹೀಗಲ್ಲ, ಏಯ್ ಪಕ್ಷಿ ರಾಜ,
1: ಏನೋ
0: ಸಾಕು ಸಾಕು, ಎಷ್ಟು ಕಾಲ ಹೀಗೆ ಸೆಣಸುವುದು ನೋಡು. ಒಂದು ವೇಳೆ ನಾನೇ ಸೋತರು, ಈ ಸೀತೆಯನ್ನು ನಾನು ಬಿಟ್ಟೆ ಎಂದಾದರೆ ಆಕೆ ಭೂಮಿಗೆ ಬಿದ್ದು ಸತ್ತೇ ಹೋಗುತ್ತಾಳೆ.
1: ನಿನ್ನ ಮುಸುಳಿಗೆ ಗೊತ್ತೇನು ಪಾಪಿ, ಅಬದ್ಧ ನುಡಿಯಬೇಡ,
0: ಸಿಟ್ಟಾಗಬೇಡವು. ಈ ಜಗಳಕ್ಕೆ ಒಂದು ಅಂತ್ಯ ಕಾಣಬೇಕು. ಅದಕ್ಕಾಗಿ ಒಂದು ಉಪಾಯ ಮಾಡೋಣ. ನಾವು ನಮ್ಮ ಮರ್ಮಸ್ಥಾನಗಳನ್ನು ಅರಿತುಕೊಂಡು ಯುದ್ಧ ಮಾಡೋಣ. ಅವರವರ ರಕ್ಷಣೆ ಅವರವರಿಗೆ. ಹೇಗೆ ಆದೀತೋ?
1: ಆಯ್ತು, ನನಗಂತೂ ತಾಯಿಯ ರಕ್ಷಣೆಯೇ ಮುಖ್ಯ.
0: ನೋಡು, ನನ್ನ ಜೀವ ಅಡಗಿರುವ ಮರ್ಮಸ್ಥಾನ ಉಂಗುಷ್ಟದಲ್ಲಿ, ನಿನ್ನದು ಎಲ್ಲಿ?
1: ಹಕ್ಕಿ ಪಕ್ಷಿಗಳ ಜಾತಿಗೆ ರೆಕ್ಕೆ ಬಲ, ರೆಕ್ಕೆ ಅಡಿಯೇ ಮರ್ಮ.

0: ಹಿಡಿದ ಖಡ್ಗದಿಂದ ನಿನ್ನ ರೆಕ್ಕೆಗೆ ಬಲವಾಗಿ ಘಾತಿಸಿದ್ದೇನೆ. ಸತ್ತೇನೆ ಹೋಗು ಪಾಪಿ.
1: ಬಿದ್ದೆ. ಅಯ್ಯೋ ಅಯ್ಯೋ ಅಮ್ಮ, ವರವಿತ್ತೀಯ ತಾಯಿ, ಆಗಲಮ್ಮ, ಶ್ರೀರಾಮಚಂದ್ರನ ದರ್ಶನ ಆಗುವ ತನಕ ಹೀಗೇ ಬದುಕಿರುತ್ತೇನೆ. ರಾಮ

0: ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ. ಎಷ್ಟು ಅರ್ಥಪೂರ್ಣವಾಗಿ ಅಂದು ಗುರುಗಳಾದ ಪೂಜ್ಯ ವಿಶ್ವಾಮಿತ್ರರು ನನ್ನನ್ನು ಎಚ್ಚರಿಸಿದರು. ರಾಮ, ನಿನ್ನ ಬದುಕು ನಿನಗಾಗಿಯಲ್ಲ, ಪ್ರಜಾಹಿತಕ್ಕಾಗಿ. ಕರ್ಮ ಸಾಕ್ಷಿಯಾದ ನಿನ್ನ ವಂಶದ ಮೂಲ ಪುರುಷ ಭಗವಾನ್ ಸೂರ್ಯನಾರಾಯಣ ಪೂರ್ವ ದಿಕ್ಕಿನಲ್ಲಿ ಮೂಡಿ ಕಾರ್ಯ ಆರಂಭಿಸಿದ್ದಾನೆ. ನರಶಾರ್ದೂಲನಾದ ನೀನು ಏಳು, ಕರ್ತವ್ಯವೇ ನಿನ್ನ ಆಹ್ನಿಕವಾಗಲಿ, ಉತ್ತಿಷ್ಟ ಉತ್ತಿಷ್ಟ ಎಂದರು. ಅದೇ ಗುರುಪದೇಶದಂತೆ ನಡೆದ ನಾನು ಕರ್ತವ್ಯ ಪಾಲನೆಗೆಂದೇ ವನವಾಸಿಯಾದೆ, ಸಿಂಹಾಸನವನ್ನು ತೊರೆದೆ. ಶೋಷಿತರ ದೀನರ ಬದುಕಿನ ಏಳ್ಗೆಯನ್ನೇ ನನ್ನ ಬಾಳಿನ ಗುರಿಯಾಗಿಸಿಕೊಂಡೆ. ರಾಕ್ಷಸ ವಿರೋಧಿ ಎನಿಸಿದೆ. ಪರ್ಯಾಯವಾಗಿ ವಿಧಿ ನಮಗೊದಗಿಸಿದ ಕಷ್ಟವೋ ಎಂಬಂತೆ ಪಂಚವಟಿಯಲ್ಲಿ ನನ್ನ ಸೀತೆ ಅಪಹೃತಳಾದಳು. ಏನಾದಳೋ, ಎಲ್ಲಿಗೆ ತೆರಳಿದಳೋ ಒಂದೂ ತಿಳಿಯದೆ ಅನುಜ ಲಕ್ಷ್ಮಣನೊಂದಿಗೆ ಸೀತೆಗಾಗಿ ಅರಸಿದೆವು. ಆಕೆಯ ಸುಳಿವೇ ಇಲ್ಲ. ಹಾಗೆ ದಕ್ಷಿಣಾಭಿಮುಖವಾಗಿ ಬರುತ್ತಿರಬೇಕಾದರೆ, ಓ ಏನದು, ಯಾವುದೋ ದೀರ್ಘದೇಹಿಯಾದ ಪಕ್ಷಿಯೊಂದು ಜೀವ ಮಾತ್ರ ಉಳಿಸಿಕೊಂಡು ಮಿಸುಕಾಡುವಂತೆ ಕಾಣುತ್ತಿದೆಯಲ್ಲ. ಹಾಗೆ ಹತ್ತಿರ ಬಂದು ನೋಡಿ, ಅಯ್ಯೋ ನಮ್ಮ ಜಟಾಯು, ಅಯ್ಯೋ ಮಹಾತ್ಮ, ಏನಾಯ್ತಪ್ಪ, ಯಾಕೆ ಹೀಗೆ ಬಿದ್ದಿದ್ದೀಯ, ನಿನ್ನ ರೆಕ್ಕೆಗಳು ಎಲ್ಲಿ ಹೋದವು, ಹೇಳಪ್ಪ ಹೇಳು. ಹೌದು, ತೀವ್ರವಾದ ರಕ್ತ ಸ್ರಾವದಿಂದ ಶಕ್ತಿಗುಂದಿ ಮಾತನಾಡಲೂ ಆಗದೆ ಒದ್ದಾಡುತ್ತಿದ್ದಾನೆ. ಲಕ್ಷ್ಮಣ ತಂದ ಸಿಹಿ ನೀರನ್ನು ಮುಖಕ್ಕೆ ಚಿಮ್ಮಿ ಸ್ವಲ್ಪ ಕುಡಿಸಿದ್ದೇನೆ. ಹಾ, ಈಗ ಹೇಳಪ್ಪ ಹೇಳು. ಇದೋ ನಿನ್ನ ಶಿರವನ್ನು ನನ್ನ ಮಡಿಲಿನಲ್ಲಿರಿಸಿ ಕಿವಿಯನ್ನು ನಿನ್ನ ಕೊಕ್ಕಿಗೆ ಸಮೀಪ ತಂದಿದ್ದೇನೆ. ಹೇಳಬೇಕೆಂದಿರುವುದನ್ನು ಹೇಳು ಹೇಳು ಜಟಾಯು.
1: ರಾಮ ರಾಮ, ಸೀತಾ ಮಾತೆಯನ್ನು ಲಂಕಾಧಿಪ ರಾವಣ ಅಪಹರಿಸಿದ್ದಾನೆ. ಆತನೇ ನನ್ನನ್ನು ಈ ರೀತಿ ಮೋಸದಿಂದ ಘಾತಿಸಿದ್ದಾನೆ. ರಾಮ ರಾಮ.
0: ಹಾ ರಂಗನಾಥ, ಏನಪ್ಪ ಇದು, ಸಜ್ಜನರಿಗೆ ಸತ್ಯವಂತರಿಗೆ ಈ ರೀತಿಯ ಅಂತ್ಯವೇ? ಸತ್ಯಾತ್ಮನಾಗಿ ನಮಗಾಗಿ ಹೋರಾಡಿದ ಪ್ರಾಣವನ್ನೇ ತೆತ್ತ ಈ ಖಗರಾಜ ನಮ್ಮಯ್ಯ ದಶರಥ ಮಹಾರಾಜರ ಸ್ನೇಹಿತ, ತಂದೆಯ ಸಂಸ್ಕೃತ

ಸೌಭಾಗ್ಯ ಮಾಡುವ ಭಾಗ್ಯ ತಪ್ಪಿ ಹೋದರೆ ಏನಂತೆ? ಈತನು ನನಗೆ ಪಿತೃ ಸಮಾನನೇ ತಾನೆ. ಚಿತೆಯನ್ನು ಸಿದ್ಧಪಡಿಸಿದೆವು. ಲಕ್ಷ್ಮಣ ಹುಡುಕಿ ತಂದ ಜಟಾಯುವಿನ ದೇಹದಿಂದ ಬೇರ್ಪಟ್ಟ ಛಿದ್ರವಾಗಿ ಬಿದ್ದ ರೆಕ್ಕೆಯ ತುಂಡನ್ನು ಚಿತೆಯಲ್ಲಿರಿಸಿ ದಹಿಸಿದೆವು. ಹತ್ತಿರದ ನದಿಯಲ್ಲಿ ಮಿಂದು ಜಲತರ್ಪಣ ಅಶ್ರುತರ್ಪಣ ಎರಡನ್ನೂ ಸಲ್ಲಿಸಿದೆವು. ಅಗಲಿದ ದಿವ್ಯಾತ್ಮಕ್ಕೆ ಸದ್ಗತಿಯಾಗಲಿ ಎಂದು ಪ್ರಾರ್ಥಿಸಿದೆವು. ಚಿಂತಿಸುತ್ತಾ ಕುಳಿತುಕೊಳ್ಳುವುದಲ್ಲ, ಆತನೇ ಹೇಳಿದನಲ್ಲ, ಸೀತಾನ್ವೇಷಣೆಗಾಗಿ ಮುಂದುವರಿಯೋಣ. ಹೀಗೆ ಮುಂದುವರಿಯುತ್ತಾ ಇದ್ದೇವೆ. ಹಾ, ಏನದು ಏನದು, ನಾವಿಬ್ಬರು ಯಾವುದೋ ಬಾಹುಬಂಧನದಲ್ಲಿ ಸಿಕ್ಕಿ ಎಳೆಯಲ್ಪಡುತ್ತಾ ಇದ್ದೇವಲ್ಲ. ತಮ್ಮ ಲಕ್ಷ್ಮಣ, ಆ ಕೈಗಳನ್ನು ಹಾಗೆ ಕಡಿದು ಚೆಲ್ಲಿಬಿಡು, ನಾನು ಇನ್ನೊಂದು ಕೈಯನ್ನು ಕತ್ತರಿಸಿ ಹಾಕುತ್ತೇನೆ. ಏನಿದು ವಿಚಿತ್ರ, ಬಾಹುಗಳನ್ನು ಕತ್ತರಿಸಿದ ಕ್ಷಣ ಅದರ ಮೂಲದಿಂದಲೇ ಕೂಗೊಂದು ಕೇಳಿಸಿತು. ಅಯ್ಯ ಮಹಾತ್ಮರೇ, ನೀವು ಕತ್ತರಿಸಿದ ಕೈಗಳನ್ನು ಅದರ ಮೂಲದಲ್ಲಿರುವ ದೇಹವನ್ನು ಸುಟ್ಟು ಬಿಡಿ ಎಂಬ ಹಾಗೆ. ಹಾಗೆ ಮಾಡಿದಾಗ ಆ ಚಿತೆಯಿಂದ ಮೇಲೆದ್ದ ಗಂಧರ್ವನೊಬ್ಬ ತನ್ನ ವಿಚಾರಗಳನ್ನು ತಿಳಿಸಿದ. ವಿಶ್ವಾವಸು ನಾಮಕನಾದ ಆತ ಸ್ಥೂಲಶಿರ ಮುನಿಗಳನ್ನು ಅಪಹಾಸ್ಯ ಮಾಡಿ ಶಾಪಗ್ರಸ್ತನಾಗಿ ರಾಕ್ಷಸನಾದನಂತೆ. ನಂತರ ಇಂದ್ರನ ವಜ್ರಾಘಾತಕ್ಕೆ ಬಲಿಯಾಗಿ ಕಬಂಧನೆನಿಸಿದನಂತೆ. ಈ ರೀತಿ ದೇಹವಿಲ್ಲದೆ ಬಾಹುಗಳಿಂದಲೇ ಆಹಾರವನ್ನು ಸಂಗ್ರಹಿಸಿ ತಿನ್ನುವ ಹೀನ ಸ್ಥಿತಿಗೆ ಬಂದನಂತೆ. ಶಾಪ ವಿಮೋಚನೆಯಾದ ನಂತರ ಮುಂದೆ ಇದೇ ಪಥದಲ್ಲಿ ಸಾಗಿದರೆ ವೃದ್ಧ ಮಾತೆ ಶಬರಿಯ ದರ್ಶನ ನಿಮಗಾಗುತ್ತದೆ, ಆಕೆಯಿಂದ ನಿಮಗೆ ಮುಂದೆ ಮಾರ್ಗದರ್ಶನವಾಗುತ್ತದೆ ಎಂದು ಸೂಚಿಸಿದ ಅಂಬರ ಪಥದಲ್ಲಿ ಮಾಯವಾದ. ಒಮ್ಮೆ ಸಜ್ಜನ ಜಟಾಯುವಿನ ಅಂತ್ಯಕ್ರಿಯೆ, ಈಗ ಈ ಶಾಪಗ್ರಸ್ತನ ವಿಮೋಚನೆ. ನಡೆಯಲಿ ನಡೆಯಲಿ, ಮುಂದುವರಿಯೋಣ.

ಕಾಲ ಎಂಬುದು ಯಾರನ್ನೂ ಕಾಯುವುದಿಲ್ಲ, ಯಾರ ಅನುಮತಿಯನ್ನೂ ಆಣತಿಯನ್ನೂ ಲೆಕ್ಕಿಸುವುದೂ ಇಲ್ಲ. ಅದು ತನ್ನ ಪಾಡಿಗೆ ತಾನು ಸಾಗುತ್ತಾ ಇರುತ್ತದೆ. ಕಾಲ ಕಳೆಯಿತು, ಮಳೆಯಾಯಿತು, ಬೆಳೆಯಾಯಿತು, ಶಬರಿಯ ಶರೀರಕ್ಕೆ ಮುಪ್ಪೂ ಆವರಿಸಿತು, ಚರ್ಮ ಸುಕ್ಕುಗಟ್ಟಿತು, ಬಾಯೊಳಗಿನ ಹಲ್ಲೂ ಉದುರಿತು. ಆದರೆ ಗುರುಗಳು ಅಂದು ಹೇಳಿದ ಮಾತು ಮಾತ್ರ ಮನಸ್ಸಿನಲ್ಲಿ ಅಳಿಯದೇ ಉಳಿದಿದೆ. ಕನಸಿನಲ್ಲಿ ನಾ ಕಂಡ ಆ ಬಡಗು ದಿಕ್ಕಿನ ಪ್ರಕಾಶ, ಹೌದು, ಅದನ್ನು ಕಂಡ ನಾನೇ ಧನ್ಯಳು, ನಾನೇ ಧನ್ಯಳು. ಮರ್ತ್ಯರಳುವಿಗೆ ಕೊನೆಯ ತರೆ ಜಗಕರ್ತನುದಯದ ಕಾಣ್ಕೆ ಇದು. ಮುಂದೆ ಜಗತ್ತಿಗೆ ಒಳಿತಾಗುತ್ತದೆ. ಭೂಮಿಯಲ್ಲಿ ಆರ್ತರ, ದೀನರ, ಶಾಪಗ್ರಸ್ತರ ಅಳುವನ್ನು ಕೊನೆಗಾಣಿಸುವುದಕ್ಕಾಗಿ ಆ ಶ್ರೀಮನ್ನಾರಾಯಣ ಉತ್ತರದ ಆ ದಿಶೆಯಲ್ಲಿ ಅವತರಿಸಿದ್ದಾನೆ. ಇನ್ನು ನಾನಿರುವ ಅಗತ್ಯ ಇಲ್ಲ ಎಂದು ಆ ಪುಣ್ಯಜೀವಿಗಳಾದ ಗುರು ಮತಂಗರು

0: ದೇಹ ತ್ಯಾಗ ಮಾಡಿಬಿಟ್ಟರು. ಆಗಲೂ ನಾನು ಕೇಳಿದ್ದೆ, ನನಗೆ ಆ ಪುಣ್ಯಮೂರ್ತಿಯಾದ ದೇವನನ್ನು ಕಾಣುವ ಭಾಗ್ಯ ಉಂಟೇ? ಕೀಳು ಜನ್ಮದಲ್ಲಿ ಜನಿಸಿದ್ದೇನೆ, ಈ ಅಲ್ಪಳಿಗೆ ದೇವನೂ ಬೇಡರಂತೆ ಕಂಡರೆ ನಾನೇನು ಮಾಡಲಿ ಎಂದೆ. ಆಗವರು, ದೇವಭಾವಕ್ಕೆ ಮೇಲು ಕೀಳು ಬಡವ ಬಲ್ಲಿದ ಎಂಬ ಭೇದ ಇಲ್ಲ, ನಿನ್ನ ಮನದಲ್ಲಿ ಮೂಡಿದ ಆ ಬೇಡ ರೂಪಿನಲ್ಲೇ ದೇವ ಕಾಣಿಸಿಕೊಳ್ಳುತ್ತಾನೆ, ಆದರೆ ಕಾಯಬೇಕು ಎಂದರು. ಅಂದಿನಿಂದ ಬಡಗು ದಿಕ್ಕು ನನಗೆ ಪ್ರಿಯ ದಿಕ್ಕು ಎನಿಸಿತು. ಎಂದಿಗೆ ಆ ದೇವ ಬರುತ್ತಾನೋ ಎಂದು ಕಾದೆ ಕಾದೆ ಕಾದೆ, ಆದರೆ ಅವನು ಮಾತ್ರ ಬರಲೇ ಇಲ್ಲ. ಇಂದು ಬಂದಾನು, ನನ್ನ ದೇವ ನಾಳೆ ಬಂದಾನು ಎಂದು ಕಾಯುತ್ತಾ ಇದ್ದೇನೆ. ಕಾಯುವಿಕೆಗಿಂತನ್ಯ ತಪವು ಬೇರಿಲ್ಲ.
1: ಕಬಂಧನಿಂದ ಬೀಳ್ಗೊಂಡು ಕಾಡಿನ ಹಾದಿಯಲ್ಲೇ ಮುಂದುವರಿಯುತ್ತಾ ಬಂದೆವು. ನಡೆದು ನಡೆದು ದೇಹ ಆಯಾಸಗೊಂಡಿದೆ. ಇಲ್ಲೇ ಪಕ್ಕದಲ್ಲಿ ಚಿಕ್ಕ ಗುಡಿಸಲು, ಶುದ್ಧ ವಾತಾವರಣ, ಏನೋ ಒಂದು ಆತ್ಮೀಯ ಸೆಳೆ ನನ್ನನ್ನು ಆ ಕಡೆಗೆ ಸೆಳೆಯುತ್ತಾ ಇದೆ. ಸರಿ, ಅಲ್ಲಿಗೆ ಹೋಗಿ ಹಸಿವು ತೃಷೆಗಳನ್ನು ಕಳೆದು ಮತ್ತೆ ಮುಂದುವರಿಯೋಣ.
0: ಯಾರದು? ಯಾರು? ಅಯ್ಯೋ ಅಯ್ಯೋ ಅಯ್ಯೋ, ಬಿದ್ದೆ ಬಿದ್ದೆ ಬಿದ್ದೆ ಬಿದ್ದೆ. ಸ್ವಲ್ಪ ಹೊಸ್ತಿಲು ಎತ್ತರವಾಯಿತೋ ಏನೋ, ದಾಟಿ ಬಿದ್ದು ಬಿಟ್ಟೆ. ಯಾವ ಜನ್ಮದಲ್ಲಿ ಯಾರಿಗೆ ಅಡ್ಡಕಾಲು ಹಾಕಿ ಬೀಳಿಸಿದ್ದೇನೋ ಯಾರಿಗೆ ಗೊತ್ತು.
1: ಅಜ್ಜಿ ಅಜ್ಜಿ, ಏಳಜ್ಜಿ, ಯಾಕಿಷ್ಟು ಧಾವಂತ? ಏಳು ಏಳು, ಬಾ ಇಲ್ಲಿಗೆ ಬಾ, ಕುಳಿತುಕೋ, ಸಾವರಿಸಿಕೋ ಅಜ್ಜಿ.
0: ಹಾ, ನೀವು ಯಾರು? ನೀವು

0: ಬನ್ನಿ ಬನ್ನಿ, ಒಳಗೆ ಬನ್ನಿ. ಬಡವಳ ಮನೆ, ಕುಳ್ಳಿರಿಸುವುದಕ್ಕೆ ಪೀಠೋಪಕರಣಗಳಿಲ್ಲ. ಇರುವುದರಲ್ಲೇ ಒಂದು ಒಳ್ಳೆಯ ದರ್ಬೆ ಹಾಸನ್ನು ಹಾಸಿದ್ದೇನೆ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ.
1: ಏನು ತಾಯಿ?
0: ನನ್ನ ಮನಸ್ಸಿನಲ್ಲಿ ಅಂದು ಮೂಡಿದಂತಹ ಚಿತ್ರ, ನೀಲಬಾನಿನ ಬಣ್ಣ, ಕಟ್ಟಿದ ನೀಳ ಜಡೆ, ಬಿಲ್ಬಾಣ, ವಲ್ಕಲ, ಶಾಂತ ಪ್ರಸನ್ನ ಮೂರುತಿ, ನನ್ನ ದೇವ ಇವನೇ, ಇವನೇ ನನ್ನ ದೇವ.
1: ಏನಾಯ್ತಜ್ಜಿ?
0: ಆ ಏನಂದೆ? ಅಯ್ಯೋ ನನ್ನ ಮರೆವಿಗಿಷ್ಟು, ಎಷ್ಟು ದೂರದಿಂದ ಬಂದಿರೋ, ಎಷ್ಟು ಹಸಿದಿದ್ದೀರೋ, ಬಳಲಿದ್ದೀರೋ, ಒಂದನ್ನು ವಿಚಾರಿಸದೆ ನೋಡುತ್ತಾ ನಿಂತು ಬಿಟ್ಟೆ. ಛೆ, ಹೀಗೆ ಬನ್ನಿ, ಕೈಕಾಲು ಮುಖ ಎಲ್ಲ ತೊಳೆದುಕೊಂಡು ಆಯಾಸ ಪರಿಹಾರ ಮಾಡಿಕೊಳ್ಳಿ. ಇದು ಸೋರೆ ಬುರುಡೆಯಲ್ಲಿ ನೀರನ್ನು ತಂದಿಟ್ಟಿದ್ದೇನೆ. ಹಾಸಿದ ಹುಲ್ಲು ಹಸೆಯಲ್ಲಿ ಕುಳಿತುಕೊಳ್ಳಿ.
1: ಆಯ್ತಜ್ಜಿ, ನಿನ್ನ ಎಲ್ಲ ಉಪಚಾರಗಳನ್ನು ಸ್ವೀಕರಿಸಿದ್ದೇವೆ. ನಮ್ಮನ್ನು ಇಷ್ಟು ಉಪಚರಿಸಿ ನೀನು ಮಾತ್ರ ನಿಂತೇ ಇದ್ದೀಯಲ್ಲ ತಾಯಿ, ನೀನು ಕುಳಿತುಕೋ.
0: ಹೌದು, ಯಾಕೆ ಹೀಗೆ? ಅಲ್ಲ, ನಿಮ್ಮನ್ನು ಕಂಡಾಗ ಏನೋ ಒಂದು ಹೇಳಲಾಗದ ಸಂತೋಷ ನನಗೆ, ಉದ್ವೇಗ ಮಾತೇ ಹೊರಡುತ್ತಿಲ್ಲ. ನೀವು ಯಾರು? ನೀವು ಏನು ಬಂದಿರಿ, ಹೇಳಬಹುದೇ?
1: ತಾಯಿ, ನಾವೀರ್ವರು ಅಯೋಧ್ಯೆಯ ಅರಸುಕುಮಾರರು. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಿಗಳಾಗಿದ್ದೇವೆ. ಇವನು

0: ನನ್ನ ತಮ್ಮ ಲಕ್ಷ್ಮಣ.
1: ಇವನು ಲಕ್ಷ್ಮಣ?
0: ಹೌದು ತಾಯಿ.
1: ಅಂದರೆ ನೀನು ರಾಮ? ರಾಮ?
0: ಹೌದು ತಾಯಿ, ನಾನೇ ರಾಮ. ದಶರಥಾತ್ಮಜ ರಾಮ, ಅಯೋಧ್ಯ ರಾಮ.
1: ರಾಮ ರಾಮ ರಾಮ, ಧನ್ಯೇ ಧನ್ಯ ಶಬರಿ, ನಿನ್ನ ಬದುಕು ಸಾರ್ಥಕವಾಯಿತು, ಪಾವನವಾಯಿತು. ಇಷ್ಟು ಕಾಲ ರಾಮ ಬರುತ್ತಾನೆ ಬರುತ್ತಾನೆ ಎಂದು ಕಾದು ಕುಳಿತುದಕ್ಕೆ ಫಲ ದೊರೆಯಿತು ದೊರೆಯಿತು. ಜಯ ಜಯ ರಾಮ ರಾಮ, ನಮಸ್ಕಾರ, ಇದೋ ಉದ್ದಂಡ ನಮಸ್ಕಾರ.
0: ತಾಯಿ, ಹಾಗಾದರೆ ನೀನು ಶಬರಿ ತಾಯಿ, ನನ್ನಿಂದ ಹಿರಿಯಳು, ನಾನು ನಿನಗೆ ನಮಸ್ಕರಿಸಬೇಕು. ಇದೋ ನಿನಗೂ ರಾಮನ ವಂದನೆಗಳು.
1: ಇಲ್ಲಪ್ಪ, ನೀನು ನನ್ನ ದೇವ, ನೀನು ನನಗೆ ನಮಸ್ಕರಿಸುವುದೇ ಬೇಡಪ್ಪ, ಬೇಡ. ನೀನು ಕುಳಿತುಕೋ ರಾಮ. ಲಕ್ಷ್ಮಣ, ನೀನೂ ಕುಳಿತುಕೋ. ಇದೋ ಕುಡಿಯುವುದಕ್ಕೆ ಶುದ್ಧವಾದ ನೀರನ್ನು ಮಣ್ಣಿನ ಮಡಿಕೆಯಲ್ಲಿ ಇರಿಸಿದ್ದೇನೆ, ಕುಡಿಯಿರಿ ಕುಡಿಯಿರಿ.
0: ಆಗಲೇ
1: ರಾಮ, ತಿನ್ನುವುದಕ್ಕೆ ಹಣ್ಣು ಉಂಟು. ದಿನ ಕಾಡಿನಲ್ಲಿ ಸುತ್ತಾಡಿ ಒಳ್ಳೆಯ ಹಣ್ಣುಗಳನ್ನು ಸಂಗ್ರಹಿಸಿ ತಳಿಗೆಯಲ್ಲಿ ಬಿಚ್ಚಿಡುವುದು, ಯಾರಾದರೂ ಅತಿಥಿಗಳು ಬಂದರೆ ಕೊಡೋಣ ಅಂತ. ಆದರೆ ಮರುದಿನ ಅದು ಹಾಳಾಗಿ ಹೋಗುವುದು, ಪುನಃ ಹೊಸ ಹಣ್ಣುಗಳನ್ನು ತರುವುದು. ಹೀಗೆ ಹೀಗೆ ಎಷ್ಟು ಕಾಲ ಕಳೆಯಿತೋ ನಾನರಿಯೇ. ಆದರೆ ಆ ಹಣ್ಣು ಕೊಳೆಯಿತೇ ವಿನಃ ಅತಿಥಿ ಮಾತ್ರ ಬರಲೇ ಇಲ್ಲ. ಆದರೆ ಇಂದು ಇಂದು ಬಂದ, ನನ್ನ ರಾಮ ಬಂದ, ನಿನಗಾಗಿ ಇಂದು ತಂದ ಹಣ್ಣು ತಿನ್ನು ರಾಮ, ತಿನ್ನು ರಾಮ. ಆ ಹಣ್ಣು ಬೇಡ, ಅದು ಹುಳಿ ಹುಳಿ ಪಿಂಡ. ಚೆ, ಅದು ಬೇಡ ಬೇಡ, ನಾನು ಕಚ್ಚಿ ನೋಡಿದೆ ರಾಮ. ಚೆ, ಇದು ಇದು ಬೇಡ, ಅದು ಕಹಿಯಾಗಿದೆ ರಾಮ. ಇದು ಇದು ತುಂಬಾ ಸಿಹಿಯಾಗಿದೆ, ಇದನ್ನು ತಿನ್ನು ರಾಮ, ತಿನ್ನು.
0: ಆಗಲಿ ಆಗಲಿ,
2: ಅದು ಎಂಜಲು, ನಾವು ಅರಸನ ಮಕ್ಕಳು.
0: ಎಂಜಲು? ಲಕ್ಷ್ಮಣ, ಯಾವುದಪ್ಪ ಎಂಜಲು? ಈ ಶುದ್ಧ ಮನಸ್ಸಿನ ತಾಯಿ ಕೊಟ್ಟ ಹಣ್ಣು ಎಂಜಲೇ? ಇಲ್ಲವಪ್ಪ, ಹಾಗೆ ನೋಡಿದರೆ ನಾವು ನಿತ್ಯ ಸೇವಿಸುವುದೆಲ್ಲ ಪರರ ಎಂಜಲೇ ತಾನೆ. ಹಾಲು ಕರುವಿನೆಂಜಲು, ನೀರು ಜಲಚರಗಳ ಎಂಜಲು, ಗಾಳಿ ಸಕಲ ಜೀವಿಗಳೂ ಸೇವಿಸಿದ ಎಂಜಲು, ಎಂಜಲೆಂಜಲೆಂಬರ ನುಡಿ ಎಂಜಲು ತಮ್ಮ. ಎಲ್ಲ ನಮ್ಮ ಮನಸ್ಸಿನ ಭಾವ ಅಷ್ಟೇ. ಈ ತಾಯಿ ನಮಗಾಗಿ ಕೊಟ್ಟ ಹಣ್ಣನ್ನು ನಾವು ತಿನ್ನದೆ ಹೋದರೆ ಅವಳಿಗಾಗುವ ವೇದನೆಯನ್ನೊಮ್ಮೆ ಕಲ್ಪಿಸಿಕೋ ತಮ್ಮ. ಕೊಡು ತಾಯಿ, ನೀನು ಕೊಡು, ನಿನ್ನ ಕೈ ತಾಗಿದ ಎಲ್ಲವೂ ನಮಗೆ ಸಿಹಿಯಾದ ಹಣ್ಣುಗಳೇ. ಕೊಡು, ತಿಂದಿದ್ದೇವೆ, ನಿನ್ನ ಮನ ತಣಿಯುವವರೆಗೂ ತಿಂದಿದ್ದೇವೆ, ಸಂತೋಷವೇ ನಮ್ಮ.
1: ತೃಪ್ತಿ ಆಯ್ತು ರಾಮ, ತೃಪ್ತಿ ಆಯ್ತು. ಮಾರ್ಗ ಆಯಾಸ ನಿಮ್ಮ ಮುಖದಲ್ಲಿ ಎದ್ದು ತೋರುತ್ತಾ ಇದೆ ರಾಮ. ಇದ್ದ ಹಾಸಿನಲ್ಲಿಯೇ ಸ್ವಲ್ಪ ಮಲಗಿ ವಿಶ್ರಾಂತಿ ತಗೋ, ಹಾಗೆ ನಾನಿಲ್ಲೇ ಇದ್ದು ಗಾಳಿ ಬೀಸುತ್ತಾ ಇರುತ್ತೇನೆ.
0: ಇಲ್ಲ ತಾಯಿ, ನಿನ್ನ ಸೇವೆಯಿಂದ ನಮ್ಮ ಆಯಾಸವೆಲ್ಲವೂ ಮಾಯವಾಯಿತು. ಅದಿರಲಿ, ಈಗ ನಿನ್ನ ಕಥೆಯೇನು? ನೀನಿಲ್ಲಿ ಈ ರೀತಿ ಇರುವ ಹಿನ್ನೆಲೆ ಏನು ಹೇಳಬಹುದೇ ನಮ್ಮ?
1: ರಾಮ, ಯಾವುದನ್ನು ಹೇಳಲೋ, ಎಲ್ಲಿಂದ ಆರಂಭಿಸಲೋ, ಒಂದೂ ತಿಳಿಯುತ್ತಿಲ್ಲ ರಾಮ. ಕಾಡಿನ ಬೇಡರಾದ ನ್ಯಗ್ರೋಧ ಮತ್ತು ಅರಿಷ್ಟೆ ಎಂಬ ದಂಪತಿಗಳ ಮಗಳು ನಾನು. ಕಾಲಾಂತರದಲ್ಲಿ ನನ್ನ ತಾಯಿ ತಂದೆಯರಿಬ್ಬರು ರಾಕ್ಷಸರಿಗೆ ಆಹಾರವಾಗಿ ಹೋದರು. ತಬ್ಬಲಿ ಎನಿಸಿ ಕಾಡಿನಲ್ಲಿ ಅಳುತ್ತಿದ್ದ ನನ್ನನ್ನು ಗುರುಗಳಾದ ಮತಂಗ ಮುನಿಗಳು ರಕ್ಷಿಸಿದರು. ಸಂಸ್ಕಾರ ನೀಡಿ ದೇವರ ದರ್ಶನ ನಿನಗಾಗುತ್ತದೆ, ಕಾದಿರು ಶಬರಿ ಎಂದು ಹೇಳುತ್ತಾ ಅವರೂ ನನ್ನನ್ನು ಅಗಲಿಬಿಟ್ಟರು. ಅಂದಿನಿಂದ ಕಾದೆ ಕಾದೆ, ದೇವ ಬರುವ ದಿನಕ್ಕಾಗಿ ಕಾದೆ ಕಾದೆ. ಇಂದು ಇಂದು ಬಂತು ರಾಮ, ಆ ಸುದಿನ ಇಂದು ಬಂತು. ಈಗ ನನ್ನ ಕತೆ ಹಾಗಿರಲಿ, ನೀನು ಅಯೋಧ್ಯೆಯ ರಾಜಕುಮಾರ, ಹಾಗಿದ್ದು ನಿನಗೆ ಈ ಸ್ಥಿತಿ ಯಾಕೆ ಬಂತು ರಾಮ, ಅದನ್ನು ಹೇಳುವೆಯಾ?
0: ಹಾಗಾದರೆ ಈ ಪುಣ್ಯ ಸ್ಥಳ ಮತಂಗಾಶ್ರಮ. ತಾಯಿ, ನನ್ನ ಕಥೆಯೂ ಹೀಗಾಗಿದೆ ನೋಡು. ಕಾಲವಶನಾಗಿ ಅಯೋಧ್ಯೆಯ ರಾಜಕುಮಾರನಾಗಿ ಮೆರೆಯಬೇಕಾದ ನಾನು ಪಿತೃವಾಕ್ಯವನ್ನು ಸತ್ಯವಾಗಿಸುವುದಕ್ಕಾಗಿ ಕಾಡಪಾಲಾದೆ. 14 ವರ್ಷಗಳ ವನವಾಸದ ಅವಧಿಯ ಕೊನೆಗೆ ಪಂಚವಟಿ ಪ್ರದೇಶದಲ್ಲಿ ನನ್ನ ಮಡದಿ ಸೀತೆ ರಾವಣನಿಂದ

0: ಧೃತಳಾದಳು. ಪಕ್ಷಿರಾಜ ಜಟಾಯುವಿನಿಂದ ಈ ವಿಷಯ ತಿಳಿದು ಮುಂದೆ ಬರುತ್ತಿರುವಾಗ ಕಬಂಧ ಬಾಹುಗಳಿಗೆ ಸಿಲುಕಿ ದೇವ ಸಹಾಯದಿಂದ ಉಳಿದೆವು. ಮತ್ತು ಅವನ ನಿರ್ದೇಶನದಂತೆ ನಿನ್ನನ್ನು ಕಾಣುವುದಕ್ಕೆಂದೇ ಬರುತ್ತಿರುವಾಗ ನೀನೇ ಸಿಕ್ಕಿದೆ. ನನ್ನ ಸೀತೆಯನ್ನೆಣಿಸಿದರೆ, ರಕ್ಕಸರ ವಶದಲ್ಲಿ ಆಕೆ ಪಡಬಹುದಾದ ಕಷ್ಟವನ್ನು ಊಹಿಸಿದರೆ ಅಳು ಉಕ್ಕಿ ಬರುತ್ತಾ ಇದೆ ತಾಯಿ, ಗಂಟಲು ಗದ್ಗದವಾಗುತ್ತಾ ಇದೆ.
1: ರಾಮ, ನೀನು ಯಾರು? ನೀನೂ ಅಳುವೆ,

0: ರಾಮ ಅಳುವೆಯಾ? ಯಾಕೆ ರಾಮ ಅಳು? ಭೂಮಿಯಲ್ಲಿನ ಆರ್ತರ ದುಃಖವನ್ನು ಅಳಿಸುವುದಕ್ಕೆಂದೇ ಆರ್ತತ್ರಾಣ ಪರಾಯಣನಾದ ಶ್ರೀಮನ್ನಾರಾಯಣ ಇಳಿದು ಬರುತ್ತಾನೆ. ಅವನಿಗಾಗಿ ಕಾದಿರು ಶಬರಿ ಎಂದು ಗುರುಗಳು ನನಗೆ ಉಪದೇಶಿಸಿದ್ದಾರೆ. ಆ ಪ್ರಕಾರವೇ ಈ ಶಬರಿ ಕಾದಿರುವಳು. ರಾಮ ಬರುವನೆಂದು ಕಾದಿರುವಳು ಶಬರಿ. ಬಂದ ಬಂದ, ನನ್ನ ರಾಮ ಬಂದ, ನನ್ನ ಪೂಜೆಯನ್ನು ಸ್ವೀಕರಿಸಿದ, ನನ್ನ ಮನೆಯ ನೆರಳಿನಲ್ಲಿ ಮಲಗಿದ ಎಂಬ ಸಂತೋಷದಿಂದ ನಾನಿದ್ದರೆ ನೀನು ಮಾತ್ರ ಅಳುವೆಯಾ ರಾಮ? ನಿನ್ನನ್ನೂ ದುಃಖ ಬಾಧಿಸಿತೆ. ಅದು ಹಾಗೆ, ಕೆಸರಿನ ಕೂಪದಲ್ಲಿ ಬಿದ್ದವನನ್ನು ರಕ್ಷಿಸುವುದಕ್ಕೆ ಎಂದು ಅದೇ ಕೂಪಕ್ಕಿಳಿದವನ ಮೈಗೂ ಕೆಸರು ಅಂಟಿಕೊಳ್ಳುವ ಹಾಗೆ ದುಃಖ ಜಂಜಾಟಗಳಿಂದ ಕೂಡಿದ ಈ ಭೂಮಿಯಲ್ಲಿ ದೇವನಾದ ನೀನು ಅವತಾರಗೈದೆ. ಹಾಗಿರುವಾಗ ನಿನಗೂ ಇಲ್ಲಿನ ಬಾಧೆ ಎಂಬ ಕೆಸರು ಅಂಟದೇ ಇರುವುದಕ್ಕೆ ಸಾಧ್ಯವೇ? ಆದರೆ ಇದೆಲ್ಲ ಕ್ಷಣಿಕ ರಾಮ. ಇರುಳಿನ ನಂತರ ಹಗಲು ಹೇಗೋ ಹಾಗೆ ನಿನ್ನ ಕಷ್ಟಗಳಿಗೂ ಕೊನೆಯಿದೆ. ನಿನ್ನ ಕಷ್ಟ ಪರಿಹಾರದ ಹಿಂದೆ ಎಷ್ಟೋ ದೀನರ ದುಃಖಿಗಳ ಸತ್ಯಾತ್ಮರ ಕಷ್ಟ ಪರಿಹಾರ ಆಗುವುದಕ್ಕಿದೆ. ಮುಂದೆ ನಿನಗೆ ಋಷ್ಯಮೂಕ ಪರ್ವತದಲ್ಲಿ ಸುಗ್ರೀವನೆಂಬ ಸೂರ್ಯಪುತ್ರನ ಸತ್ಸಂಗ ಉಂಟಾಗುತ್ತದೆ. ನೀವಿಬ್ಬರೂ ಪರಸ್ಪರ ಸ್ನೇಹಿತರಾಗಿ ನಿಮ್ಮ ನಿಮ್ಮ ಕಷ್ಟಗಳನ್ನು ಪರಿಹರಿಸುವವರಿದ್ದೀರಿ. ಎಲ್ಲವೂ ಒಳಿತಾಗುತ್ತದೆ. ರಾತ್ರಿ ಆಯಿತು, ಮಲಗಿ ವಿಶ್ರಮಿಸಿಕೊಳ್ಳಿ. ಆದರೆ ರಾಮ, ನನಗೊಂದು ಆಶೆ ಇದೆ.
1: ಹೇಳು ತಾಯಿ. ನಿನ್ನ ಮಗ ರಾಮ ಖಂಡಿತ ನೆರವೇರಿಸುತ್ತಾನೆ, ಹೇಳು.
0: ರಾಮ, ಕಾದುದಕ್ಕೆ ಫಲ ಸಿಕ್ಕಿತು. ನನ್ನವರು ಎನ್ನುವವರು ಈಗ ಯಾರು ಇಲ್ಲ ರಾಮ. ನನಗಿದ್ದವರು ಒಬ್ಬರು ಗುರುಗಳು, ಮತಂಗ ಮುನಿಗಳು, ಮತ್ತೊಬ್ಬ ನನ್ನ ಉದ್ಧಾರಕರ್ತ ನೀನು. ನಿನ್ನ ಮೂಲಕ ಆ ಗುರುಚರಣ ದರ್ಶನ ಕರುಣಿಸುವೆಯಾ ರಾಮ? ಬೇರೇನು ಬೇಕಾಗಿಲ್ಲ.
1: ನಿನಗೆ ಮೋಕ್ಷ ಕರುಣಿಸಲು ನಾನೆಷ್ಟರವನು ತಾಯಿ? ನೀನು ನಾನು ದೇವ ಎಂದು ನನ್ನನ್ನು ಪರಿಗಣಿಸಿದರು, ನಾನು ಮಾನವ ದೇಹಿಯಾದ ರಾಮ ಮಾತ್ರ. ಎಲ್ಲವನ್ನೂ ಕಾಲ ನಿರ್ಧರಿಸುತ್ತದೆ. ಚಿಂತಿಸದೆ ಧ್ಯಾನಿಸು, ಎಲ್ಲವೂ ಒಳಿತಾಗುತ್ತದೆ.
0: ಆಗಲಿ, ನಿನ್ನ ಪಾದದ ಬಳಿಯೇ ನಾನು ಹಾಸಿ ಮಲಗುತ್ತೇನೆ. ನೀವು ವಿಶ್ರಮಿಸಿ.
1: ಆಗಲಿ ತಾಯಿ.

0: ಏನಿದು ರಾತ್ರಿ ಕಳೆದು ಬೆಳಗಾಗುವ ಹೊತ್ತು, ಎದ್ದು ನೋಡಿದರೆ ಇದೇನು? ರಾಮ ಲಕ್ಷ್ಮಣರು ನಿದ್ರಿಸಿದ ಜಾಗದಲ್ಲಿ ರಾಮ ಕಾಣುತ್ತಿಲ್ಲ. ಅಲ್ಲಿ ಅಲ್ಲಿ ನೀಲ ನೀರದ ಗಾತ್ರನಾದ ಕೌಸ್ತುಭ ಮಾಲಾಧರನಾದ ಕಮಲನಾಭ ಶೇಷನ ಮೇಲೆ ಮಲಗಿ ಮೆಲುನಗೆಯನ್ನು ಬೀರುತ್ತಿದ್ದಾನೆ. ಅಂದರೆ ನಾನು ಹಿಂದೆ ಕಂಡುದು ಈಗ ಕಾಣುತ್ತಿರುವುದು ಎಲ್ಲವೂ ಸತ್ಯ, ಪರಮ ಸತ್ಯ. ಇದನ್ನು ಕಾಣುವುದಕ್ಕಾಗಿಯೇ ಬದುಕಿದ ಈ ಶಬರಿ, ಮತಂಗ ಋಷಿಗಳು ತೋರಿದ ಹಾದಿಯಲ್ಲೇ ನಡೆದ ಈ ಮಾತಂಗ ಕನ್ಯೆ ಇಂದು ಸತ್ಯ ದರ್ಶನವನ್ನು ಪಡೆದಳು. ಧನ್ಯಳಾದಳು, ಧನ್ಯಳಾದಳು. ನನಗಿನ್ನೇನು ಬೇಡ, ಶ್ರೀಹರಿ, ಮುಕುಂದ, ಗುರುದೇವ ಎಲ್ಲರಿಗೂ ಈ ಶಬರಿಯ ಉದ್ದಂಡ ನಮಸ್ಕಾರಗಳು. ಮುಕ್ತಿಯನ್ನು ನೀಡು ತಂದೆ. ಜಯ ಜಯ, ಜಯ ಜಯ.
1: ಹಾ, ಬೆಳಗಾಯ್ತಲ್ಲ ತಾಯಿ ಶಬರಿ. ಏಳಮ್ಮ, ಹಾ, ಇದೇನು? ತಾಯಿಯ ದೇಹ ಜಡವಾಗಿದೆ. ಅಂದರೆ ಅಮ್ಮ ಶ್ರೀರಂಗನಾಥನ ಪಾದವನ್ನು ಸೇರಿದಳು. ಪುಣ್ಯ ಪಾಪಗಳಿಗೆ ವಶಳಾಗಿ ಜೀವ ಜಂಜಡದಿಂದ ನೊಂದು ಸತ್ಯವನ್ನು ದರ್ಶಿಸಿ ಕೊನೆಗೂ ಪುಣ್ಯಲೋಕವನ್ನು ಸೇರಿದಳು. ಲಕ್ಷ್ಮಣ, ಈ ಮಹಾತಾಯಿಗೆ ಯಾರೂ ಸಂಬಂಧಿಕರಿರಲಿಲ್ಲವಂತೆ. ಅಳುವವರು ಯಾರೂ ಇಲ್ಲ ಎಂದು ಅವಳೇ ತಿಳಿದುಕೊಂಡಿದ್ದಳು. ಆದರೆ ಅವಳ ಅಗಲಿಕೆಗಾಗಿ ದುಃಖಿಸುವ ಎರಡು ಜೀವಗಳು ಇನ್ನೂ ಬದುಕಿವೆ ಎಂದು ಆಕೆಯ ದಿವ್ಯಾತ್ಮ ಅರಿತುಕೊಳ್ಳಲಿ. ಆ ತಾಯಿಯ ಸದ್ಗತಿಗಾಗಿ ಅಪರ ಕರ್ಮಗಳನ್ನು ವಿಧಿವತ್ತಾಗಿ ಮುಗಿಸೋಣ. ಸೀತಾನ್ವೇಷಣೆಗಾಗಿ ತೆರಳೋಣ.

0: ಇದುವರೆಗೆ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ವಿರಚಿತ ಮಾತಂಗ ಕನ್ಯೆ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಯಕ್ಷ ಸಿಂಧೂರ ಮಹಿಳಾ ಯಕ್ಷಗಾನ ಕೂಟ ತಲಪಾಡಿ ಮಂಗಳೂರು ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಜಾ ರಾಮಹೊಳ್ಳ ಕೈರಂಗಳ, ಚೆಂಡೆ ವೇದವ್ಯಾಸ ರಾವ್ ಕುತ್ತೆತ್ತೂರು, ಮದ್ದಳೆ ಶಂಕರ ಭಟ್ ಕಲ್ಮಡ್ಕ, ಚಕ್ರತಾಳ ದಯಾನಂದ ಪಿಲಿಕೂರು, ಪಾತ್ರ ಪರಿಚಯ ಶ್ರೀರಾಮ ಡಾಕ್ಟರ್ ಕೃತಿ ಹರೀಶ್ ರಾವ್, ಶಬರಿ ರಾಧಾ ಆರ್ ಹೊಳ್ಳ, ನಾರದ ರಾಧಾ ಲಕ್ಷ್ಮಿ ಮಯ್ಯ ಬಜೆ, ಮತಂಗ ಸುನೀತಾ ಬೈಪಾಡಿತ್ತಾಯ, ರಾವಣ ಪ್ರಸನ್ನ ಎನ್ ಕೆದ್ಲಾಯ, ಜಟಾಯು ಶ್ಯಾಮಲಾ ಮಯ್ಯ.
1: ಇದೀಗ ವಾಣಿಜ್ಯ ಪ್ರಕಟಣೆಗಳು.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ

0: ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
0: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು, 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆಕಾಶವಾಣಿ ಕಾರವಾರ.
6: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
7: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
8: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
9: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ,

0: ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು
1: 2253455,
0: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ
2: ಆಕಾಶವಾಣಿ ಕಾರವಾರ. ಈಗ ಸಮಯ 6:05 ವಾಗುತ್ತಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕೆಳುಗರೆ ನಿಲಯದಿಂದ ಬಿತ್ತರವಾಗಲಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:50 ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ಕೃಷಿಕ ಹವ್ಯಾಸಿ, ಭಾಗವತ ಮತ್ತು ಅಡುಗೆ ವೃತ್ತಿಯ ಅನುಭವ ಕುರಿತು ಯಲ್ಲಾಪುರ ತಾಲೂಕು ಉಮ್ಮಚ್ಚಿಗೆಯ ನಾರಾಯಣ ಗಣಪತಿ ಹೆಗಡೆ ಅವರೊಡನೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸದಾಶಿವ ಸಂಗಪ್ಪ ಯತ್ನಾಳ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. 7:45 ಸಮಾಚಾರ ದರ್ಶನ. 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಉನ್ನತ ಶಿಕ್ಷಣ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ ಉನ್ನತ ಶಿಕ್ಷಣ ಸಂಸ್ಥೆ ಮಣಿಪಾಲ. 8:15 ರೇಡಿಯೋ ಸ್ಪಂದನ, ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. 8:30 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. 9:15 ಹಿಂದಿ ಚಿತ್ರಗೀತೆಗಳು.

ಒಂಬತ್ತು ಗಂಟೆ ಮಾತೃನಿಮಿಷಕ್ಕೆ ಯುವವಾಣಿ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾದ ದಾವಣಗೆರೆಯ ನಿಖಿತಾ ಎಸ್ ರಾಜಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ ಗುರವ್ ಅವರ ಗಾಯನ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ಕಾರ್ಯಕ್ರಮಗಳು ನಿಲಯದಿಂದ ಇಂದು ಸಂಜೆ ಬಿತ್ತರವಾಗಲಿವೆ. ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುನಾಳು ಬಾಬಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. ಪೂವಪ್ಪ ಕಣಿಯೂರು ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುವಿರಿ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗಿನ ಸಂದರ್ಶನದ ಧ್ವನಿ ಮುದ್ರಣದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹ ಪ್ರಸಾರ.

0: ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ. ಕುಂಭಕಲೆಯಿಂದ ದಾಖಲೆಯವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ. 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಕುರಿತು ಮಾಹಿತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು. 1:30ಕ್ಕೆ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ರಸಮಂಜರಿ. 3 ಗಂಟೆಯಿಂದ ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳು. ಮೊದಲಿಗೆ ಮಂಚ ಹೇಗೆ. 3:30ಕ್ಕೆ ನಾಟ್ಯ ತರಂಗ. ಸಂಜೆ 5 ಗಂಟೆಗೆ ಜೈರಡಾ ತಾಲೂಕು ಗುಂದದ ಶೇವಾಳಿಯ ಸಪ್ತಸ್ವರ ಸೇವಾ ಸಂಸ್ಥೆಯ ಸದಸ್ಯರಿಂದ ಭಜನಾ ಪದಗಳು. 5:30ಕ್ಕೆ ಚಿತ್ರಗೀತೆಗಳು. 6:30ಕ್ಕೆ ವಿಜ್ಞಾನದ ಮುನ್ನಡೆ. 6:50ಕ್ಕೆ ಕಿಸಾನ ವಾಣಿಯಲ್ಲಿ ಕೃಷಿಯೋದ್ಯಮ. ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವ ಉದ್ಯೋಗವಾಗಿ ಅಣಬೆ ಕೃಷಿಯನ್ನು ಮಾಡುತ್ತಿರುವ ಸಿರ್ಸಿಯ ಸ್ನೇಹ ಸುಧೀರ್ ನಾಯ್ಕ್, ಪುಷ್ಪಾ ಶ್ರೀಧರ್ ಶೆಟ್ಟಿ ಮತ್ತು ವಿದ್ಯಾ ಷಣ್ಮುಖ ತಳವಾರ್ ಇವರೊಂದಿಗೆ ಮಾತುಕತೆ. ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿ. ರಾತ್ರಿ 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ. ಮಣಿಪಾಲ ಉನ್ನತ ಶಿಕ್ಷಣ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ ಉನ್ನತ ಶಿಕ್ಷಣ ಸಂಸ್ಥೆ ಮಣಿಪಾಲ. ಎಂಟು ಗಂಟೆ 15 ನಿಮಿಷಕ್ಕೆ ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿ. ಶುಚಿ ರುಚಿ. ಭಾಗವಹಿಸುವ ಅತಿಥಿ ದುರ್ಗಾ ವಿನಾಯಕ್. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರಭಾತ್ ಸಿಂಗ್ ಪಾಲಿ. ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್. ಕನ್ನಡಕ್ಕೆ ಅನುವಾದಿಸಿದವರು ಶ್ರೀನಿವಾಸ ಪ್ರಸಾದ. ನಿರ್ಮಾಣ ಎಸ್ಆರ್ ಭಟ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ರವಿವಾಸುರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸೋನಾರ್ ಅವರ ಕೊಳಲು ವಾದನ. ಆಕಾಶವಾಣಿ ಮುಂಬೈ ಕೇಂದ್ರದ ಕೊಡುಗೆ ಇದು. ಇದುವರೆಗೂ ನಿಲಯದಿಂದ ಪ್ರಸಾರವಾಗಲಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೆ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
2: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30-6 ಗಂಟೆಯವರೆಗೆ ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
3: ಸಂಗಮ ಸಂಗಮ.
2: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
4: ಇಂದು ಕಾವ್ಯ ಸಂದೇಶ,
5: ಇಂದು ನವ್ಯ ಸಂದೇಶ.
2: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು.

0: ಇನ್ನು ರೇಡಿಯೋ ಸ್ಪಂದನ. ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740.
1: ಆಕಾಶವಾಣಿ ಕಾರವಾರ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. ನಂತರ 6:30 ವಿಜ್ಞಾನದ ಮುನ್ನಡೆ, 6:40 ಪ್ರದೇಶ ಸಮಾಚಾರ ಕೇಳುವರಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು. ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ, ಶೂನ್ಯ ಇಂಗಾಲದತ್ತ ನಮ್ಮ ನಡೆಗೆ ಲಿಥಿಯಂ ಕೋಬಾಲ್ಟ್ನಂತಹ ಖನಿಜಗಳ ಪಾತ್ರ. ಸಕಲ ಜೀವರಾಶಿಯನ್ನ ತನ್ನ ಒಡಲಲ್ಲಿ ಇಟ್ಕೊಂಡು ಪೊರಿತಾ ಇರುವಂತಹ ಭೂಮಿ ಎಂಬ ಸುಂದರ ಗ್ರಹವು ಹಲವು ಖನಿಜ ಸಂಪನ್ಮೂಲಗಳ ಆಗರವೂ ಕೂಡ ಹೌದು. ಇಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಗಣಿಗಾರಿಕೆ ಮಾಡಿ ಅನೇಕ ಸವಲತ್ತುಗಳನ್ನ ಪಡೀತಾಲೇ ಇದ್ದೀವಿ. ಲಿಥಿಯಂ ಎನ್ನುವುದು ಲೋಹಗಳಲ್ಲಿಯೇ ಹಗುರವಾದ ಬೆಳ್ಳಿಯಂತೆ ಬಿಳುಪಾಗಿರುವಂತಹ ಮೃದುವಾದ ಲೋಹ. ಈ ಕ್ರಿಯಾಶೀಲ ಲೋಹವು ನಿಸರ್ಗದಲ್ಲಿ ಚಿನ್ನದಂತೆ ಶುದ್ಧ ರೂಪದಲ್ಲಿ ಅಥವಾ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿಲ್ಲ. ಇತರ ಧಾತುಗಳೊಂದಿಗೆ ಸಂಯೋಜನೆಗೊಂಡು ಖನಿಜ ಅಥವಾ ಅದಿರಿನ ರೂಪದಲ್ಲಿ ದೊರೆಯುತ್ತದೆ. ಲಿಥಿಯಂನ ಹಲವು ಅದಿರುಗಳು ನೀರಿನಲ್ಲಿ ಕರಗುವ ಗುಣವನ್ನ ಹೊಂದಿರುವುದರಿಂದ ಭೂಮಿಯನ್ನ ಆವರಿಸಿರುವಂತಹ ಸಾಗರ ಸಮುದ್ರದ ಉಪ್ಪು ನೀರಿನಲ್ಲಿಯೂ ಕೂಡ ಲಿಥಿಯಂ ಕರಗಿದ ರೂಪದಲ್ಲಿ ಮಿಲಿಯನ್ ಟನ್ಗಳಷ್ಟು ಅಡಕವಾಗಿದೆ. ಪ್ರಸ್ತುತ ಪ್ರಪಂಚದಾದ್ಯಂತ ಬೇಡಿಕೆಯಲ್ಲಿರುವಂತಹ ಲಿಥಿಯಂನ ನಿಕ್ಷೇಪಗಳಿರುವುದು ಬೆರಳೆಣಿಕೆಯಷ್ಟು ದೇಶಗಳಲ್ಲಿ ಮಾತ್ರ. ಅದರಲ್ಲೂ ನಿಕ್ಷೇಪಗಳಿದ್ದಾಗಿಯೂ ಸಹ ಅಲ್ಲಿನ ಅನೇಕ ಭೌಗೋಳಿಕ ಲಕ್ಷಣಗಳಿಗನುಗುಣವಾಗಿ ಗಣಿಗಾರಿಕೆ ಕೈಗೊಂಡು ದುಬಾರಿ ವೆಚ್ಚವನ್ನ ತೆತ್ತು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಈ ಲೋಹದ ಸಂಸ್ಕರಣೆಯನ್ನ ಕೈಗೊಂಡು ಉತ್ಪಾದನೆಯನ್ನ ಮಾಡ್ತಾ ಇರುವಂತಹ ದೇಶಗಳು ಇನ್ನೂ ಕಡಿಮೆ. ದಕ್ಷಿಣ ಅಮೆರಿಕದ ಅರ್ಜೆಂಟೈನಾ, ಚಿಲೆ ಮತ್ತು ಬೊಲಿವಿಯಾ ರಾಷ್ಟ್ರಗಳು ಪ್ರಪಂಚದಲ್ಲಿಯೇ ಅತೀ ಹೆಚ್ಚಿನ ಲಿಥಿಯಂನ ಅಂದ್ರೆ ಪ್ರಪಂಚದಲ್ಲಿರುವಂತಹ ಒಟ್ಟು ನಿಕ್ಷೇಪದ ಮೂರನೇ ಒಂದು ಭಾಗವನ್ನ ಹೊಂದಿರುವಂತಹ ರಾಷ್ಟ್ರಗಳಾಗಿವೆ. ಅಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಚೀನಾ ದೇಶಗಳು ಈ ಲೋಹದ ನಿಕ್ಷೇಪವನ್ನ ಹೊಂದಿರುವಂತಹ ಇನ್ನಿತರ ಪ್ರಮುಖ ರಾಷ್ಟ್ರಗಳು. ದಿನ ದಿನ ಕಳೆದಂತೆ ಹೆಚ್ಚಿನ ವಾಹನಗಳ ದಟ್ಟಣೆಯಿಂದ, ಅವುಗಳು ದಹಿಸುವ ಇಂಧನ ಉರಿವಿಕೆಯಿಂದ, ಭೂಮಿಯ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗ್ತಾ ಇರುವಂತಹ ಹಸಿರುಮನೆ ಅನಿಲಗಳ ಉತ್ಪತ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಿಂದ ಅನೇಕ ನೈಸರ್ಗಿಕ ವಿಪತ್ತುಗಳಿಗೆ ತುತ್ತಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಇಂಧನಗಳಿಗೆ ಪರ್ಯಾಯವಾಗಿ ಬೇರೆ ಮೂಲಗಳಿಂದ ಇಂಧನವನ್ನ ಕಂಡುಕೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹೀಗಾಗಿ ಭೂಮಿಯ ತಾಪಮಾನಕ್ಕೆ ಕಾರಣವಾಗುವ ಅನಿಲಗಳನ್ನ ಹೊರಸೂಸದಿರುವಂತಹ ತಂತ್ರಜ್ಞಾನವನ್ನ ಬಳಸಲೇಬೇಕಾದ ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಲಿಥಿಯಂ ಲೋಹವನ್ನ ಬಳಸಿದ ಬ್ಯಾಟರಿಯನ್ನ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಕೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಕೂಡ. ಮೊದಲೆಲ್ಲ ಸ್ಥಿರ ದೂರವಾಣಿಗಳನ್ನ ಬಳಸ್ತಾ ಇದ್ದಂತಹ ನಾವು ಈಗ ಹೋದ ಕಡೆಯಲ್ಲೆಲ್ಲ ಮೊಬೈಲ್ ಕೊಂಡು ಹೋಗ್ತೀವಿ, ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನ ಬಳಸ್ತಾ ಇದ್ದೀವಿ. ಇದರಲ್ಲೆಲ್ಲ ಬಳಸುವ ಬ್ಯಾಟರಿ ಕೂಡ ಇದೇ ಲಿಥಿಯಂ ಅಯಾನ್ಗಳಿಂದ ಮಾಡಲ್ಪಟ್ಟಿರುವುದು. ಈ ಲಿಥಿಯಂ ಲೋಹವನ್ನ ಅದರ ಖನಿಜ ನಿಕ್ಷೇಪದಿಂದ ಗಣಿಗಾರಿಕೆ ಮಾಡಿ ಹೊರತೆಗೆದು ಖನಿಜವನ್ನ ಸಂಸ್ಕರಿಸಿ ಲವಣಯುಕ್ತ ಲಿಥಿಯಂ ಲೋಹವನ್ನ ಪಡೆಯಲಾಗುತ್ತೆ. ಮೊದಲು ಶುದ್ಧ ರೂಪದಲ್ಲಿರುವಂತಹ ಲಿಥಿಯಂ ಲೋಹ ಗಾಳಿ ಮತ್ತು ನೀರಿನೊಂದಿಗೆ ಸುಲಭವಾಗಿ ಪ್ರತಿಕ್ರಿಯಿಸುವುದರಿಂದ ಲವಣಯುಕ್ತ ಲೋಹದ ಸಂಯುಕ್ತವನ್ನ ಬಳಸಲಾಗುವುದು. ಉದಾಹರಣೆಗೆ ಲಿಥಿಯಂ ಕಾರ್ಬೋನೇಟ್ ಮತ್ತು ಲಿಥಿಯಂ ಹೈಡ್ರಾಕ್ಸೈಡ್ ಲವಣಗಳು. ನಂತರ ಈ ಲವಣಗಳನ್ನ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗೆ ಬೇಕಾಗುವ ಕ್ಯಾಥೋಡ್ ಅನ್ನ ತಯಾರಿಸಲು ಕಳುಹಿಸಲಾಗುತ್ತೆ. ಈ ಲಿಥಿಯಂ ಲೋಹದ ಜೊತೆಗೆ ಕೋಬಾಲ್ಟ್, ನಿಕೆಲ್ ಮತ್ತು ಮ್ಯಾಂಗನೀಸ್, ಅಲ್ಯೂಮಿನಿಯಂ ಲೋಹಗಳನ್ನ ವಿವಿಧ ಅನುಪಾತದಲ್ಲಿ ಸೇರಿಸಿ ಕ್ಯಾಥೋಡ್ಗಳನ್ನ ತಯಾರಿಸಲಾಗುತ್ತೆ. ಈ ಕ್ಯಾಥೋಡ್ಗಳನ್ನ ಆನೋಡ್ನಿಂದ ಭೌತಿಕವಾಗಿ ಬೇರ್ಪಡಿಸಿ ಸೂಕ್ತ ದ್ರಾವಕದೊಂದಿಗೆ ಒಟ್ಟುಗೂಡಿಸಿ ವಿದ್ಯುತ್ ಕೋಶವನ್ನ ತಯಾರಿಸಲಾಗುವುದು. ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಒಂದು ವಿದ್ಯುತ್ ಕೋಶ ಅಥವಾ ಹಲವು ವಿದ್ಯುತ್ ಕೋಶಗಳನ್ನ ಸೇರಿಸಿ ಬ್ಯಾಟರಿಗಳನ್ನ ತಯಾರಿಸಲಾಗುವುದು. ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನ ಪವರ್ ವಿದ್ಯುತ್ ಟರ್ಬೈನ್ಗಳು, ಸೌರ ಫಲಕಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸಲಾಗುತ್ತೆ. ಜಾಗತಿಕ ತಾಪಮಾನ ಹೆಚ್ಚಿಸುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗ್ಗಿಸುವ ನಿಟ್ಟಿನಲ್ಲಿ ಲಿಥಿಯಂ ಕೋಬಾಲ್ಟ್ ನಂತಹ ಖನಿಜಗಳ ಗಣಿಗಾರಿಕೆ ಇಂದಿನ ತುರ್ತು ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.

ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಕುರಿತು ಪ್ರಕಟಣೆಗಳು. ರಾಧಾ ಎಂಬ 29 ವರ್ಷದಾಕೆ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಳೆದ ಏಪ್ರಿಲ್ ತಿಂಗಳ 30ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4.7 ಅಡಿ ಎತ್ತರವಿದ್ದು ದುಂಡುಮುಖ, ಗೋಧಿ ಮೈಬಣ್ಣ, ದಪ್ಪನೆಯ ಮೈಕಟ್ಟು ಹೊಂದಿದ್ದು ಕನ್ನಡ, ಹಿಂದಿ, ತೆಲುಗು ಹಾಗೂ ತಮಿಳು ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಶೀತಲ್ ಜಪ್ರೇಲ್ ಎಂಬ 29 ವರ್ಷದಾಕೆ ಕಳೆದ ಏಪ್ರಿಲ್ ತಿಂಗಳ 17ನೇ ತಾರೀಖಿನಿಂದ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4.8 ಅಡಿ ಎತ್ತರವಿದ್ದು ಕೋಲುಮುಖ, ಬಿಳಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಹಿಂದಿ ಮತ್ತು ನೇಪಾಳಿ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

0: ಬೆಟ್ಟ ಗುಡ್ಡ ಕೆರೆ ಕುಂಟೆ ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು ಪ್ರಕೃತಿಯನ್ನೇ ನುಂಗುವಂತಾಗಬಾರದು. ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಸಮಯ 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು, ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50% ಅಂದರೆ 1691.50 ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1910 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್, ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು

0: ಬೆಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ ಶೇ80%ರಷ್ಟು ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಮಾತನಾಡಿದ ಅವರು, ಹನೂರು ತಾಲೂಕಿನ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಕುಡಿಯುವ ನೀರು ಪೂರೈಕೆ ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ ಜೀತ ಪದ್ದತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು ರಾಜ್ಯ, ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಘಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2ನ್ನು ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ಪ್ರಕಾಶ್.

0: ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: पक्षियों से तो हम खेत को बचा लेते हैं, पर इन घातक रसायनों से कैसे बचाएं?
3: मतलब
2: देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ,
3: पर हम तो सब यही डाले हैं.
2: सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं.
3: सच है?
2: रे बेटे, एक्सपीरियंस से बता रहे हैं, धूप में बाल सफेद नहीं किए हैं.
3: ठीक है भाई, मैं भी आज से जैविक खेती शुरू करूँगा.
4: माटी से प्रेम की परंपरा है परंपरागत खेती.
5: ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಲಮೆಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿಕ, ಹವ್ಯಾಸಿ, ಭಾಗವತಿಕೆ ಮತ್ತು ಅಡುಗೆ ವೃತ್ತಿ ಅನುಭವ ಕುರಿತು ಯಲ್ಲಾಪುರ ತಾಲೂಕು ಉಮ್ಮಚ್ಚಿಗೆಯ ನಾರಾಯಣ ಗಣಪತಿ ಹೆಗಡೆ ಇವರೊಂದಿಗೆ ಸಂದರ್ಶನ.

0: ಆತ್ಮೀಯ ಕೇಳುಗರೆ, ಗಣೇಶ ಸ್ತುತಿಯೊಂದನ್ನು ನಿಮಗೆ ಕೇಳಿಸಿದ್ದೀವಿ. ಇದರ ಹಿಂದಿರುವಂತಹ ಧ್ವನಿ ನಾರಾಯಣ ಗಣಪತಿ ಹೆಗಡೆಯವರು, ಯಲ್ಲಾಪುರ ತಾಲೂಕು ಉಮ್ಮಚ್ಚಗಿ ಗ್ರಾಮದವರು. ಇವರು ಹವ್ಯಾಸಿ ಭಾಗವತರು, ಜೊತೆಗೆ ಅಡುಗೆ ವೃತ್ತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಹಾಗೆಯೇ ಕೃಷಿಕರು ಕೂಡ ಹೌದು. ಅವರ ಅನುಭವವನ್ನು ಇವತ್ತು ನಾವು ಕೇಳೋಣ. ನಾರಾಯಣ ಗಣಪತಿ ಹೆಗಡೆಯವರೇ, ನಮಸ್ಕಾರ.
1: ನಮಸ್ಕಾರ.
0: ಹವ್ಯಾಸಿಯಾಗಿ ನೀವು ಭಾಗವತರಾಗಿ ಕೆಲಸವನ್ನು ಮಾಡ್ತಾ ಇದ್ರಿ, ಎಷ್ಟು ವರ್ಷದ ನಿಮ್ಮ ಒಂದು ಪರಿಶ್ರಮ ಇದೆ ಇದರಲ್ಲಿ?
1: ಸಾಮಾನ್ಯ 40 ವರ್ಷಗಳ. ಹಾಂ, 18 ವರ್ಷದಿಂದ ಈ ಕ್ಷೇತ್ರದಲ್ಲಿ ಹವ್ಯಾಸಿಯಾಗಿ ಭಾಗವಹಿಸ್ತಾ ಇದ್ದೇನೆ.
0: ಈ ಭಾಗವತಿಕೆಯನ್ನು ಹೇಗೆ ಕಲ್ತ್ರಿ? ಎಷ್ಟು ವರ್ಷದ ಹಿಂದಿನ ಒಂದು ಅನುಭವ ಇದು?
1: ಸಾಮಾನ್ಯ ನನಗೆ 16-17 ವಯಸ್ಸಿನಲ್ಲಿ ಯಕ್ಷಗಾನ ನಮ್ಮ ಮೂಲ ಪರಂಪರೆ, 2-3-4 ತಲೆಗಳಿಗಳ ಪರಂಪರೆ ಇದೆ. ಅದರ ನಿಮಿತ್ತವಾಗಿ ಅಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತು. ಕೃಷ್ಣ ಭಾಗವತ್ ಬಾಳೆಹದ್ದ, ಅವರು ದಿವಂಗತರಾಗಿದ್ದಾರೆ, ಅವರಲ್ಲಿ ಮೂಲ ಅಭ್ಯಾಸವನ್ನು ಮಾಡಿ ತಾಳ ಅಭ್ಯಾಸ, ಕೆಲವಷ್ಟು ಪದ್ಯಗಳು ಮತ್ತು ಕೆಲವಷ್ಟು ರಾಗಗಳನ್ನೆಲ್ಲ ಅಭ್ಯಾಸ ಮಾಡಿ, ಆನಂತರ ರಾಮಚಂದ್ರ ಭಾಗವತ್ ಕವಾಳೆ, ಆರ್ ಪಿ ಹೆಗಡೆ ಮೂರೂರು ಅವ್ರ ಹತ್ರ ಎಲ್ಲ ಆಮೇಲೆ ಅಭ್ಯಾಸ ಮಾಡಿ ಅದನ್ನು ಹವ್ಯಾಸಿಯಾಗಿ ಬಳಸ್ಕೋತಾ ಬಂದಿದ್ದೇನೆ.
0: ಈಗ ಭಾಗವತಿಕೆಯನ್ನು ಮಾಡುವಾಗ ಕ್ಲಾಸಿಕಲ್ ಅಥವಾ ಒಂದು ಶಾಸ್ತ್ರೀಯವಾಗಿ ಕಲಿಯುವಂಥದ್ದು ಮತ್ತು ಈ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇದ್ದರೆ ಏನಾದರೂ ಅನುಕೂಲ ಆಗ್ತದಾ?
1: ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ರೇ ಅದಕ್ಕೊಂದು ಬೆಲೆ ಬರುತ್ತೆ. ತಾಳಗಳ ಚೌಕಟ್ಟು, ಅದರ ಲೆಕ್ಕಾಚಾರಗಳಿವೆ ಇಂತಿಷ್ಟೇ, ಮತ್ತು ಕೆಲವು ರಾಗಗಳ ಬಳಕೆ. ನಮ್ಮ ಯಕ್ಷಗಾನದಲ್ಲಿ ವಿಶೇಷ ಅಂದರೆ ಶ್ರುತಿ ತಪ್ಪಿತು ಅಂತಾದರೆ ರಾಗನೂ ತಪ್ಪಿದೆ ಅಂತಲೇ ಅರ್ಥ. ಹಾಗಾಗಿ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಿಕೊಂಡು ಬಳಸಬೇಕಾಗ್ತದೆ.
0: ಈಗ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಪ್ರಸ್ತುತದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ ಪ್ರಸ್ತುತಿಪಡಿಸುವಂಥ ಒಂದು ಸಂದರ್ಭದಲ್ಲಿ?
1: ತೆಂಕುನ ಪ್ರಕಾರಗಳೇ ಸ್ವಲ್ಪ ಮಟ್ಟಿಗೆ, ತಾಳಗಳ ಎಲ್ಲ ಇದು ಒಂದೇ ಇದೆ, ಆದರೆ ಬಡಗಿಗೆ ನೃತ್ಯದಲ್ಲಿ ಹೆಚ್ಚು ಮಹತ್ವ ಇದೆ. ಬಡಗಿನಲ್ಲಿ ನೃತ್ಯ ಮತ್ತು ಈಗ ಮಾತಾಡುವಾಗ ಶ್ರುತಿಗಳ ಇದು ಜಾಸ್ತಿ ಇದೆ. ಹಾಂ, ಹಾಗಾಗಿ ಬಡಗಿಗೆ ಟೆಂಕಿಗೆ ವ್ಯತ್ಯಾಸ ಅಷ್ಟು.
0: ಈಗ ಇತ್ತೀಚೆಗೆಲ್ಲ ಕಾಲಮಿತಿಯ ಒಂದು ಯಕ್ಷಗಾನ ಬಂದಿದೆ, ಅದಕ್ಕೂ ಹೊಂದಾಣಿಕೆ ಮಾಡಿಕೊಂಡು ಭಾಗವತಿಗೆ ಕೂಡ ಬೇಕಾಗ್ತದೆ. ಈಗ 5 ಗಂಟೆ ಒಂದು ಪ್ಲಾಟ್ ಇದೆ ಅಂದರೆ ಅದನ್ನು 2 ಗಂಟೆಯೆಲ್ಲ 1 ಗಂಟೆಯೆಲ್ಲ ಪ್ರಸ್ತುತಪಡಿಸುವಾಗ ಸ್ವಲ್ಪ ಕಷ್ಟ ಅಂತ ಅನಿಸೋದಿಲ್ವ?
1: ಕಷ್ಟ ಅಂತ ಅನಿಸ್ತದೆ. ಆದರೆ ನಿರ್ದಿಷ್ಟ ಪದ್ಯಗಳು, ಪಾತ್ರಗಳ ಆಯ್ಕೆ, ಇಂತಿಷ್ಟು ಚೌಕಟ್ಟಿನಲ್ಲಿ 1 ಗಂಟೆನೋ 1.5 ಗಂಟೆಯಲ್ಲೇ ಮುಗಿಸ್ಬೇಕು ಅಂತಾದರೆ ಅಷ್ಟೇನೇ ಮಾತಾಡುವುದು, ಇಂತಿಷ್ಟೇ ಪದ್ಯಗಳನ್ನು ಹೇಳುವುದು ಅಂತ ಒಂದು ಚೌಕಟ್ಟು ಹಾಕ್ಕೊಂಡು ಆ ರೀತಿಯಲ್ಲಿ ಮಾಡಬೇಕಾಗ್ತದೆ.
0: ಈಗ ನೀವು ಹವ್ಯಾಸಿಯಾಗಿ ಈ ಭಾಗವತಿಕೆಯನ್ನು ಮುಂದುವರಿಸುವಂಥ ಒಂದು ಸಂದರ್ಭದಲ್ಲಿ ವರ್ಷಕ್ಕೆ ಎಷ್ಟು ಕಾರ್ಯಕ್ರಮಗಳು ಸಿಗ್ತವೆ ನಿಮಗೆ?
1: ನಾನು ಈಗೀಗ ಈ ಕ್ಯಾಟ್ರಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಮೊದಲು ಸಾಮಾನ್ಯ 60 ಕಾರ್ಯಕ್ರಮದವರೆಗೂ ಹೋಗಿದ್ದೇನೆ ಒಂದು ವರ್ಷದಲ್ಲಿ. 50-60 ಜಾಸ್ತಿನೇ ಆಗಿದೆ. ಅಲ್ಲಿವರೆಗೇನು ಕೂಡ ಬಯಲಾಟಗಳು, ತಾಳಮದ್ಲೆಗಳು, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ.
0: ಆಮೇಲೆ ಸಾಮಾನ್ಯವಾಗಿ ಭಾಗವತರ ಒಂದು ಜವಾಬ್ದಾರಿ ಅಂದರೆ ಅವರು ಬೇರೆ ಬೇರೆ ಪಾತ್ರಗಳನ್ನು ಹಂಚುವಂಥದ್ದು ಅಂತ ಹೇಳಿ, ಇಂಥವರಿಗೆ ಇಂಥ ಇಂಥ ಪಾತ್ರಗಳು ಬೇಕಾಗ್ತದೆ ಅಥವಾ ಕೊಡುವಂತಹದ್ದು. ಈಗ ಯಕ್ಷಗಾನದಲ್ಲಿ ಮತ್ತು ಯಕ್ಷಗಾನ ತಾಳಮದ್ದಲ್ಲಿ ಹಂಚುವಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ?
1: ಅದು ಸಾಮಾನ್ಯವಾಗಿ ಒಂದು 1/4 ಗಂಟೆ 3/4 ಗಂಟೆ ಮೊದಲೆಲ್ಲ ಸೇರಿದಾಗ, ಈಗ ಏನು ಪಾತ್ರ ವರ್ಗದಲ್ಲಿ ತಾನೇ ಇದನ್ನು ಹೇಳ್ತೇನೆ ಅನ್ನುವಂಥ ಒಬ್ಬೊಬ್ಬರ ಇದು ಇರ್ತದೆ.
0: ಅವರ ಆಯ್ಕೆ ಇರ್ತದೆ ಅಥವಾ ಭಾಗವತರು ಹೇಳುವಂಥ
1: ಸಾಮಾನ್ಯವಾಗಿ ಅವರ ಆಯ್ಕೆನೂ ಇರ್ತದೆ. ನಿಮಗೆ ಈ ಪಾತ್ರಗಳೇ ವ್ಯವಸ್ಥಿತವಾಗಿ ಸೂಟ್ ಆಗ್ತದೆ ಅಂತ ಹೇಳಿ ಭಾಗವತರು ಮಾಡುವ ಕ್ರಮ ಮುಂಚಿನಿಂದಲೂ ಬಂದಿದೆ. ಈಗೀಗ ಏನಾಗಿದೆ ಕೇಳಿದ್ರೆ ನಾನು ಇದನ್ನೇ ಹೇಳ್ತೇನೆ, ನಾನು ಇದನ್ನೇ ಮಾಡ್ತೇನೆ ಅನ್ನೋದು ಬಂದಿದೆ. ಅನಿವಾರ್ಯವಾಗಿ ಕೆಲವೊಂದು ಟೈಮ್ನಲ್ಲಿ ಹೊಂದಿಕೊಂಡು ಹೋಗೋದು ಬಂದು ಬರ್ತದೆ. ಅದು
0: ಈಗ ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಯಕ್ಷಗಾನ ತಾಳಮದ್ದಲ್ಲಿ ಮುಗಿಸಬೇಕು ಅಂತ ಒಂದು ಸಂದರ್ಭದಲ್ಲಿ ಯಾವ ಪದ್ಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು?
1: ಸಾಮಾನ್ಯವಾಗಿ ಕತೆ ಅಂತ ಬಂದಿರ್ತದಲ್ಲ, ಆ ಕಥೆಯನ್ನು ಜನರಿಗೆ ರೂಪಿಸುವ ಮಟ್ಟದಲ್ಲಿ ಆ ನಿಟ್ಟಿನಲ್ಲೇ ತೆಗೆದುಕೊಂಡು ಹೋಗಬೇಕಾಗ್ತದೆ. ಈಗ ಒಂದು ಪಂಚವಟಿ ಒಂದು ಇಟ್ಕೊಳ್ಳಿ ನೀವು, ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಶೂರ್ಪನಖಿ ಹಿಂಗೆ ಎಲ್ಲ ಪಾತ್ರಗಳು ಬರ್ತವೆ. ಅದನ್ನು ಶೂರ್ಪನಖ ಮಾನಭಂಗದವರಿಗೆ ಮಾಡಬೇಕು ಅಂತಾದರೆ ಮೇನಾಗಿ ರಾಮ, ಲಕ್ಷ್ಮಣ, ಶೂರ್ಪನಖಿ ಮೂರು ಜನ ತಗೊಂಡು ಅದನ್ನು ಜನರಿಗೆ ಆ ಕಥೆಯನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇರ್ತದೆ. ಹೀಗೆ ಅವಾವ ಪ್ರಸಂಗಕ್ಕೆ ಅನುಗುಣವಾಗಿ ಅವಾವ ರೀತಿಯಲ್ಲಿ ಮಾಡಿಕೊಂಡು ಚೌಕಟ್ಟಿನಿಂದಲೇ ಮಾಡಿಕೊಂಡು ಹೋಗೋದು ಅನಿವಾರ್ಯತೆ ಇರ್ತದೆ.
0: ಈಗ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಯಕ್ಷಗಾನ ಒಂದು ಆಖ್ಯಾನವನ್ನು ಪ್ರಸ್ತುತ

0: ನಡೆಸಬೇಕು ಅಂತ ಇಟ್ಕೊಳ್ಳಿ, ಅದಕ್ಕೆ ಒಂದು ಪೂರ್ವ ತಯಾರಿ ಎಲ್ಲ ಹೇಗೆ ನಡೀತದೆ?
1: ಕೆಲವೊಂದು ಮಟ್ಟದ ಸಮಯ ಮಿತಿ ಇದ್ದರೆ ಅದಕ್ಕೆ ಒಂದು ಅಥವಾ ಎರಡು ಶಾಲೆಯಲ್ಲಿ ಟ್ರಯಲ್ಗಳನ್ನು ಅಭ್ಯಾಸ ಮಾಡಿಸ್ಕೊಂಡು ಅವರಿಗೆ ಇಂತಿಷ್ಟೇ ಪದ್ಯಕ್ಕೆ ಇಂತಿಷ್ಟೇ ನೃತ್ಯ ಮಾಡಬೇಕು, ಇಂತಿಷ್ಟೇ ಮಾತನಾಡಬೇಕು ಅಂತ ಅಷ್ಟು ಮಾಡಿಕೊಂಡು ಸಮಯ ಮಿತಿಯಲ್ಲಿ ಚೌಕಟ್ಟಿನಲ್ಲಿ ಮಾಡಬೇಕು.
0: ಈಗ ಎಷ್ಟೋ ಸಾರಿ ಅರ್ಥಗಾರಿಕೆಯು ಕೂಡ ಅಂದರೆ ಮರೆತು ಹೋಗುವಂಥ ಸಾಧ್ಯತೆ ಕೂಡ ಇರ್ತದೆ.
1: ಅದಕ್ಕೆ ಈಗ ನಾಟಕದಲ್ಲಿ ಇರ್ತದಿಲ್ಲ, ಹಿಂದಿಂದ ಅದನ್ನು ಸ್ವಲ್ಪ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದೇ ಆಗ್ತದೆ.
0: ಯಕ್ಷಗಾನದಲ್ಲಿ ಕೂಡ ಅಂಥ ಸಂದರ್ಭ ಬರ್ತದೆ
1: ಮಕ್ಕಳಿಗೆ ಅಂದರೆ ಹೊಸದಾಗ ಆಗಿರ್ತದಿಲ್ಲ. ಮತ್ತು ಈಗ ಟ್ರಯಲ್ ನಡೆಸುವಾಗ ಏನು ನಾವು ಅಷ್ಟೇ ಇರ್ತೇವೆ, ಸಭೆಯನ್ನು ನೋಡಿದ ಕೂಡ ಕೆಲವು ಜನರಿಗೆ ಮರೆತು ಹೋಗ್ತದೆ, ಸ್ವಲ್ಪ ಆಗ್ತದೆ, ಭಯ ಆಗ್ತದೆ. ಅದನ್ನೆಲ್ಲ ಒಂದು ಚೌಕಟ್ಟಿನಲ್ಲಿ ಮಾಡ್ಕೊಂಡು ತಗೊಂಡು ಹೋಗ್ಬೇಕಾಗ್ತದೆ.
0: ಈಗ ತಾಳಮದ್ದಳಿಯಲ್ಲಿ ಒಂದು ಭಾಗವತಿಕೆ ಮಾಡುವಂತಹದ್ದು ಮತ್ತು ಯಕ್ಷಗಾನದಲ್ಲಿ ಭಾಗವತಿಕೆ ಮಾಡುವಂತಹದ್ದು ಯಾವುದು ಸುಲಭ ನಿಮಗೆ?
1: ನೃತ್ಯ ಇದ್ದಾಗ ಸ್ವಲ್ಪ ಕಷ್ಟ ಆಗ್ತದೆ ಹವ್ಯಾಸಿಗರು ಅಂದ ತಕ್ಷಣ. ಅದನ್ನು ವೃತ್ತಿಯಲ್ಲಿ ಇಲ್ಲದವ್ರು ನೃತ್ಯದವರು ಬಂತು, ಈಗ ಹಿಮ್ಮೇಳದವರಾದರೂ ಬಂತು, ಅವರಿಗೆ ಅದು ವೃತ್ತಿಯಾಗಿರುವುದಿಲ್ಲ, ಅದು ಹೊಂದಾಣಿಕೆಗೆ ಸ್ವಲ್ಪ ಕಷ್ಟ ಬರ್ತದೆ. ಹಾಗಾಗಿ ಎರಡೂ ಪಾತ್ರಧಾರಿಗಳು ಹಿಮ್ಮೇಳದವರು ಒಟ್ಟಿಗೆ ಕೂಡಿಸಿಕೊಂಡು ತಗೊಂಡು ಹೋಗಬೇಕಾಗ್ತದೆ. ತಾಳಮದ್ಲೆಯಲ್ಲಿ ಆದರೆ ಬಾಕಿ ನೃತ್ಯದವರು ಮುಂದೆ ಇರುವುದಿಲ್ಲ, ಎಲ್ಲ ಕೂತುಕೊಂಡಿರ್ತಾರೆ ಮಾತನಾಡುವವರು ಪಾತ್ರಧಾರಿಗಳು. ಹಿಮ್ಮೇಳದವರು ಎಷ್ಟು ಬೇಕಷ್ಟು ಕಸರತ್ತು ಅಥವಾ ಅವರ ಒಂದು ಇದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ.
0: ಈಗ ಪ್ರೇಕ್ಷಕರ ಒಂದು ಪ್ರತಿಕ್ರಿಯೆಯನ್ನು ಹೇಗೆ ಅಗ್ರಾಣಿಸುವುದು ಅಂತ ಹೇಗೆ ತಿಳ್ಕೊಳ್ಳುವಂಥದ್ದು
1: ಅಂದರೆ ಚಪ್ಪಾಳೆ ಅಥವಾ ಅವರ ಒಂದು ಇದ್ರ ಮೇಲೆ ನಮ್ಮದು ಹೇಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಒಳ್ಳೆ ಪದ್ಯ ಬಂತು ಅಂತಂದರೆ ಚಪ್ಪಾಳೆ ಸೀಟಿಗಳ ಹೊಡೆದೇ ಹೊಡಿತಾರೆ ಸಾಮಾನ್ಯವಾಗಿ. ಈಗ ನಾನು ಪದ್ಯ ಹೇಳುವಾಗ ಒಂದು ಎರಡು ಮೂರು ಪದ್ಯಕ್ಕಾರು ಬಂದೇ ಬರ್ತದೆ, ಅದು ಇಷ್ಟು ವರ್ಷದ ಅನುಭವದಲ್ಲಿ.
0: ಅಂತಹ ಒಂದು ಪ್ರಸಂಗದ ಒಂದು ಪದ್ಯವನ್ನು ನೆನಪಿಸ್ಕೊಳ್ಬೋದಾ?
1: ನೆನೆಸ್ಬೋದು, ಒಂದು ಭಾಮಿನಿ ಹೇಳ್ತೇನೆ. ಇದು ಗದಾಪರ್ವದಲ್ಲಿ ಸಂಜಯ ಮತ್ತು ಕೌರವನ ಭೇಟಿ. ಆಗ ಸಂಜಯನ ಹತ್ರ ಕೌರವ ಹೇಳುವಂಥ ಒಂದು ಸನ್ನಿವೇಶ.

0: ಚೀಟಿ ಹೊಡೆಯುವ ಅಂತ ಅನಿಸ್ಬೇಕು. ನಮ್ಮ ಕೇಳುವರಿಗೂ ಕೂಡ ಹಾಗೆ ಅನಿಸಿರ್ಬೋದು ಅಂತ ಭಾವಿಸ್ತೇನೆ. ನಾರಾಯಣ ಗಣಪತಿ ಹೆಗಡೆಯವರೇ, ಸ್ವಲ್ಪ ಯಕ್ಷಗಾನದಿಂದ ನಾವು ಅಡುಗೆ ಮನೆಗೆ ಹೋಗುವ, ಈ ಅಡುಗೆಯ ಹವ್ಯಾಸ ಯಾವಾಗಿಂದ ಆರಂಭ ಆಯಿತು?
1: ಸಾಮಾನ್ಯ ನನಗೆ 32-33 ವಯಸ್ಸು. ನಾವು 3 ಮಂದಿ ಅಣ್ಣತಮ್ಮಂದಿರು. ಆ ಒಂದು ಸಂದರ್ಭದಲ್ಲಿ ಅಂದರೆ ಡಿವೈಡ್ ಆಗುವಂಥ ಸಂದರ್ಭ ಬಂತು. ಆಗ ಸ್ವಲ್ಪ ಎಲ್ಲ ಸಮಸ್ಯೆಗಳು ಬರ್ತಾವಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಪ್ರಾರಂಭಿಸಿದ್ದು. ಅದು ಈಗ ಭಾಳ ಮಟ್ಟಿಗೆ ಬೇರೂರಿದೆ. ನಾನು ಬಿಡ್ತೇನೆ ಅಂದರೂ ಒಂದು 3-4 ವರ್ಷ ಬಿಡದ ಒಂದು ಮಟ್ಟಕ್ಕೆ ಬೆಳೆದಿದೆ.
0: ದೊಡ್ಡ ದೊಡ್ಡ ಮದುವೆ ಸಮಾರಂಭಗಳಿಗೆಲ್ಲ ನೀವು ಅಡುಗೆ
1: ಮಾಡಿದ್ದೇನೆ? ನಾನು ಸಾಮಾನ್ಯವಾಗಿ ಜನರನ್ನು ಸೇರಿಸಿಕೊಂಡು 6,000-7,000 ಜನರವರೆಗಿನ ಅಡುಗೆಯಲ್ಲೂ ಮೇನ್ ಕುಕ್ ಆಗಿ ಕೆಲಸ ಮಾಡಿದ್ದೆ.
0: ಈಗ ಅಡುಗೆಯನ್ನು ಸಿದ್ಧ ಮಾಡುವಂಥ ಒಂದು ಸಂದರ್ಭದಲ್ಲಿ

0: ರೀತಿಯ ಒಂದು ಯಾಂತ್ರೀಕರಣ ಎಲ್ಲ ಆಗಿದೆ ಈಗ?
1: ಯಾಂತ್ರೀಕರಣ ಅಂದರೆ ಈಗ ವಿಶೇಷವಾಗಿ ನಾವು ಯಾವುದೇ ಕಂಪನಿಯ ಪ್ರಾಡಕ್ಟನ್ನು ಬಳಸುವುದಿಲ್ಲ. ಅಂದರೆ ಯಾವುದೇ ಸಾಂಬಾರು ಪುಡಿ ಅದು ಯಾವುದನ್ನೇ ಬಳಸುವುದು, ಎಲ್ಲ ಸ್ವಂತ ರೆಡಿ ಮಾಡಿ ಅದನ್ನು ಅಡುಗೆಯನ್ನು ಮಾಡುವುದು. ಈಗ ಬೀಸುವುದಕ್ಕೆಲ್ಲ ಒಂದು ಹೊಸ ಯಂತ್ರಗಳು ಬಂದಿದೆ, ಅದನ್ನೊಂದೇ ಬಳಸುವುದು ಹೆಚ್ಚಾಗಿ. ತರಕಾರಿ ಹೆಚ್ಚುವುದಕ್ಕೆ ಇದಕ್ಕೆ ಎಲ್ಲ ಚಾಕು ಅಥವಾ ಕೈಯಿಂದ, ಅಷ್ಟು ಕೈಯಿಂದನೇ ರುಬ್ಬುವುದಕ್ಕೆ ಮಾತ್ರ ಯಾಂತ್ರಿಕವನ್ನು ಬಳಸ್ತೇವೆ. ಬಾಕಿ ಎಲ್ಲ ಸ್ವಂತ ರೆಡಿ ಮಾಡಿ ಎಷ್ಟೇ ಐಟಮ್ಸ್ಗಳಿದ್ರು ಕೂಡ ಅದನ್ನು ಮಾಡುವುದು. ಹೀಗೆ
0: ಈಗ ಒಂದು ಎಷ್ಟು ಜನ ಆಗ್ತಾರೆ ಅಂತ ಒಂದು ಅಂದಾಜು ಹೇಳಿರ್ತಾರೆ, ಅದಕ್ಕಿಂತ ದಿಢೀರ್ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಕಾಗ್ತದೆ?
1: ಒಂದು ಈಗ ಒಂದು 1,000 ಜನ ಅಂತ ಹೇಳಿರ್ತಾರೆ, 1,500 ಜನ ಇರ್ತಾರೆ. ಆಗ ದಿಢೀರ್ ಮಾಡುವುದಾದರೆ ಆಗ ಏನಾದರೂ ಈ ಪ್ರಾಡಕ್ಟನ್ನು ಬಳಸಿ ಒಂದು 1/2 ಗಂಟೆಯಲ್ಲಿ ರೆಡಿ ಮಾಡುವಂಥ ಪ್ರಸಂಗ ಆಗ ಬರ್ತದೆ, ಬಂದಿದೆ ಕೂಡ. ಈ ಇಷ್ಟು ವರ್ಷದ ನನ್ನ ಒಂದು ಇದರಲ್ಲಿ ಒಂದು 4-5 ಬಾರಿ ಆ ಸಂದರ್ಭ ಬಂದಿದೆ.
0: ಈಗ ಅನ್ನದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂದರೆ ಮೊದಲೇ ನೀರಲ್ಲಿ ಇಟ್ಟು ಸಿದ್ಧ ಮಾಡ್ಕೊಂಡು ಇಟ್ಟಿರ್ತೀರ?
1: ನೀರು ಕುದಿತಾ ಇರ್ತದೆ, ಆಗ ಅದಕ್ಕೆ ಆ ನಂತರ ನಾವು ಅಕ್ಕಿಯನ್ನು ತೊಳೆದು ಹಾಕಿ ಒಂದು 15-20 ನಿಮಿಷದಲ್ಲಿ ಅನ್ನಗಳನ್ನು ಒಂದು 50 kg ದೊಡ್ಡದ ಬಾಂಡೆಯಲ್ಲಿ ಒಂದು 50 kg ರೆಡಿ ಮಾಡ್ಬೋದು. ಅದಕ್ಕೆ ಆದಂಥ ವ್ಯವಸ್ಥೆಗಳು ಇರ್ತವೆ. ಅದನ್ನು ಕುದಿಸಿ ಅಂದರೆ ತೋಡು ಹಾಕಿ ದೊಡ್ಡ ಹೋಲ್ ಬುಟ್ಟಿ ಟೈಪ್ ಇರ್ತದೆ ಅಲ್ಲ, ಅದಕ್ಕೆ ತೋಡೋದು 15-20 ನಿಮಿಷ ಕುದಿ ನೀರು ಇದ್ದರೆ ರೆಡಿ ಆಗುತ್ತೆ. ಈ ಸಾಂಬಾರು ಉಳಿದ ಪದಾರ್ಥಗಳನ್ನು ರೆಡಿ ಮಾಡುವುದೇ ಸ್ವಲ್ಪ ಸಮಸ್ಯೆ.
0: ಸ್ವಲ್ಪ ಉದ್ದ ಮಾಡುವುದು
1: ಅದು ಅನಿವಾರ್ಯ ಆಗುತ್ತದೆ, ಬಂದವರಿಗೆ ಊಟ ಹಾಕಬೇಕು. ಹಾಗಾಗಿ
0: ಆಮೇಲೆ ಈಗ ಇದಕ್ಕೆ ಪೂರಕವಾಗಿ ಬೇಕಾಗಿರುವಂಥ ಪಾತ್ರೆ ವಗರಿ ಸಾಮಾನುಗಳೆಲ್ಲ ನಿಮ್ಮಲ್ಲಿ ಲಭ್ಯ ಇದೆಯಾ?
1: ಲಭ್ಯ ಇದೆ. 1,500 ಜನಿಗೆ ಆಗುವಷ್ಟು ಪಾತ್ರೆಗಳು ಮತ್ತು ಗ್ರ್ಯಾಂಡರು, ಮಿಕ್ಸರು, ಈ ಹೊಸ ಒಲೆ, ಸಿಲಿಂಡರ್, ಗ್ಯಾಸ್ ಒಲೆಗಳು ಎಲ್ಲ ರೆಡಿ ಇದೆ. ಮಾಡುವುದು ಬಡಿಸುವುದು ಅಷ್ಟಕ್ಕೂ.
0: ಈಗ ಒಂದು 500 ಜನಕ್ಕೆ ಅಡುಗೆಯನ್ನು ಸಿದ್ಧತೆ ಮಾಡಬೇಕು, 1,500 ಜನಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಪಾತ್ರಗಳ ಆಯ್ಕೆಯಲ್ಲಿಯೂ ಕೂಡ ನಿಮಗೆ ಒಂದು ಸ್ವಾತಂತ್ರ್ಯ ಇದೆ?
1: ನಾನೇ ಅದು ಅವು ಜನರಿಗೆ ಬೇಕಾಗುವಷ್ಟನ್ನು ಸಿದ್ಧ ಮಾಡಿಕೊಂಡು ಗಾಡಿಯಲ್ಲಿ ತಗೊಂಡು ಹೋಗೋದು ಒಂದು ಕ್ರಮ.
0: ಆಮೇಲೆ ನಿಮ್ಮ ಪೂರಕವಾಗಿ ನಿಮ್ಮ ಸಹಾಯಕರು ಎಷ್ಟು ಜನ ಇದ್ದಾರೆ, ಅವರ ಒಂದು ಸಹಾಯ ಹೇಗೆ ಪಡಿತಾ ಇದ್ರಿ?
1: ಸಾಮಾನ್ಯವಾಗಿ ಈಗ ಒಂದು 500 ಜನರ ಅಡಿಗೆ ಅಂತಾದರೆ ಅಲ್ಲಿಯ ಅವರು ಮಾಡಿಸುವವರ ಒಂದು ಆಯ್ಕೆಗಳು ಅಂದರೆ ಎಷ್ಟು ಐಟಮ್ಸ್ ಇದ್ದಾವೆ, ಏನು ಕೆಲವೊಮ್ಮೆ ಈ ಮಧ್ಯಾಹ್ನದ ಊಟಕ್ಕೆ ಪುರಿ ಕೊಡುವುದು ಅಂತೆಲ್ಲ ಇರ್ತದೆ. ಆಗ ಒಂದು ಸ್ವಲ್ಪ ಜನಗಳು ಜಾಸ್ತಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲೇ ಸಾಮಾನ್ಯವಾಗಿ 100 ಜನರಿಗೆ 2-3 ಜನರಲ್ಲಿ ಅಡುಗೆಯನ್ನು ಮಾಡ್ಬೋದು. 500 ಜನರು ಆ ಮಟ್ಟದಲ್ಲಿ ಜನರನ್ನು ತಗೊಂಡು ಹೋಗ್ಕೊಂಡು ಮಾಡೋದು ಬರ್ತದೆ.
0: ಹಾಂ ಸರ್, ಈಗ ಸಿಹಿ ತಿಂಡಿಯಲ್ಲಿ ಏನೇನು ಮಾಡ್ತೀರಿ?
1: ನಾನು ಸಿಹಿ ತಿಂಡಿಯಲ್ಲಿ ಕೇಸರಿ, ಕೆಲವು ಲಾಡುಗಳ ಎಲ್ಲ ಐಟಮ್ಸು
0: ಮತ್ತು
1: ಹಾಂ ಇನ್ನು ಬೂಂದಿ, ರವೆ, ಹಿಟ್ಟು, ಆ ಲಾಡುಗಳು, ಕೇಸರಿ ಮತ್ತು ಅದನ್ನು ಬಿಟ್ಟು ಜಿಲೇಬಿ ಒಂದನ್ನು ಬಿಟ್ಟು ನಮ್ಮ ತಮ್ಮನವರು ಮಾಡ್ತಿದ್ರು, ಅದರ ಕಾರಣದಿಂದ ಅದನ್ನು ಒಂದು ಓವರ್ಟೇಕ್ ಮಾಡಲಿಲ್ಲ. ಉಳಿದೆಲ್ಲ ಐಟಮ್ಸ್ಗಳನ್ನು ಸಾಮಾನ್ಯವಾಗಿ ಮಾಡ್ತೇನೆ.
0: ಇಲ್ಲಿ ಹೋಳಿಗೆ ಪ್ರಚಲಿತದಲ್ಲಿ
1: ಹೋಳಿಗೆ ಉಂಟು,
0: ಕಾಯಿ ಹೋಳಿಗೆ ಬೇಕು
1: ಅಂತಾರೆ? ಹೌದು, ಬೇಕು ಅಂತಾರೆ. ಅದು ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಇದೆಲ್ಲ ಮಾಡ್ಬೋದು, ಅದನ್ನೆಲ್ಲ ಮಾಡ್ತೇನೆ.
0: ಆಮೇಲೆ ಈಗ ಸರ್ವಿಸ್ ಅಥವಾ ಒಂದು ಸೇವೆಯನ್ನು ಕೊಡುವಂಥವ್ರು ಅವರು ಕೂಡ ನಿಮ್ಮಲ್ಲೇ ಲಭ್ಯ ಇದ್ದಾರೆ ಅಥವಾ ಹೊರಗಿನ ತರಿಸ್ಬೇಕಾಗ್ತದೆ ಹೇಗೆ?
1: ಸೇವೆಯವರು ಭಾಳ ಕಡಿಮೆ ಇದ್ದಾರೆ. ಇನ್ನು ಅಂಥ ಒಂದು ಅದೆಲ್ಲ ಇದೆ, ಅದೆಲ್ಲ ವ್ಯವಸ್ಥೆ ಇದೆ. ಹಾಂ, ಬಡಿಸುವವರಿಗೂ ವ್ಯವಸ್ಥೆ ಇದೆ, ತರಕಾರಿ ಹೆಚ್ಚುವವರಿಗೂ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆಗಳು ಇದ್ದಾವೆ.
0: ಈ ಬಫೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳುವಂಥದ್ದು ಇರ್ತದಲ್ಲ, ಅದರ ಒಂದು ಅನುಕೂಲತೆ ಏನು, ಏನು ತೊಂದರೆ ಇದೆ
1: ಬಫೆಯಲ್ಲಿ? ಈಗ ಸಾಮಾನ್ಯವಾಗಿ ಈಗ ನಾವು ಈಗ ಪಂಕ್ತಿಯಲ್ಲಿ ಏನು ಹಾಕಿ ಬಡಿಸ್ತೇವಲ್ಲ, ಆಗ ಸಾಮಾನ್ಯ 20-25 ನಿಮಿಷಗಳು ಗ್ಯಾಪ್ ಇರ್ತವೆ. ಈ ಬಫೆ ಅಂತಂದರೆ 500 ಜನಕ್ಕೆ ಹೇಳಿದ್ದಾರೆ ಅಂತಂದರೆ 500 ಜನರದ್ದು ಒಂದೇ ಟೈಮ್ನಲ್ಲಿ ರೆಡಿ ಮಾಡಿ ಕೊಡಬೇಕಾಗುತ್ತೆ. ಬಫೆ ಅಂದ ಕೂಡ ಹೋಗ್ತಾನೆ ಇರ್ತದೆ, ಗ್ಯಾಪ್ ಅಂತ ಇರೋದಿಲ್ಲ. ಈಗ ನೀವು ಇಲ್ಲೇ ಪಂಕ್ತಿಯನ್ನು ಹಾಕಿ ಬಡಿಸಿದರೆ 15-20 ನಿಮಿಷ ಒಂದು ಪಂಕ್ತಿ, ಏನು 100-150 ಜನ ಕೂಡುತ್ತಾರೋ ಆ ಜಾಗದ ಒಂದು ಅನುಕೂಲಕ್ಕೆ ಆಗಿ ಇರ್ತದೆಯಲ್ಲ, ಆಗ ಮಧ್ಯೆ ಗ್ಯಾಪ್ ಇರ್ತದೆ. ನಮಗೆ ಇಂತಿಷ್ಟು ಜನ ಇರಬಹುದು, ಇಂತಿಷ್ಟು ಜನರಿಗೆ ರೆಡಿ ಆಗಬೇಕು ಅಥವಾ ರೆಡಿ ಆಗಿದ್ದು ಸಾಕುವಾಗವಾಗಿದೆ ಹೇಳುವಂಥ ಒಂದು ಅವಕಾಶಗಳಿರ್ತವೆ. ಬಫೆಯಲ್ಲಿ ಅದು ಇರುವುದಿಲ್ಲ. ಈಗ 500 ಜನರಿಗೆ ಅಂದರೆ 500 ಜನರಿಗೆ ಆಗುವಷ್ಟು ರೆಡಿ ಆಗಲೇಬೇಕಿರ್ತದೆ. ಒಂದು ಗಂಟೆನೋ 12:30 ಟೈಮ್ ಕೊಟ್ಟಿರ್ತಾರಲ್ಲ, ಅಷ್ಟೊತ್ತಿನೊಳಗೆ ಅಷ್ಟು ರೆಡಿ ಆಗಲೇಬೇಕಾಗಿರ್ತದೆ.
0: ಮತ್ತೊಂದು ಏನಂದರೆ ಬಫೆಯಲ್ಲಿ ಕೆಲವೊಂದು ಐಟಮ್ಗಳು ಬೇಗ ಖಾಲಿ ಆಗ್ತವೆ, ಕೆಲವೊಂದು ಎಷ್ಟಾದರೂ ಖಾಲಿಯೇ ಆಗುವುದಿಲ್ಲ ಅಂತ ಒಂದು ಸಮಸ್ಯೆ ಬರ್ತದೆ?
1: ಹಾಂ, ಹಾಗೆ ಜಾಸ್ತಿ ಉಂಟು. ಯಾಕೆಂದರೆ ಈಗ ನಾವು ಬಡಿಸೋದಾದರೆ ಈಗ ಒಂದು 3-4 ಐಟಮ್ಸ್ ಮಾಡಿದ್ದಿದ್ರೆ ಒಂದಾದ ಮೇಲೆ ಒಂದನ್ನು ತೊಗೊಂಡು ಹೋಗ್ತೇವೆ. ಈಗ ಬಫೆಯಲ್ಲಿ ಕೇಳುವವರು ಒಂದು ಐಟಮ್ಸ್ ಚೆನ್ನಾಗಿದೆ ಅಂದರೆ ಅದನ್ನೇ ಜಾಸ್ತಿ ಕೇಳ್ತಾರೆ.

0: ಹಾಂ ಪೂರಿ ಖಾಲಿ ಒಂದೇ ದಪ್ಪ ಸಾಂಬಾರ್ ಇದ್ರೆ ಅದನ್ನೇ ಖಾಲಿ ಮಾಡ್ಬೋದು. ಹೀಗೆ ಜಾಸ್ತಿ ಆಗೋದ ಸಾಧ್ಯತೆಗಳು ಬಹಳ ಇರ್ತವೆ. ಅದಕ್ಕೆಲ್ಲ ನಾವು ರೆಡಿಯಾಗೇ ಇರಬೇಕಾಗತ್ತೆ.
1: ಈಗ ತಯಾರು ಮಾಡಿರುವಂತಹ ಒಂದು ಕಡಿಮೆ ಆದರೆ ಏನಾದರೂ ಸೇರಿಸ್ಕೊಂಡು ಉದ್ದ ಮಾಡ್ಬೋದು, ಜಾಸ್ತಿ ಆದರೆ ಏನು ಮಾಡೋದು, ಉಳಿಕೆಯನ್ನು ಏನು ಮಾಡೋದು?
0: ಉಳಿಕೆಯನ್ನು ಭಾಳಷ್ಟು ಊರಲ್ಲಿ ವ್ಯವಸ್ಥೆ ಇಲ್ಲ. ಈಗ ಏನು ಎಲ್ಲರೂ ಕೆಲವರು ಪಾತ್ರೆಯನ್ನು ತೊಳಿಲಿಕ್ಕೆ ಇದು ಎಲ್ಲ ಬರ್ತಾರಲ್ಲ, ಅವ್ರು ಕೆಲವರೆಲ್ಲ ತೊಗೊಂಡು ಹೋಗ್ತಾರೆ. ಇದು ಭಾಳಷ್ಟು ಜನರಿಗೆ ಅದು ಅನುಕೂಲ ಆಗುತ್ತಲ್ಲ. ಈಗ ಅದನ್ನು ತೊಗೊಂಡು ಹೋಗಿ ಎಲ್ಲೂ ವಿಲೇವರಿ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಇದು ಜಾಸ್ತಿ ಅದನ್ನು ಒಯ್ಲಿಕ್ಕೆ ವ್ಯವಸ್ಥೆ ಉಂಟು, ಭಾಳಷ್ಟು ಮಂದಿ ತಗೊಂಡು ಹೋಗ್ತಾರೆ.
1: ಈಗ ಸೌದೆಯಲ್ಲಿ ಒಲೆ ಇಟ್ಟು ಅಡುಗೆ ಮಾಡುವುದಕ್ಕೂ ಈ ಗ್ಯಾಸ್ನಲ್ಲಿ ಮಾಡೋದಕ್ಕೂ ಏನು ಅನುಕೂಲತೆ ಇದೆ ನಿಮಗೆ?
0: ಸಮಯದ ಅಭಾವ ಭಾಳ. ಈಗ ಈ ಗ್ಯಾಸ್ನಲ್ಲಾದರೆ ಬೇಗ ಆಗತ್ತೆ, ಮತ್ತು ಈ ಹೊಗೆ ಏನು ಮಾಲಿನ್ಯ ಇರ್ತದಿಲ್ಲ ಅದು ಇರುವುದಿಲ್ಲ. ಈಗ ಸಾಮಾನ್ಯ ಒಂದು 10 ವರ್ಷಗಳ ಈಚೆಗೆ ಕಟ್ಟಿಗೆ ವ್ಯವಸ್ಥೆದು ಭಾಳ ಕಡಿಮೆ ಆಗಿದೆ. ಸಾಮಾನ್ಯ 100ಕ್ಕೆ 1-2% ಇಲ್ಲ ಅನ್ನುವಂಥ ಒಂದು
1: ಸಣ್ಣ ಅಡುಗೆ ಎಲ್ಲ ಮಾಡ್ಬೋದು
0: ತೊಂದರೆ ಇಲ್ಲ. ಅದಕ್ಕೂ ಕೂಡ ನಮ್ಮಲ್ಲಿ ಅಂದರೆ ಒಲೆ ಇದು ಎಲ್ಲ ವ್ಯವಸ್ಥೆ ಇರೋದರಿಂದ ನಾವು 50 ಜನರಿಗಾದರೂ 1-2 ಒಲೆ ಇದನ್ನು ತೊಗೊಂಡು ಹೋಗೇ ಬಿಡ್ತೇವೆ. ಹಾಗಾಗಿ ಕಟ್ಟಿಗೆ ಇದು ಭಾಳ ಕಡಿಮೆ ಆಗಿದೆ. ಹೌದು.
1: ಸರಿ, ನಾರಾಯಣ್ ಗಣಪತಿ ಭಟ್ ಅವರೇ, ಇನ್ನೊಂದು ವಿಚಾರಕ್ಕೆ ಬರುವ ನಿಮ್ಮ ಕೃಷಿಯ ಬಗ್ಗೆ, ಇದರ ಬಗ್ಗೆ ಹೇಳಿಗ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ, ನಿಮ್ಮ ಕೃಷಿ ಅನುಭವ?
0: ನನ್ನ ವಿದ್ಯಾಭ್ಯಾಸ 7ನೇ ಕ್ಲಾಸು. ಹೈಸ್ಕೂಲಿಗೆ ಅಂತ ಒಂದು 5-6 ತಿಂಗಳು ಹೋಗಿದ್ದೆ. ತಂದೆಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು, ಮಧ್ಯದಲ್ಲಿ ಬಿಡುವಂಥ ಪ್ರಸಂಗ ಬಂತು. ಹಾಗಾಗಿ ನಾನು ಸಾಮಾನ್ಯ 13 ವಯಸ್ಸಿನಿಂದ ಕೃಷಿಯಲ್ಲಿ ತೊಡಗಿದ್ದೇನೆ. ಅದನ್ನು ನಾನು ಕೃಷಿಯನ್ನು ಮಾಡಿದರೆ ಕುಟುಂಬಕ್ಕೆ ಆಧಾರ ಅನ್ನುವಂಥ ಪ್ರಸಂಗ ಇತ್ತು. ಆಗಿಂದ ಕೃಷಿ ಮಾಡಿಕೊಂಡು ಬಂದಿದ್ದೇನೆ.
1: ಏನೇನು ಕೃಷಿ ಮಾಡ್ತೀರಿ?
0: ನಾವು ಗದ್ದೆ, ತೋಟ, ಇನ್ನು ತೋಟದಲ್ಲಿ ಅಡಿಕೆ, ಬಾಳೆ, ಯಾಲಕ್ಕಿ, ಮೆಣಸು ಇಷ್ಟನ್ನೇ. ಗದ್ದೆಯಲ್ಲಿ ಭತ್ತವನ್ನು ಬೆಳೀತಿದ್ವಿ. ಬೇಸಿಗೆಯಲ್ಲಿ ತರಕಾರಿಗಳ ಹಿತ್ತಲು, ಆನಂತರ ಉದ್ದು ಅಂದರೆ ಬೌಡೆ ಕಾಳು ಇದನ್ನೆಲ್ಲ ಹಾಕ್ತಿದ್ವಿ. ಈಗೀಗ ಪ್ರಾಣಿಗಳ ಕಾಟದಿಂದ ಅದು ಕೂಡ ಕಡಿಮೆ ಆಗಿದೆ. ಭತ್ತ ಬೆಳೆಯೋರು ನಮ್ಮಲ್ಲಿ ಕಡಿಮೆ ಆಗಿದ್ದಾರೆ, ತೋಟ ಹಾಕಿದ್ದೆ ಸ್ವಲ್ಪ ಜಾಸ್ತಿ ಆಗಿದೆ.
1: ಈಗ ಅಡುಗೆ ಮತ್ತು ಭಾಗವತಿಗೆ ಇದರ ಜೊತೆ ಜೊತೆಗೆ ಈ ಕೃಷಿಯನ್ನು ಕೂಡ ನೋಡ್ಕೊಳ್ಳೋದು ಕಷ್ಟ ಆಗೋದಿಲ್ಲ?
0: ಆಗ್ತಿತ್ತು, ಆದರೂ ಕೂಡ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೇನೆ. ನಮ್ಮಲ್ಲಿ ಜಾನುವಾರುಗಳು ಇದನ್ನೆಲ್ಲ ದನ ಎಮ್ಮೆಗಳ ಕೆಲಸನೂ ಮಾಡಿಕೊಂಡು ಅದನ್ನು ಎಲ್ಲ ಮಾಡ್ಕೊಂಡು ಬಂದಿದ್ದೇನೆ ನಾನು.
1: ಈಗ ಮನೆಯವರ ಒಂದು ಸಹಕಾರ ಹೇಗಿದೆ?
0: ಮನೆಯವರ ಸಹಕಾರ ತುಂಬ, ಅಂದರೆ ಮನೆ ಮತ್ತು ನಾನು ಇಲ್ಲದಾಗ ಮನೆ ಮೇಂಟೆನೆನ್ಸು, ನಮ್ಮಲ್ಲಿ ಕೊಟ್ಟಿಗೆ ಅಂತ ಹೇಳ್ತಾರಲ್ಲ, ಅದನ್ನು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಭಾಳ ಹೊಂದಾಣಿಕೆಯಿಂದ ಭಾಳ ಉಪಯುಕ್ತವಾಗಿ ಹೋಗಿದೆ.
1: ಆಮೇಲೆ ಈಗ ಹಟ್ಟಿ ಗೊಬ್ಬರವನ್ನೇ ಹಾಕ್ಕೊಂಡು ಕೃಷಿ ಮಾಡ್ತಾ ಇದ್ರು ಅಥವಾ ರಾಸಾಯನಿಕ ಗೊಬ್ಬರ ಕೂಡ ಬಳಕೆ ಮಾಡ್ತೀರಾ?
0: ರಾಸಾಯನಿಕ ಗೊಬ್ಬರ ಬಳಸಲೇ ಇಲ್ಲ ಅಂತಲ್ಲ, ಕೆಲವೊಂದು ಭತ್ತಕ್ಕೆ ಈಗ ಎಕರೆಗೆ 20 ಕೆಜಿ ಅಷ್ಟನ್ನೇ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿ ದಡ್ಡಿ ಗೊಬ್ಬರವನ್ನೇ ಹಾಕಿದ್ದು ಜಾಸ್ತಿ ಇದೆ.
1: ಈ ಕೊಳೆ ರೋಗ ಎಲ್ಲ ಹೇಗಿದೆ ಪರಿಸ್ಥಿತಿ ಈಗ?
0: ಈ ವರ್ಷದಲ್ಲಿ ಕೊಳೆ ರೋಗ ಜಾಸ್ತಿ ಪ್ರಮಾಣದಲ್ಲಿ ಇತ್ತು. ಔಷಧಿಯನ್ನು ಹೊಡೆದರೂ ಕಂಟ್ರೋಲ್ ಆಗದೆ ಎಷ್ಟೋ ಕಷ್ಟ ಆಗಿದೆ, ನಷ್ಟ ಆಗಿದೆ.
1: ಹಾಂ, ಈ ಎಲೆ ಚುಕ್ಕಿ ರೋಗ ಕೂಡ ಉಂಟ?
0: ಎಲೆ ಚುಕ್ಕಿ ರೋಗ ಸ್ವಲ್ಪ ಮಟ್ಟಿಗೆ ಬಂದಿದೆ, ಭಾಳ ಕಡೆ ಬಂದಿದೆ. ಈ ಅಡಿಕೆ ಮರಕ್ಕಂತೂ ಭಾಳ ಕಡೆ ಬಂದು ಎಲ್ಲ ಒಣಗಿ ಹೋಗಿದ ದೃಶ್ಯಗಳು
1: ನಿಮ್ಮ ತೋಟದಲ್ಲಿ
0: ಸ್ವಲ್ಪ ಕಡಿಮೆ ಇದೆ, ಬಂದಿಲ್ಲ ಹೇಳೋ ಪ್ರಮಾಣದಲ್ಲೇ ಇದೆ.
1: ಅದಕ್ಕೆ ಪ್ರತ್ಯೇಕವಾಗಿ ಏನಾದರೂ ನೀವು ಸಿಂಪರಣೆ ಮಾಡಿದ್ರಾ?
0: ನಾವು ತುತ್ತ ಸುಣ್ಣ ಮತ್ತು ಈ ಕೊಳೆ ರೋಗಕ್ಕೆ ಬಯೋಪಾಲ್ಟು ಮತ್ತು ತುತ್ತ ಸುಣ್ಣನೇ ಇನ್ನೂ ರೂಢಿಯಲ್ಲಿದೆ. ಎಲೆ ಚುಕ್ಕೆ ರೋಗಕ್ಕೇನು ಇನ್ನೂವರೆಗೆ ಮಾಡಲಿಲ್ಲ.
1: ಕಾಡು ಪ್ರಾಣಿಗಳ ಹಾವಳಿ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಎಷ್ಟರ ಮಟ್ಟಿಗೆ ಹಾನಿ ಉಂಟು ಮಾಡ್ತಾ ಇದೆ?
0: ನಮ್ಮಲ್ಲಿ ಮಂಗಗಳು, ಅನಂತರ ನವಿಲು, ಅನಂತರ ಈ ಹಂದಿ, ಇದು ಕಾಡು ಹಂದಿ ಭಾಳ, ಅದರಿಂದನೇ ಭಾಳಷ್ಟು ಬಾಳೆಗಿಡ, ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ತಿಂತವೆ. ಭತ್ತವನ್ನು ನವಿಲು, ಮಂಗ, ಹಂದಿ ಎಲ್ಲವೂ ತಿಂತವೆ. ಅದಕ್ಕೆ ಎಷ್ಟೇ ನಾವು ಈಗ ಕಾನೂನು ಕಟ್ಟಳೆಗಳು ಇದಾವಲ್ಲ, ಐಬೆಕ್ಸು ಬಲೆಯನ್ನು ಹಾಕಿದರೂ ಕೂಡ ಅದನ್ನು ಹೊರೆದುಕೊಂಡು ಒಳಗೆ ಬಂದು ತಿನ್ನುವ ಅಷ್ಟರ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ.
1: ಐಬೆಕ್ಸ್ ಬೇಲಿ ಹಾಕಿದ್ರು ಕೂಡ ಹಂದಿಗಳು
0: ಬರ್ತವೆ, ದೊಡ್ಡ ದೊಡ್ಡ ಹಂದಿಗಳು ಇರ್ತಾವಲ್ಲ, ಕ್ಯಾರಿಲ್ಲದೆ ಅದನ್ನು ದೂಡ್ಕೊಂಡು ಹರಿದು ಒಳಗೆ ಬಂದು ಬಿಡ್ತವೆ. ಆ ರೀತಿ ನಮ್ಮದೇ ಹೊಲದಲ್ಲಿ ಆಗಿದೆ.
1: ಸರಿ, ಈಗ ಮಳೆಯಿಂದಾಗಿ ಕೊಳೆ ರೋಗ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿರಿ, ಬೇರೆ ಏನು ಸಮಸ್ಯೆ ಆಗಿದೆ ಮಳೆಯಿಂದಾಗಿ?
0: ಮಳೆಯಿಂದಾಗಿ ಕೊಳೆಯೇ ಜಾಸ್ತಿ ಬಂದಿದೆ, ಮತ್ತು ನಮ್ಮಲ್ಲಿ ಸ್ವಲ್ಪ ಏರು ತಗ್ಗು ಪ್ರದೇಶ ಇರೋದ್ರಿಂದ ಬಾಕಿ ಏನು ಹಾನಿಗಳು ಆಗಿಲ್ಲ ಇನ್ನೂ.
1: ಮಳೆಗಾಲದಲ್ಲಿ ತೋಡ ನೀರು ಮೇಲೆ ಬರುವುದಿದೆಯಾ?
0: ತೋಟದಲ್ಲಿ ಮೇಲೆ ಬರುವಾಗೆ ಇಲ್ಲ, ಹರಿದು ಹೋಗ್ತದೆ. ಹೊಳೆ ಹಳ್ಳಗಳು ತುಂಬ ಹೋಗ್ತವೆ, ಹೋದರೂ ಕೂಡ

0: ಅದರಿಂದ ತೊಂದರೆ ಏನೂ ಆಗಿಲ್ಲ.
1: ಆಮೇಲೆ ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು ಅಂದರೆ, ಅಡಿಕೆಗೆ ಅಥವಾ ಬಾಳೆಗೆ ಸ್ಥಳೀಯವಾಗಿ ಮಾರುಕಟ್ಟೆ ಉಂಟು?
0: ಉಂಟು ಉಂಟು. ನಮ್ಮಲ್ಲಿ ಇಲ್ಲಿ ಸ್ವಸಹಾಯ ಸಂಘ, ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದೆಯಲ್ಲ, ಅಲ್ಲಿ ಇಲ್ಲೇ ತಗೊಂಬಂದು ಹಾಕಿದರೆ ಎಲ್ಲ ವಿಲೇವಾರಿ ಆಗ್ತದೆ.
1: ಮತ್ತೆ ಯಕ್ಷಗಾನ ಭಾಗವತಿಕೆಯ ಬಗ್ಗೆ ಬರೋದಿದ್ರೆ, ಯುವಕರಿಗೆ ನಿಮ್ಮ ಒಂದು ಸಂದೇಶ ಏನು, ಈ ಭಾಗವತಿಕೆಯನ್ನು ಒಂದು ಹವ್ಯಾಸವಾಗಿ ರೂಢಿಸ್ಕೊಳ್ಬೋದು ಅಂತ ಹೇಳ್ತೀರಾ?
0: ಹೌದು, ಅದು ಭಾಳ ಕಡಿಮೆ ಆಗ್ತಾ ಇದೆ. ಜನರಲ್ಲಿ ಅಭಿರುಚಿ ಇದೆ, ಆದರೆ ಏನಾಗಿದೆ ಕೇಳಿದರೆ, ಈಗ ಎಲ್ಲ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಹೊರಟು ಹೊರಗಡೆ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಇರುವಂಥವರು ಎಲ್ಲ ಏಜ್ ಆದವರು, ಸಾಮಾನ್ಯ 50 ದಾಟಿ 70 ವರೆಗಿನವರು ಇರ್ತಾರೆ. ಈಗ ಈ ಚಳಿಯಲ್ಲಿ ಯಾರು ಹೋಗ್ತಾರೆ? ಅಭಿರುಚಿ ಇರ್ತದೆ, ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯುವಕರು ಕೂಡ ಹವ್ಯಾಸವಾಗಿಟ್ಟುಕೊಂಡು ಅದನ್ನು ಕಲಿತು ಪ್ರದರ್ಶನ ಮಾಡೋದರಿಂದ ತುಂಬ ಅನುಕೂಲ ಅಂತ ನನ್ನ ಒಂದು ಅನಿಸಿಕೆ.
1: ಬಹಳ ಸಂತೋಷ ನಾರಾಯಣ ಗಣಪತಿ ಹೆಗಡೆಯವರೇ, ಹವ್ಯಾಸವಾಗಿ ಯಕ್ಷಗಾನ ತಾಳಮದ್ದಲೆಯಲ್ಲಿ ಮತ್ತು ಯಕ್ಷಗಾನದಲ್ಲಿ ಭಾಗವತಿಕೆಯನ್ನು ಮಾಡ್ತಾ ಇದ್ರಿ, ಜೊತೆಗೆ ವೃತ್ತಿಯಾಗಿಯೂ ಕೂಡ ಈ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ರಿ, ಕೃಷಿಯನ್ನು ಕೂಡ ಮುಂದುವರಿಸ್ತಾ ಇದ್ರಿ. ಈ ಎಲ್ಲ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೃಷಿಕ, ಹವ್ಯಾಸಿ, ಭಾಗವತಿಕೆ ಮತ್ತು ಅಡುಗೆ ವೃತ್ತಿ ಅನುಭವ ಕುರಿತು ಯಲ್ಲಾಪುರ ತಾಲೂಕು ಉಮ್ಮಚಿಗೆಯ ನಾರಾಯಣ ಗಣಪತಿ ಹೆಗಡೆಯವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ.
3: ತೆಂಗಿನ ಬೆಳೆಗೆ ವರ್ಷವಿಡೀ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಪೋಷಕಾಂಶಗಳನ್ನು ತೆಂಗಿನ ಗಿಡವನ್ನು ನೆಟ್ಟ ಮೊದಲನೇ ವರ್ಷದಿಂದಲೇ ಕೊಡುವುದರಿಂದ ಗಿಡದ ಸರ್ವತೋಮುಖ ಬೆಳವಣಿಗೆಯ ಜೊತೆಗೆ ಬೇಗನೆ ಹೂ ಬಿಡುವಂತಹದ್ದು ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ತೆಂಗಿನ ಸಸಿಗಳಿಗೆ ನೆಟ್ಟ 3-4 ತಿಂಗಳ ತನಕ ಯಾವುದೇ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ. ಮೊದಲ ಹಂತದ ಗೊಬ್ಬರವನ್ನು ಗಿಡವನ್ನು ನೆಟ್ಟ 3 ತಿಂಗಳ ನಂತರ ಕೊಟ್ಟರೆ ಸಾಕಾಗ್ತದೆ. 2 ವರ್ಷದ ಸಸಿಗಳಿಗೆ ಪ್ರಾಯದ ಗಿಡಗಳಿಗೆ ನಮೂದಿಸಿದ ಪೋಷಕಾಂಶದ 1/3 ಭಾಗ ಇದನ್ನು 2 ಹಂತಗಳಲ್ಲಿ ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗ್ತದೆ. 3 ವರ್ಷದ ಸಸಿಗಳಿಗೆ ಇದರ 2 ಪಟ್ಟು ಅಥವಾ ಪೂರ್ತಿ ಬೆಳೆದ ಗಿಡಗಳಿಗೆ ಕೊಡಬೇಕಾಗಿರುವಂತಹ ಪೋಷಕಾಂಶದ 2/3 ಭಾಗದಷ್ಟು ಪೋಷಕಾಂಶವನ್ನು ಕೊಡಬೇಕು. ಇದನ್ನು ಕೂಡ 2 ಸಮಪ್ರಮಾಣದ ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು. ಪ್ರಾಯಕ್ಕೆ ಬಂದ ಗಿಡಗಳಿಗೆ 1/2 ಕಿಲೋದಷ್ಟು ಸಾರಜನಕ, 322 ಗ್ರಾಂನಷ್ಟು ರಂಜಕ ಹಾಗೂ 1.2 ಕಿಲೋದಷ್ಟು ಪೊಟ್ಯಾಷನ್ನು ಕೊಡಬೇಕಾಗಿದೆ. ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ, ರಾಕ್ ಫಾಸ್ಪೇಟ್ ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಶ್, ಈ ಗೊಬ್ಬರಗಳ ಮಿಶ್ರಣಗಳನ್ನು ಪೋಷಕಾಂಶಗಳ ಪ್ರಮಾಣವನ್ನು ಒದಗಿಸುವುದಕ್ಕೆ ಉಪಯೋಗಿಸಬಹುದು. ಜಂಬಿಟ್ಟಿಗೆ ಮಣ್ಣು ಮತ್ತು ಆಮ್ಲೀಯ ಮಣ್ಣಿನಲ್ಲಿ ಮುಸ್ಸೋರಿಫಾಸನ್ನು ರಂಜಕದ ಮೂಲಾಧಾರವಾಗಿ ಉಪಯೋಗಿಸಬಹುದು. ರಾಸಾಯನಿಕ ಗೊಬ್ಬರವನ್ನು 2 ಹಂತಗಳಲ್ಲಿ ಕೊಡುವಂತಹದ್ದು ಒಳ್ಳೆಯದು. ಗಿಡದ ಬುಡದಿಂದ ಸುಮಾರು 2 ಮೀಟರ್ ಸುತ್ತಲಿನ ಜಾಗದಲ್ಲಿ ಗೊಬ್ಬರವನ್ನು ಚಿಮುಕಿಸಿ ಗುದ್ದಲಿಯಿಂದ ಸಣ್ಣಗೆ ಕೊಚ್ಚಿ ಮಣ್ಣಿನ ಒಳಗಡೆ ಸೇರಿಸಬೇಕು. ಇನ್ನುಳಿದ 2/3 ಅಂಶವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕು. ಆಗ ಗಿಡದ ಬುಡದಿಂದ 2 ಮೀಟರ್ ತ್ಯಾಜ್ಯದ ಜಾಗದಲ್ಲಿ ಸುಮಾರು 25 ಸೆಂಟಿಮೀಟರ್ ಆಳವಾಗಿ ಮಣ್ಣನ್ನು ಅಗೆದು ಅದರಲ್ಲಿ 50 ಕಿಲೋದಷ್ಟು ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಇಲ್ಲವೇ ಜೈವಿಕ ಗೊಬ್ಬರವನ್ನು ಹಾಕಿ ಉಳಿದ ರಾಸಾಯನಿಕ ಗೊಬ್ಬರವನ್ನು ಅದರ ಮೇಲೆ ಚಿಮುಕಿಸಿ ತೆಳ್ಳಗೆ ಮಣ್ಣಿನಿಂದ ಮುಚ್ಚಬೇಕಾಗ್ತದೆ. ಫಸಲು ಬರ್ತಾ ಇರುವಂತಹ ಗಿಡಗಳಿಗೆ 1 ಕಿಲೋದಷ್ಟು ಯೂರಿಯಾ, 1.5 ಕಿಲೋದಷ್ಟು ಮುಸ್ಸೋರಿಫಾಸ್ ಅಥವಾ 2 ಕಿಲೋದಷ್ಟು ಸೂಪರ್ ಫಾಸ್ಪೇಟ್ ಹಾಗೂ 2 ಕಿಲೋದಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್, ಈ ರಸಗೊಬ್ಬರವನ್ನು 2 ಕಂತುಗಳಲ್ಲಿ ಕೊಡಬೇಕಾಗ್ತದೆ. ಯಾವಾಗಲೂ ನಮೂದಿಸಿದ ಪ್ರಮಾಣದಲ್ಲಿ ರಂಜಕಯುಕ್ತ ಪೋಷಕಾಂಶಗಳನ್ನು ಒದಗಿಸ್ತಾ ಬರುವುದರಿಂದ ಮಣ್ಣಿನಲ್ಲಿರುವಂತಹ ರಂಜಕದ ಪ್ರಮಾಣ ಒಂದು ಹಂತದಲ್ಲಿ ಹೆಚ್ಚಾಗ್ತದೆ. ಅಂತಹ ಪ್ರಮಾಣ 20 PPMಗಿಂತಲೂ ಅಧಿಕವಾದಾಗ ರಂಜಕಯುಕ್ತ ಗೊಬ್ಬರ ಹಾಕದೇ ಇರುವುದನ್ನು ಪಾಲಿಸಬೇಕಾಗ್ತದೆ. ಮಣ್ಣಿನಲ್ಲಿ ರಂಜಕದ ಅಂಶ ಮತ್ತೆ 20 PPMಗಿಂತಲೂ ಕಡಿಮೆಯಾದಾಗ ಮಾತ್ರ ರಂಜಕಯುಕ್ತ ಗೊಬ್ಬರವನ್ನು ಕೊಡಬಹುದು. ಮಣ್ಣಿನಲ್ಲಿ ರಂಜಕದ ಅಂಶ 10-20 PPMನಷ್ಟು ಇದ್ದರೆ ಶಿಫಾರಸು ಮಾಡಿರುವ 1/2 ರಂಜಕಯುಕ್ತ ಗೊಬ್ಬರವನ್ನು ಹಾಕಿದರೆ ಸಾಕಾಗ್ತದೆ. ಆಮ್ಲಯುಕ್ತ ಮಣ್ಣಿನಲ್ಲಿ 1 ಕಿಲೋದಷ್ಟು ಡೊಲೊಮೈಟ್ ಹಾಗೂ 1 ಕಿಲೋದಷ್ಟು ಸುಣ್ಣ ಮತ್ತು 500 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟನ್ನು ಪ್ರತಿ ಗಿಡಕ್ಕೆ ಕೊಡುವಂತಹದ್ದು ಹೆಚ್ಚು ಲಾಭದಾಯಕ. ತೆಂಗಿನ ಬೆಳೆಯಲ್ಲಿ ಜೈವಿಕ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಹಸಿರೆಲೆ ಗೊಬ್ಬರ, ಕುಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ತೆಂಗಿನ ನಾರಿನ ಕಾಂಪೋಸ್ಟ್, ಹೊದಿಕೆ ಬೆಳೆಗಳು ಇವುಗಳನ್ನು ಕೂಡ ಬಳಕೆ ಮಾಡಬಹುದು. ತೋಟದ ಸುತ್ತಲೂ ಹಸಿರೆಲೆ ಗೊಬ್ಬರದ ಒದಗಿಸುವಂತಹ ಗಿಡಗಳಾದ ಗೊಬ್ಬರದ ಸೊಪ್ಪು ಅಥವಾ ಗ್ಲಿರಿಸೀಡಿಯಾ, ಹೊಂಗೆ ಸೊಪ್ಪು ಅಥವಾ ಪೊಂಗೇಮಿಯಾ ಅಥವಾ ಇನ್ನಿತರ ಯಾವುದೇ ಗಿಡಗಳನ್ನು ಬೆಳೆಸಿ

0: ಅವುಗಳಿಂದ ದೊರೆಯುವಂತಹ ಹಸಿರೆಲೆಗಳನ್ನು ತೆಂಗಿನ ಬುಡದಲ್ಲಿ ಸುಮಾರು 20-30 ಕಿಲೋದಷ್ಟು ಹಾಕಬಹುದು. ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡುವಂತಹದ್ದು ಒಳ್ಳೆಯದು. ಹಾಗೆಯೇ ಕೊಟ್ಟಿಗೆ ಗೊಬ್ಬರ ಲಭ್ಯ ಇರುವಂತಹ ಸ್ಥಳಗಳಲ್ಲಿ ಒಂದು ತೆಂಗಿಗೆ ಸುಮಾರು 25-30 ಕಿಲೋದಷ್ಟು ಹಾಕಬಹುದು. ಹಾಗೆಯೇ ಕೊಟ್ಟಿಗೆ ಗೊಬ್ಬರ ಲಭ್ಯ ಇರುವಂತಹ ಸ್ಥಳಗಳಲ್ಲಿ ಒಂದು ತೆಂಗಿನ ಮರಕ್ಕೆ ಸುಮಾರು 25-30 ಕಿಲೋದಷ್ಟು ಹಾಕುವಂತಹದ್ದು ಒಳ್ಳೆಯದು. ಇತ್ತೀಚಿನ ದಿವಸಗಳಲ್ಲಿ ಎರೆಹುಳುಗಳಿಂದ ತಯಾರಾಗಿರುವಂತಹ ಎರೆಹುಳು ಗೊಬ್ಬರದ ಮಹತ್ವ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ತೆಂಗಿನ ಎಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಿಗ್ನಿನ್ ಅಂಶ ಇರುವುದರಿಂದ ಅದು ಸ್ವಾಭಾವಿಕವಾಗಿ ಗೊಬ್ಬರವಾಗುವುದಕ್ಕೆ ಅಧಿಕ ಸಮಯ ತೆಗೆದುಕೊಳ್ಳುತ್ತದೆ. ಎರೆಹುಳು ಜಾತಿಗೆ ಸೇರಿರುವಂತಹ ಕೆಲವು ಪ್ರಭೇದಗಳು ಸಾವಯವ ಗೊಬ್ಬರದಲ್ಲಿ ಜೀವಿಸಿ ತ್ಯಾಜ್ಯ ವಸ್ತುಗಳನ್ನು ಸೂಕ್ತವಾದ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸುತ್ತವೆ. ಸಿಪಿಸಿಆರ್ಐ ಕಾಸರಗೋಡಿನಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ಎರೆಹುಳುವಿನ ಒಂದು ಪ್ರಭೇದವನ್ನು ಆಫ್ರಿಕನ್ ನಿಶಾ ಸಂಚಾರಿ ಯೂಡ್ರಿಲಸ್ ಸ್ಪೀಸೀಸ್ ಎಂದು ಗುರುತಿಸಿ ಅದರ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗಿದೆ. ಇದರ ಪ್ರಕಾರ ತೆಂಗಿನ ಎಲೆ ಮತ್ತು ಇತರ ತ್ಯಾಜ್ಯಗಳನ್ನು ತಿಂದು ಜೀರ್ಣಿಸಿಕೊಂಡು ಅತಿ ಸೂಕ್ತವಾದಂತಹ ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು. ಈ ರೀತಿಯ ಎರೆಹುಳು ಗೊಬ್ಬರವನ್ನು ತೆಂಗಿಗೆ ಹಾಕುವಂತಹದ್ದು ಸೂಕ್ತ. ಎರೆಹುಳು ಗೊಬ್ಬರವನ್ನು ಸಿಮೆಂಟ್ ತೊಟ್ಟಿಗಳಲ್ಲಿ, ಗುಂಡಿ ವಿಧಾನದಲ್ಲಿ, ರಾಶಿ ಮಾಡುವ ವಿಧಾನದಲ್ಲಿ ಅಥವಾ ತೆಂಗಿನ ಬುಡದಲ್ಲೇ ತಯಾರಿಸಿಕೊಳ್ಳಬಹುದು. ತೆಂಗಿನ ಎಲೆಗಳನ್ನು ಜೋಡಿಸಿ ಇಟ್ಟ ಮೇಲೆ ಸಗಣಿಯ ಬಗ್ಗಡವನ್ನು ಮಿಶ್ರಣ ಮಾಡಿ 1 ಟನ್ ತೆಂಗಿನ ಎಲೆಯ ಮೇಲೆ ಸುಮಾರು 100 ಕಿಲೋದಷ್ಟು ಸಿಂಪರಣಿಸಬೇಕು. ಈ ರೀತಿ ಬಗ್ಗಡವನ್ನು ಹಾಕಿ 2-3 ವಾರಗಳವರೆಗೆ ಹಾಗೆಯೇ ಬಿಡಬೇಕು. ಈ ಸಮಯದಲ್ಲಿ ತೇವಾಂಶವನ್ನು ಕಾಪಾಡುವುದಕ್ಕೆ ನೀರನ್ನು ಸಿಂಪಡಣೆ ಮಾಡ್ತಾ ಇರಬೇಕು. ನಂತರ 1 ಟನ್ ಎಲೆಗಳ ಲೆಕ್ಕದಲ್ಲಿ ಸುಮಾರು 1000 ಎರೆಹುಳುಗಳನ್ನು ಬಿಡಬಹುದು. ರಾಶಿಯನ್ನು ಅಥವಾ ಗುಂಡಿಯನ್ನು, ಸಿಮೆಂಟ್ ತೊಟ್ಟಿಯನ್ನು ನೆಟ್ಗಳಿಂದ ಮುಚ್ಚಬೇಕು. ಈ ರೀತಿ ಎರೆಹುಳುಗಳನ್ನು ಬಿಟ್ಟ ಮೇಲೆ ತೆಂಗಿನ ಎಲೆಗಳ ಮೇಲೆ 4 ದಿವಸಗಳಿಗೊಂದ್ಸಾರಿ ನೀರನ್ನು ಸಿಂಪಡಿಸ್ತಾ ಇರಬೇಕು. ಈ ರೀತಿ ಹದ ಮಾಡಿದ ಎಲೆಗಳು ಪೂರ್ಣ ಗೊಬ್ಬರವಾಗುವುದಕ್ಕೆ ಸುಮಾರು 60-75 ದಿವಸಗಳು ತೆಗೆದುಕೊಳ್ಳುತ್ತದೆ. ಸರಾಸರಿ ಶೇಕಡ 70% ಎರೆಹುಳು ಗೊಬ್ಬರವನ್ನು ಪಡಿಬಹುದು. ತೆಂಗಿನ ನಾರಿನ ಹುಡಿಯು ಕೂಡ ತೆಂಗಿನ ಸಿಪ್ಪೆಯನ್ನು ನಾರಿನ ಉತ್ಪನ್ನವಾಗಿ ಉಪಯೋಗಿಸಿದಾಗ ದೊರೆಯುವಂತಹ ಹಾಗೂ ತೆಂಗಿನ ನಾರಿನ ಉದ್ದಿಮೆ ಇರುವ ಪ್ರದೇಶದಲ್ಲಿ ಹೇರಳವಾಗಿ ಲಭ್ಯವಿರುತ್ತದೆ. ಈ ಹುಡಿಯನ್ನು ಶಿಲೀಂಧ್ರ ಜಾತಿಗೆ ಸೇರಿದ ಪ್ಲೂರೋಟಸ್ನಿಂದ ಉತ್ತಮ ಜೈವಿಕ ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು. ಈ ಗೊಬ್ಬರವನ್ನು ಕೂಡ ಸುಮಾರು 25-30 ಕಿಲೋದಷ್ಟು ಪ್ರತಿ ತೆಂಗಿನ ಮರಗಳಿಗೆ ಹಾಕುವುದರಿಂದ ಒಳ್ಳೆಯ ಪ್ರತಿಫಲವನ್ನು ಪಡೆಯಬಹುದು.
1: ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಸದಾಶಿವ ಸಂಗಪ್ಪ ಯತ್ನಾಳ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

0: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಕಾರವಾರ, ಸಮಯ 7:34. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರ.

ಶ್ರೋತೃಗಳೇ, ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗಿ ಸೇರಲು ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಜೂನ್ 26, 2026 ಸಿಇಇ ಆನ್ಲೈನ್ ಪರೀಕ್ಷೆಯನ್ನು ಆಯೋಜಿಸಲಾಗಿದ್ದು, ಈ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ದರಾಗಲು www.joinindianarmy.nic.in ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅಣುಕು ಪರೀಕ್ಷೆ ಎದುರಿಸಲು ವ್ಯವಸ್ಥೆಗೊಳಿಸಲಾಗಿದೆ. ಸದರಿ ಪರೀಕ್ಷೆ ಕುರಿತಂತೆ ಹೆಚ್ಚುವರಿ ತರಬೇತಿ ನೀಡಲು ನೇಮಕಾತಿ ಕಾರ್ಯಾಲಯದ ಸೈನ್ಯಾಧಿಕಾರಿಗಳು May 20 ಮೈಸೂರಿನಲ್ಲಿ, May 21 ಮಂಡ್ಯದಲ್ಲಿ, May 22 ಕೆಂಗೇರಿಯಲ್ಲಿ, May 23 ಹಾಸನ ಜಿಲ್ಲೆ, May 25 ಬಳ್ಳಾರಿ, ಚಿತ್ರದುರ್ಗ, ವಿಜಯನಗರ ಜಿಲ್ಲೆಗಳಲ್ಲಿ, May 26 ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚುವರಿ ತರಬೇತಿಯನ್ನ ಆಯೋಜಿಸಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಸದರಿ ತರಬೇತಿಯಲ್ಲಿ ಹಾಜರಾಗಲು 9141917518 ವಾಟ್ಸ್ಆಪ್ ನಂಬರ್ ಸಂಖ್ಯೆಗೆ ಹೆಸರು, ಅರ್ಜಿ ಸಂಖ್ಯೆ ಮತ್ತು ಜಿಲ್ಲೆಯ ವಿವರಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬಹುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. 5 ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲೆಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರೆ ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ ಸಂಸ್ಥೆಗಳು ಪತ್ತೆಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ದ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ದ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20ರಂದು 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ. 82 ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶಿಸಿದರು. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ್ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಜ್ಯವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123,26,00,000 ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503,86,00,000 ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ.
2: ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬಿ ಗೈಡೆಡ್ ಬೈ 3-4 ಪ್ರಿನ್ಸಿಪಲ್ಸ್. ಅಕ್ಸೆಸಿಬಿಲಿಟಿ, ಎನ್ಶೂರಿಂಗ್ ಚಾರ್ಜಿಂಗ್ ಸ್ಟೇಷನ್ಸ್ ಆರ್ ಅವೈಲಬಲ್ ಅಕ್ರಾಸ್ ಅರ್ಬನ್ ಅಂಡ್ ರೂರಲ್ ಇಂಡಿಯಾ. ಅಫೋರ್ಡಬಿಲಿಟಿ, ಮೇಕಿಂಗ್ ಇವಿ ಚಾರ್ಜಿಂಗ್ ಕಾಸ್ಟ್ ಎಫೆಕ್ಟಿವ್ ಫಾರ್ ಎವರಿ ಸಿಟಿಜನ್. ರಿಲಯಬಿಲಿಟಿ, ಡೆಲಿವರಿಂಗ್ ಎ ಸೀಮ್ಲೆಸ್, ಸೇಫ್ ಅಂಡ್ ಡಿಪೆಂಡಬಲ್ and our user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
1: ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಅನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿದೆ ಎಂದು ಅವರು ಹೇಳಿದ್ದಾರೆ.
3: ಸಬ್ಕೋ ಸರ್ಕಾರಿ ನೌಕರಿ ಹಮ್ ನೀ ದೇ ಸಕತೆ ಇಸಿಲಿಯೆ ಹಮಾರೆ ಎಂಎಸ್ಎಂಇ ಕಾ ಮಹತ್ವ ಬಢ್ ಜಾತಾ ಹೈ ಔರ್ ಯಹಿ ಕಾರಣ ಹೈ ಕಿ ಹಮಾರೆ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಎಂಎಸ್ಎಂಇ ಕೇ ಲಿಯೆ ಸ್ಪೆಷಲ್ ಪ್ರಯಾಸ ಕರ್ ರಹೆ ಹೈ ಬಜೆಟ್ ಕಿ ಪ್ರೋವಿಜನ್ ಹೋ ರಹಾ ಹೈ ಔರ್ ಹರ್ ಮಹಾನೆ ಮೇ ಎಂಎಸ್ಎಂಇ ಆಗೇ ಬಢೆ ವೈಸೆ ಉನ್ಕಿ ಚಿಂತಾ ಸ್ವಾಭಾವಿಕ ಹೈ

0: ऐसा उसको प्रश्न के बारे में सोचे था, अधिकार भी है, कर्तव्य भी है, और इसीलिए हमारे प्रधानमंत्री नरेंद्र मोदी जी ने एमएस को आगे बढ़ाने के लिए काम किया है कि खेती के बाद अगर सबसे ज्यादा नियोजन और सबसे ज्यादा हमारे आर्थिक कार्यक्रम में सहभागिता है तो हमारे एमएसएमई।
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜು ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರದ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದು ಹೇಳಿದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ. ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ, ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆರ್ಟ್ ಆಫ್ ಲಿವಿಂಗ್ನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು.

ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಶೇಕಡ 1.5 ಹೆಚ್ಚಿಸಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡ 14.25 ಶೇಕಡ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ LHBS ಅಟ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇದೇ ತಿಂಗಳ 11 ಆರಂಭಿಸಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವಂತಹ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತಾವಿತ ಸಂವಿಧಾನ 121 ತಿದ್ದುಪಡಿ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿಯು ಇದೇ 14 ಮುಂಬರುವ 21 ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳ ಮುಖ್ಯಸ್ಥರು, ರಾಜ್ಯ ಆಡಳಿತ, ಹಣಕಾಸು ಮತ್ತು ಶಿಕ್ಷಣ ಸಂಸ್ಥೆಗಳು, ವೃತ್ತಿಪರ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳು ಸೇರಿದಂತೆ ಉನ್ನತ ಸಾಂವಿಧಾನಿಕ ಮತ್ತು ರಾಜಕೀಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಈ ಪ್ರವಾಸ ಆಯೋಜನೆ ಮಾಡಲಾಗಿದೆ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 2,60,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಲಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ

0: ಇಂದು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಮುಂಬೈನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ.
1: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆಯ 33ನೇ ಘಟಿಕೋತ್ಸವ ಸಮಾರಂಭದ ಮೊದಲ ದಿನದ ಅಧಿವೇಶನವು ಮಂಗಳೂರಿನ ಡಾ ಟಿಎಂಎ ಪೈ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಮೇ 15 ಶುಕ್ರವಾರ ಸಾಯಂಕಾಲ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮುಂಬೈಯ ಟಾಟಾ ಮೆಮೋರಿಯಲ್ ಸೆಂಟರ್ನ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುದೀಪ್ ಗುಪ್ತಾ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ 33ನೇ ಘಟಿಕೋತ್ಸವದ ಆರಂಭಿಕ ಘೋಷಣೆ ಮಾಡಿದರು.
1: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಪ್ರೋ ಚಾನ್ಸಲರ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಹಿಯರ್ ಬೈ ಡಿಕ್ಲೇರ್ ದ 33rd ಕಾನ್ವೊಕೇಶನ್ ಆಫ್ ಅವರ್ ಯೂನಿವರ್ಸಿಟಿ ಹೆಲ್ಡ್ ಅಟ್ ಅವರ್ ಮ್ಯಾಂಗಲೂರ್ ಕ್ಯಾಂಪಸ್ ಓಪನ್.
0: ಮಾಹೆಯ ಮಂಗಳೂರು ಕ್ಯಾಂಪಸ್ನ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ನೆರೆದವರನ್ನು ಸ್ವಾಗತಿಸಿದರು.
2: ಎ ವೆರಿ ಗುಡ್ ಆಫ್ಟರ್ನೂನ್ ಟು ಈಚ್ ಒನ್ ಆಫ್ ಯು. ಎಕ್ಸ್ಟೆಂಡ್ ಎ ವಾರ್ಮ್ ವೆಲ್ಕಮ್ ಅಂಡ್ ಎಕ್ಸ್ಪ್ರೆಸ್ ಮೈ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಟು ಸೆಲೆಬ್ರೇಟ್ ದ 33rd ಕಾನ್ವೊಕೇಶನ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ಮಾಹೆ ಸ್ಟ್ಯಾಂಡ್ಸ್ ಟಾಲ್ ಇನ್ ಇಟ್ಸ್ ಗ್ಲೋರಿ ಟುಡೇ, ಅ ಟೆಸ್ಟಿಮೆಂಟ್ ಟು ದ ವಿಷನ್ ಅಂಡ್ ಪಯನೀರಿಂಗ್ ಸ್ಪಿರಿಟ್ of Dr. T.M. Pai, the esteemed founder of the Manipal Group of Institutions. Building on this illustrious legacy, our beloved Chancellor, Dr. Ramdas M. Pai, carrying forward his father's dream with unwavering dedication, transforming a local university into a global hub of education and resilience.
0: ಕುಲಪತಿಗಳಾದ ಡಾಕ್ಟರ್ ಶರತ್ ಕೆ ರಾವ್ ಅವರು ಮಾಹೆಯ ಕುರಿತು ಮಾಹಿತಿ ನೀಡಿದರು.
3: ದ ವಿಷನರಿ ಹೂ ಫೌಂಡ್ ಮಣಿಪಾಲ್, ದ ಲೇಟ್ ಡಾಕ್ಟರ್ ಟಿಎಂ ಎ ಪೈ, ಪಯನೀರ್ ದ ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ ಎಜುಕೇಷನ್ ಬ್ಯಾಕ್ ಇನ್ 1953. ಹಿಸ್ ಕನ್ವಿಕ್ಷನ್ ದಟ್ ಎಜುಕೇಷನ್ ಈಸ್ ಎ ಪವರ್ಫುಲ್ ಟ್ರಾನ್ಸ್ಫಾರ್ಮೇಟಿವ್ ಫೋರ್ಸ್ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅವರ್ ಅರ್ಲಿ ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಎನ್ಶೂರಿಂಗ್ ಕ್ವಾಲಿಟಿ ಎಜುಕೇಷನ್ accessible to all. Dr. Pai's contribution have shaped the educational landscape of our nation. Dr. Ramdas M. Pai, son of Dr. T.M.A. Pai and Chancellor of Mahe, has been instrumental in elevating Mahe into an international university town. With campuses across India and abroad, his exceptional leadership has been honored with the prestigious awards such as the Padma Bhushan from Government of India and the Datuk Award from the Government of Malaysia.
0: Nantara KMC Manipalada Dean Dr. Anil K. Bhatt ivaru gaurava atithigalannu sabhege parichayisidaru. Balika matanadida gaurava atithigalada Dr. Shantaram Shetty avaru heliddu hige.
2: Dear graduates,

ಇದುವರೆಗೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೇ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ആകാശവാണി കാരവാര. റേഡിയോ സ്പന്ദന. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತವನ್ನು ಹೇಳುತ್ತಿದ್ದೇನೆ. ನಾನು ನಿಮ್ಮ ರೇಡಿಯೋ ಗೆಳತಿ ಗೀತಾ ಪಾಲೇಕರ್. ಕೇಳುಗರೆ, ನಿಮಗೆ ನಿಮ್ಮ ನಿಲಯದಿಂದ ಅನೇಕ ಕಾರ್ಯಕ್ರಮಗಳು ನಿಮಗೆ ತುಂಬಾ ಇಷ್ಟ ಆಗಿರಬಹುದು ಅಲ್ವಾ? ಅವುಗಳಲ್ಲಿ ಕೆಲವೊಂದನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶ್ರೋತೃ ಮಿತ್ರರು ಸಂದೇಶವನ್ನು ಕಳಿಸಿದ್ದಾರೆ. ಅವರಲ್ಲಿ ಹೊನ್ನಾವರದ ಗಜಾನನ್ ಬೋಳಮಕ್ಕಿ ಅವರು ತಮ್ಮ ಅಭಿಪ್ರಾಯವನ್ನು ಹೀಗೆ ತಿಳಿಸಿದ್ದಾರೆ. ನಮಸ್ಕಾರ. ದಿನಾಂಕ 15 ಬೆಳಿಗ್ಗೆ 7:15 ಪ್ರಸಾರವಾದ ಭಾವಗೀತೆಗಳು, ಮಂಜುಳಗಾನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ ಹಳೆಯ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ದವು. ಹಳೆಯ ಗೀತೆಗಳನ್ನ ಕೇಳ್ತಾ ಇದ್ರೆ ಏನೋ ಒಂಥರ ಖುಷಿಯಾಗತ್ತೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನ ಮೆಚ್ಚಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರಿ ಗಜಾನನ್ ಅವರೇ, ನಿಮಗೂ ಕೂಡ ಧನ್ಯವಾದ. ಹಾಗೆ ನೀವು ಇನ್ನೊಂದು ಸಂದೇಶವನ್ನ ಕಳಿಸಿದ್ರಿ ಎಂದು. ಶುಭ ಸಂಜೆ. ಆಕಾಶವಾಣಿಗೆ 90 ಸಂಭ್ರಮದ ಸಂದರ್ಭದಲ್ಲಿ ಕಾರವಾರ ಆಕಾಶವಾಣಿ ಏರ್ಪಡಿಸಿದ್ದ ವಾಕ್ಥಾನ್ 2026 ಕಾರ್ಯಕ್ರಮಗಳ ಚಿತ್ರಗಳು ಹಾಗೂ ವಿಡಿಯೋವನ್ನ ನೋಡಿ ನಾವು ಭಾಗವಹಿಸಿದಷ್ಟು ಸಂತೋಷ ಆಯಿತು. ಶುಭಾಶಯಗಳು ಎಲ್ಲರಿಗೂ. ಈ ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾರಾಯಣ ಗಣಪತಿ ಹೆಗಡೆ ಅವರ ಜೊತೆಗಿನ ಮಾತುಕತೆ ತುಂಬ ಚೆನ್ನಾಗಿತ್ತು. ಅವರ ಭಾಗವತಿಕೆ ಅಡುಗೆ ಜೊತೆಗೆ ಕೃಷಿಯ ಅನುಭವಗಳನ್ನು ಚೆನ್ನಾಗಿ ತಿಳಿಸಿಕೊಟ್ರು. ಧನ್ಯವಾದಗಳು ಅಂತ ಗಜಾನನ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಗಜಾನನ್ ಅವರೇ. ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೆ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಉಡುಪಿ ಜಿಲ್ಲೆ ಬಂಡ್ಕಲ್ಲು ತಾಲೂಕಿನಿಂದ ಸದಾನಂದ ಅವರು, ಸದಾನಂದ ನಾಯಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ. ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾದ ಯಕ್ಷಲಹರಿಯಲ್ಲಿ ಯಕ್ಷ ಸಿಂಧೂರ ಮಹಿಳಾ ಯಕ್ಷಗಾನ ಕೂಟ ತಲಪಾಡಿ ಇವರ ಸದಸ್ಯರು ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಮಾತಂಗ ಕನ್ಯೆ ತುಂಬ ಚೆನ್ನಾಗಿತ್ತು. ಪ್ರಸಾರ ಮಾಡಿದ ಆಕಾಶವಾಣಿ ಕಾರವಾರಕ್ಕೆ ಧನ್ಯವಾದಗಳು ಅಂತ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸದಾನಂದ್ ಸರ್, ತಮಗೂ ಕೂಡ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ದಕ್ಕಾಗಿ.

0: ನಮ್ಮ ಇನ್ನೊಬ್ಬ ಮಿತ್ರರು ಕಾರವಾರದ ಸುಮಾ ಹೆಗಡೆಯವರು ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾದ ಯಕ್ಷಲಹರಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಅವರಿಗೂ ಕೂಡ ಯಕ್ಷಗಾನ ಅಂದರೆ ತುಂಬ ಇಷ್ಟ ಅಂತೆ. ಇವತ್ತಿನ ಈ ರೇಡಿಯೋದಲ್ಲಿ ತಾನು ಈ ಯಕ್ಷಲಹರಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ತಾಳಮದಲ್ಲಿ ಮಾತಂಗ ಕನ್ಯೆ ಈ ಪ್ರಸಂಗವನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಸುಮಾ ಅವರೇ, ನಿಮಗೂ ಕೂಡ ಧನ್ಯವಾದ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೋಸ್ಕರ. ಕೇಳುಗರೆ, ಇದುವರೆಗೂ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು, ತಮ್ಮ ಸಂದೇಶವನ್ನು, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ನಾನು ಗೀತಾ ಪಾಲೇಕರ್.
1: ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.

0: ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 80ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್.
2: ಯುದ್ಧರಂಗವೆಂದ ಮೇಲೆ ಹೆಣಗಳ ರಾಶಿ, ರಕ್ತದ ಕಾಲು, ಇದೆಲ್ಲ ಸಾಮಾನ್ಯ. ಅದನ್ನು ತಿನ್ನುವುದಕ್ಕೆ ಕಾಗೆಗೂಗಿಗಳು ಬರುವಂತಹದ್ದು, ನರಿನಾಯಿಗಳು ಬರುವಂತಹದ್ದು, ಇದೂ ಸಾಮಾನ್ಯವೇ. ಆದರೆ ಹೋರಾಡುತ್ತಾ ಹೋರಾಡುತ್ತಾ ಯುದ್ಧ ಮಾಡುವಂತಹ ಯೋಧರ ಪರಿಣಾಮ ಏನಾಗ್ತದೆ ಎಂಬುದನ್ನು, ಈ ಯುದ್ಧದಲ್ಲಿ ಏನಾಗಿದೆ ಎಂಬುದನ್ನು ನಾವೀಗ ನೋಡುವುದಕ್ಕೆ ಸಿದ್ಧರಾಗಿದ್ದೇವೆ.

ಮತ್ತೊಂದು ಕಡೆಯಲ್ಲಿ ಬೀಳುತ್ತದೆ. ಹೆಣಗಳ ಬಣವೇ ಇರುತ್ತದೆ. ಯುದ್ಧ ಮಾಡ್ತಾರೆ ಯೋಧರು, ಯುದ್ಧ ಮುಗಿದ ಮೇಲೆ ಹೊರಟು ಹೋಗುತ್ತಾರೆ. ಈ ಯುದ್ಧರಂಗದಲ್ಲಿ ಆದಂತಹ ಈ ಪರಿಸ್ಥಿತಿ ಇದೆಯಲ್ಲ, ಇದರ ಗತಿಯೇನು? ಅದಕ್ಕೇನು? ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ, ಅಂತಹ ಹೆಣದ ಬಣಬೆಯನ್ನೆಲ್ಲ ಏರಿ ಬಿಸಿ ರಕ್ತದ ಪ್ರವಾಹಕ್ಕೆ ಇಳಿದು ತುಂಡಾದ ಎಲುಬುಗಳ ರಾಶಿಯನ್ನು ಕುಕ್ಕಿ ಹಸಿಯ ಚರ್ಮವನ್ನು ಕೆತ್ತಿ ಸೇರಿ ನಲಿಯುವ ಕಾಗೆಗಳು ಗೂಗೆಗಳು ಕಾಯ್ತಾ ಇರ್ತವೆ. ಯುದ್ಧ ಮಾಡಿದ ಯೋಧರು ಅತ್ತ ಯಾವಾಗ ಹೋಗ್ತಾರೆ ಅಂತ. ಇನ್ನೊಂದೆಡೆಯಿಂದ ಕರ್ಕಶವಾಗಿ ಕೂಗುವಂತಹ ಬೊಗಳುವಂತಹ ನರಿನಾಯಿಗಳು ಬರ್ತವೆ. ಅವುಗಳೇನ್ ಮಾಡ್ತವೆ? ಕರುಳಮಾಲೆಯನ್ನು ಉಂಡು ಬಸಬಸನೆ ಸುರಿಯುವಂತಹ ಹೆಣ್ಣಾನೆಯ ಹೊಸ ಕೊಬ್ಬನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ. ಪ್ರಾಯಶಃ ಹೆಣ್ಣಾನೆಯ ಕೊಬ್ಬಿಗೆ ಹೆಚ್ಚಿನ ರುಚಿ ಇರಬೇಕು ಅಂತ ಕಾಣುತ್ತದೆ. ಅಂತಹ ಹೆಣ್ಣಾನೆಗಳ ಕೊಬ್ಬನ್ನು ಬಸಬಸನೆ ಸುರಿಯುತ್ತಾ ಇದೆ, ಬಿಸಿಯಾಗಿರ್ತದೆ. ಅದನ್ನು ಹಾಗೆ ಕುಡಿದು ಹೊಟ್ಟೆ ತುಂಬಿದಾಗ ಕರ್ಕಶದಲ್ಲಿ ಕೂಗುತ್ತಾ ಬೊಗಳುತ್ತಾ ಇರುವಂತಹ ನರಿನಾಯಿಗಳು ಆ ರಣಾಂಗಣದಲ್ಲಿ ಹಗಲೂ ರಾತ್ರಿ ಕಾಯುತ್ತಾ ಇರ್ತಾವೆ. ಇಲ್ಲಿ ಕಾವಲು ಕಾಯುತ್ತಾರೆ ಅಂತ ಅರ್ಥಲ್ಲ, ತಮಗೆ ಆಹಾರ ಯಾವಾಗ ಸಿಗ್ತದೆ, ಮಾಂಸ ಯಾವಾಗ ಸಿಗ್ತದೆ, ಎಷ್ಟನ್ನು ನಾವು ತಿನ್ನುತ್ತೇವೆ ಎನ್ನುವ ರೀತಿಯಲ್ಲಿ ಕಾಯ್ತಾ ಇದ್ದಾವೆ ನರಿನಾಯಿಗಳು ಅಂತ ಬಹಳ ವಿಶೇಷವಾಗಿ ವರ್ಣಿಸಲಾಗಿದೆ.

ಹೀಗೆ ವೀರಯುತವಾದಂತಹ ಶೌರ್ಯ ನಷ್ಟವಾಗಿ ಸೊಕ್ಕು ಕೆಚ್ಚು ಸೋರಿ ಹೋಗಿ ದೇಹಬಲ ಎನ್ನುವಂತಹ ಯಾವ ಸಾಮರ್ಥ್ಯದೆಯೋ ಅದು ಇಂಗಿ ಹೋಗಿ ಛಲವು ನೆರೆದಪ್ಪಿ ಬಲವು ಶೂನ್ಯವಾಗಿ ಯಾವ ಕ್ರಂಚ ವ್ಯೂಹವನ್ನು ಬಲಿದು ಯುದ್ಧಕ್ಕೆ ಸಿದ್ಧರಾಗಿದ್ರೋ ಅಂತಹ ಕ್ರಂಚ ವ್ಯೂಹ ಧೂಳಿನ ಕೋಟೆಯ

ಹೀಗೆ ಹೋರಾಡ್ತಾ ಹೋರಾಡ್ತಾ ಇಬ್ಬರು ವಿಜೃಂಭಿಸುತ್ತಾ ಇರಬೇಕಿದ್ರೆ ಮಹಾರಾಜನಾದಂತ ಸುಬಾಹು ತನ್ನ ಮಗನಾದಂತಹ ಚಿತ್ರನ ಬೆನ್ನಿನ ಮುಂದುಗಡೆಯಿಂದ, ಅರ್ಥಾತ್ ಚಿತ್ರನ ಹಿಂದುಗಡೆಯಿಂದ ಮುಂದಕ್ಕೆ ಬಂದು ಪ್ರತಿಸ್ಪರ್ಧಿಯಾಗಿ ಹೋರಾಟಕ್ಕೆ ಬರುತ್ತಿರುವಂತಹ ಶತ್ರುಘ್ನನನ್ನೇ ಹುಡುಕಿಕೊಂಡು ಬರ್ತಾನೆ. ಸೇನಾನಾಯಕನಿದ್ದಾನೆ ಶತ್ರುಘ್ನ, ಅಂತಹ ಶತ್ರುಘ್ನನನ್ನು ಕಂಡು ಹುಡುಕಿ ಪ್ರಳಯ ಕಾಲದ ಸಿಡಿಲಿನ ಪ್ರತಾಪದಿಂದ ಮುಂದಕ್ಕೆ ನುಗ್ಗಿ, ಪ್ರಳಯದ ಕಾಲಕ್ಕೆ ಬರುವಂತಹ ಬರುಸಿಡಿಲು ಅದ್ಭುತವಾಗಿರ್ತದೆ ಎನ್ನುವಂತಹ ಕಲ್ಪನೆ ನಮಗಿದೆ. ಅಂತಹ ಸಿಡಿಲ ಪ್ರತಾಪದಿಂದ ವಿಜೃಂಭಿಸಿ ಅಬ್ಬರಿಸಿ ಧಿಕ್ಕರಿಸಿ ಊರಿದು ಮುತ್ತಿ ಬರುವಂತಹ ಸೂರ್ಯಗಾರನನ್ನು, ಮುಂದಿಂದ ಬರುವಂತಹ ಶತ್ರುಘ್ನನನ್ನು ಲಕ್ಷ್ಯವಾಗಿಸಿಕೊಂಡು ಶಕ್ತಿಯಾಯುಧದಿಂದ ಬಲವಾದಂತಹ ಪ್ರಹಾರವನ್ನು ಕೊಡುವುದಕ್ಕೆ ಶಕ್ತಿಯಾಯುಧದ ಪ್ರಯೋಗ ಮಾಡ್ತಾ ಇದ್ದಾನೆ.

ಹಿಂದಕ್ಕೆ ಹಾರಿ, ಶತ್ರುಘ್ನನ್ನು ಹಿಂದಕ್ಕಿಟ್ಟು ತಾನು ಮುಂದಕ್ಕೆ ಹಾರಿ ಸುಬಾಹು ಹೊಡೆಯುವಂತಹ ಯಾವ ಶಕ್ತಿಯಾಗಿದೆ ಅದನ್ನು ತನ್ನ ಕೈಗಳಿಂದ ಪಕ್ಕನೆ ಹಿಡಿದು ಎಳೆದು ವಜ್ರದೈಯಾದಂತಹ ಹನುಮಂತ ಶಕ್ತಿಯಾಯುಧವನ್ನು ಪುಡಿ ಪುಡಿ ಪುಡಿ ಮಾಡಿಬಿಡ್ತಾನೆ.

ಅಶ್ವಮೇಧದ ತುರಗದ ರಕ್ಷಣೆಗಾಗಿ ಶತ್ರುಘ್ನನ್ನು ಹೊರಡುವಾಗ ಶ್ರೀರಾಮಚಂದ್ರ ಅವನ ಬೆಂಗಾವಲಿಗಾಗಿ ರಕ್ಷಣೆಗಾಗಿ ಹನುಮಂತನನ್ನು ಕಳುಹಿಸಿದ್ದ. ಅಂತ ಆಂಜನೇಯ ಹಿಂದಿನಿಂದ ನಿಂತು ಶತ್ರುಘ್ನನ ಹಿಂಬದಿಯಲ್ಲಿ ಇದ್ದುಕೊಂಡು ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ, ಏನಾಗ್ತಾ ಇದೆ ಏನಾಗ್ತಾ ಇದೆ ಎಂಬಾಗಿ. ಪಕ್ಕನೆ ಮನೆಗೆ ಗೊತ್ತಾಗ್ತದೆ, ಬಹಳ ಪ್ರಬಲವಾದಂತಹ ಶಕ್ತಿ ಆಯುಧವನ್ನು ಪ್ರಯೋಗ ಮಾಡಿದ್ದಾನೆ ಸುಬಾಹು ಮಹಾರಾಜ ಎಂಬ ಹಾಗೆ. ಯಾವ ಶಕ್ತಿ ಆಯುಧದಿಂದ ಶತ್ರುಘ್ನನ್ನು ಹೊಡೆಯಬೇಕು ಎಂಬ ಉದ್ದೇಶದಿಂದ ಬಲವಾಗಿ ಅವನು ಬೀಸಿದ್ದಾನೆಯೋ ಮುನ್

ಸುಬಾಹುವಿನ ಚರಮಲಕ್ಷ ಇದ್ದದ್ದು ವಿರೋಧಿಯಾದಂತಹ ಶತ್ರುಘ್ನನ ಮೇಲೆ. ಅದಕ್ಕಾಗಿಯೇ ಶಕ್ತಿಯಾಯುಧವನ್ನು ಪ್ರಯೋಗ ಮಾಡಿದ್ದಾನೆ. ಅಡ್ಡೈಸಿ ಬಂದಿದ್ದಾನೆ ಮುದಿಮಂಗ. ಸಿಟ್ಟು ಬಂದು ಹೋಯಿತು ಸುಬಾಹುವಿಗೆ. ಹೇ, ಪಕ್ಕಕ್ಕೆ ತೊಲಗು ಹಾಳು ಮೂತಿಯ ಮುದಿಮಂಗನೆ. ಬಯಲಿಗೆ ಬಂದಂತ ಒಂದು ಕಿತ್ತಿಲಿಯನ್ನು ಚಿಕ್ಕಿಲಿಯನ್ನು ಬೆನ್ನಟ್ಟಿ ದಿಟ್ಟ ತನದಿಂದ ಹಿಡಿಯಬೇಕು ಅಂತ ಹೋಗುವಂತಹ ಬೆಕ್ಕಿಗೆ ಅಡ್ಡವಾಗಿ ಚಪ್ಪಟೆಯಾದ ಬುಟ್ಟಿಯೊಂದು ಅಡ್ಡ ಬಂದರೆ ಅದೊಂದು ದೊಡ್ಡ ಪರ್ವತವಾಗಿ ಬಿಡುತ್ತದೇನು ಅಲ್ಲ? ಆ ರಕ್ಷಣೆಯಿಂದ ತಾನು ಬದುಕಿ ಉಳಿಯುತ್ತೇನೆ ಅಂತ ಆ ಚಿಕ್ಕಿಲಿ ಯೋಚಿಸಿದ್ರೆ ಆ ಮರೆಗೊಳ್ಳುವಂತ ಇಲಿಯ ತಲೆ ಉಳಿದು ಹೋಗ್ತದೆ ಏನು? ಇರಲಿ ಇರಲಿ ಇರಲಿ.

ತಡೆಯ ನಿನ್ನನ್ನು ಪ್ರತಿಸ್ಪರ್ಧಿಯಾದಂತಹ ಅರಸನನ್ನು ಒಂದು ಕ್ಷಣದಲ್ಲಿ ನಾನು ಕೊಂದು ಬಿಡ್ತೇನೆ, ಆದ್ರೆ ಮೊದಲು ನಿನ್ನನ್ನು ನಾನು ನಾಶ ಮಾಡ್ತೇನೆ. ಆವಾಗ ನೀನು ಯಮನ ಮನೆಗೆ ಹೋಗಿ ಆ ಮೃತ್ಯುವಿನ ಅರಮನೆಯ ಮೊಗಸಾಲೆಯಲ್ಲಿ ನಿಂತುಕೊಂಡು ನಿನ್ನ ರಾಜನನ್ನು ನಿನ್ನ ಅರಸನನ್ನು ಯಾವ ಕ್ರಮದಲ್ಲಿ ನಾನು ಹೊಡೆದು ದಿಕ್ಕುಗಳಿಗೆ ಬಲಿ ಕೊಡ್ತೇನೆ ಎಂಬಂತಹ ದೃಶ್ಯವನ್ನು ನೀನು ನೋಡುವಿಯಂತೆ ಎಂಬ ಹಾಗೆ ಗರ್ಜಿಸುತ್ತ ಆ ಹನುಮಂತನನ್ನು ದೂರಕ್ಕೆ ತಳ್ಳುವುದಕ್ಕಾಗಿ, ಹನುಮಂತ ನಾಶವನ್ನು ಮಾಡುವುದಕ್ಕಾಗಿ ಪ್ರಬಲವಾದಂತಹ ಬಾಣಗಳನ್ನು ಹನುಮಂತನ ಮೇಲೆ ಪ್ರಯೋಗ ಮಾಡ್ತಾ

ಸುಬಾಹು ಬಿಟ್ಟಂತಹ ಪ್ರಬಲವಾದಂತಹ ಬಾಣಗಳನ್ನು ಅಣುವಾಗಿ ಬಗೆನಂತೆ ಆಂಜನೇಯ ವಜ್ರದೇಹಿ ಇದ್ದಾನೆ. ಅಂದ್ರೆ ಶಕ್ತಿಯಾಯುಧವನ್ನು ಹೇಗೆ ತನ್ನ ಕೈಯಿಂದ ಹಿಡಿದು ಪುಡಿಗಟ್ಟಿ ಬಿಟ್ಟಿದ್ದಾನೋ ಹನುಮಂತ, ಅದೇ ರೀತಿಯಲ್ಲಿ ಸುಬಾಹು ಬಿಟ್ಟಂತಹ ಬಾಣಗಳನ್ನು ಪುಡಿ ಪುಡಿ ಮಾಡಿದ್ದಾನೆ. ಅಪ್ಪಿತಪ್ಪಿ ತನ್ನ ಮೈಗೆ ಬಾಣಗಳು ತಾಗಿದ್ರು ಕೂಡ ಅದವನಿಗೆ ಲಕ್ಷ್ಯವೇ ಆಗಲಿಲ್ಲ. ಮೆಲ್ಲಾಗ ಹೇಳ್ತಾನೆ ಸುಬಾಹುವಿನಲ್ಲಿ, ಕೊಲ್ಲೋರು ನೀವಿದ್ದೀರಪ್ಪ, ಸಾಯುವವರು ನಾವಿದ್ದೇವೆ. ವ್ಯಂಗ್ಯವಾಗಿ ತಮಾಷೆ ಮಾಡ್ತಾನೆ. ಕುದುರೆಯನ್ನು ಬಿಡಿಸಿಕೊಂಡು ಒಯ್ಯುವ ದೊರೆ ಬೇರೆ ಇದ್ದಾನೆ. ನೀನು ನನ್ನನ್ನು ಕೊಲ್ಲುವುದು ಅಂತ ಬರ್ತಾ ಇದ್ದೀನಿ, ನಾನು ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ. ಕುದುರೆಯನ್ನು ಬಿಡಿಸಿಕೊಂಡು ಹೋಗುವಂತ ದೊರೆ ಅವನು ಪ್ರತ್ಯೇಕ ಇದ್ದಾನೆ. ನೀನು ಹೇಳಿದ ಹಾಗೆ ಇಲಿ ಬೆಕ್ಕುಗಳ ಕತೆ ಇದೆಯಲ್ಲ, ಅದರ ಗೊಡವೆ ಯಾಕೆ ನಮಗೆ? ಇದು ಯುದ್ಧರಂಗ, ಇರಲಿ. ಕಾಡಿನ ಮುದಿ ಕೋಡಗ ಎಂಬ ಹಾಗೆ ನನ್ನನ್ನು ಹೇಳಿದ್ದೀಯಲ್ಲ, ಆ ಮುದಿ ಕೋಡಗನ ಒಂದು ಕರಕೌಶಲ್ಯ ಏನು, ಯುದ್ಧ ವಿದ್ಯಾ ಜಾಣ್ಮೆ ಏನು, ಇದನ್ನು ನೀನು ಪರೀಕ್ಷಿಸಬಹುದು ಅಂತ ಹೇಳುತ್ತಾ ತನ್ನ ಕಾಲನ್ನು ಎತ್ತಿ ಸುಬಾಹು ಮಹಾರಾಜನ

0: ಅಬ್ಬಬ್ಬಬ್ಬ ಏನು ಹೇಳಿ, ಚಕ್ರಾಂಕಪುರದ ದೊರೆಯಿದ್ದಾನೆ ಸುಬಾಹು ಮಹಾರಾಜ. ಅಂತಹ ರಾಜ ವೀರಾಧಿವೀರನಾದಂತಹ ಹನುಮಂತನ ಆ ಕಾಲಿನ ಒಂದೇ ಒಂದು ಒದೆತಕ್ಕೆ ಹೃದಯದ ಕವಾಟ ಒಡೆದ ಹಾಗೆ, ಹೃದಯದ ಪಡಿ ಹೌವನೆ ಹಾರಿದ ಹಾಗೆ, ಅತ್ಯಾಯಾಸಗೊಂಡು ಮೂರ್ಛಾಗತನಾಗಿ ಧಿಮ್ಮನೆ ನೆಲದ ಮೇಲಕ್ಕೆ ಬಿದ್ದು ಬಿಟ್ಟಿದ್ದಾನೆ. ಮಹಾರಾಜನೇ ಬಿದ್ದಾಗ ಸ್ವಾಭಾವಿಕವಾಗಿ ಸೇನೆಯಲ್ಲಿ ಗಲಭೆ ಆಗಿಯೇ ಆಗ್ತದೆ. ಸುತ್ತಲೂ ಸೈನ್ಯದ ಗಲಭೆ ಹೆಚ್ಚಿತು. ಯಾವ ಕ್ರೌಂಚ ವ್ಯೂಹವನ್ನು ಮಾಡಿಕೊಂಡು ಬಂದಿದ್ದಾರೆಯೋ ಅಂತಹ ವ್ಯೂಹ ಅದು ಮತ್ತೆ ಬಿಚ್ಚಿ ಹೋಯಿತು. ಅದನ್ನು ರಕ್ಷಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ವ್ಯೂಹದ ಮಾತು ಹಾಗಿರಲಿ, ಬಿದ್ದಂತಹ ರಾಜನನ್ನು ಉಪಚರಿಸಬೇಕಾದ್ದು ನಮಗೆ ಕರ್ತವ್ಯ ಎನ್ನುವಂತಹ ದೃಷ್ಟಿಯಲ್ಲಿ ಸೇನಾನಾಯಕರು ಯೋಧರು ಎಲ್ಲ ಸೇರಿಕೊಂಡು ರಾಜನ ಬಳಿ ಸೇರಿ ಅವನಿಗೆ ಉಪಚಾರವನ್ನು ಮಾಡ್ತಾರೆ.
1: ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಕಾರವಾರ, ಈಗ ಸಮಯ 8:45. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಪ್ರಧಾನಮಂತ್ರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾಕ್ಕೆ ಸಾಥ್ ಮೇ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಕಹಾ, ಭಾರತ್ ಔರ್ ನೀದರ್ಲ್ಯಾಂಡ್ ಮಿಲ್ಕರ್ ಭವಿಷ್ಯ ಕಿ ವಿಶ್ವಸನೀಯ ಆಪೂರ್ತಿ ಶೃಂಖಲಾ ತಯಾರ್ ಕರ್ನೆ ಪರ್ ಕಾಮ್ ಕರ್ ರಹೆ ಹೈ. 21ವೀ ಸದಿ ಕೆ ಭಾರತ್ ಕೋ ಅವಸರೋ ಕಿ ಭೂಮಿ ಬತಾಯಾ. ಭಾರತ್ ಮೇ ಸೆಮಿಕಂಡಕ್ಟರ್ ವಿನಿರ್ಮಾಣ ಕೋ ಬಢಾವಾ ದೇನೆ ಕೆ ಲಿಯೆ ಟಾಟಾ ಎಲೆಕ್ಟ್ರಾನಿಕ್ಸ್ ಔರ್ ಡಚ್ ಕಂಪನಿ ASML ಕೆ ಬೀಚ್ ಸಮಝೌತೆ ಪರ್ ಹಸ್ತಾಕ್ಷರ್. ದಿಲ್ಲಿ ಕಿ ಅದಾಲತ್ ಮೇ ನೀಟ್ ಪ್ರಶ್ನ ಪತ್ರ ಲೀಕ್ ಮಾಮಲೆ ಕೆ ಮುಖ್ಯ ಆರೋಪಿ ಪಿವಿ ಕುಲಕರ್ಣಿ ಔರ್ ಸಹ ಆರೋಪಿ ಮನೀಷಾ ವಾಘ್ಮಾರೆ ಕೋ 10 ದಿನ ಕಿ ಸಿಬಿಐ ಹಿರಾಸತ್ ಮೇ ಭೇಜಾ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ನೇ 9ವೀ ಔರ್ 10ವೀ ಕಕ್ಷಾ ಕೆ ಲಿಯೆ 3 ಭಾಷಾಓ ಕಾ ಅಧ್ಯಯನ ಅನಿವಾರ್ಯ ಕಿಯಾ. ಭಾರತ್ ಮೇ ಸಿಂಧು ಜಲ ಸಂಧಿ ಪರ್ ಮಧ್ಯಸ್ಥತಾ ನ್ಯಾಯಾಲಯ ಕೆ ಫೈಸಲೆ ಕೋ ಅವೈಧ ಕರಾರ್ ದೇತೆ ಹುಯೆ ಖಾರಿಜ್ ಕಿಯಾ ಔರ್ ಭಾರತ್ ಕಿ ಸಂಜನಾ ನೇ

ಅಮಿತ್ ಕುಮಾರ್ ಹಾಗೂ ಅಲ್ಕಾ ಯಾಜ್ಞಿಕ್ ಇವುಗಳ ಸ್ವರದಲ್ಲಿ ಹಾಡಿರುವ ಹಮ್ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಗೀತರಚನೆ. ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್.

ಭರತ್ ಚಿತ್ರಕ್ಕಾಗಿ ನಕಶ್ ಅಜೀಜ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಯುವವಾಣಿ ಕಾರ್ಯಕ್ರಮ.

ಲಾಭ ಆಕಾಶವಾಣಿ. ಯುವವಾಣಿ.

0: ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
1: ಕೆಳಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯವರೇ ಆಗಿರ್ತಕ್ಕಂತಹ ನಮ್ಮ ಈಗಿನ ಇತ್ತೀಚಿನ

0: ಟ್ರಸ್ಟಿನ ರಾಜ್ಯ ಸರ್ಕಾರದ ಸಂಯುಕ್ತಾಕ್ಷಯದಲ್ಲಿ ಪ್ರತಿ ವರ್ಷವೂ ಕೂಡ ನೀಡತಕ್ಕಂತ ನಾಣ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಿಖಿತಾ ಎಸ್ ರಾಜ್ ಕಪಿನಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ತುಂಬಾ ಅನೇಕ ರಿಸರ್ಚ್ ಫೀಲ್ಡ್ ಅಲ್ಲಿ ತಮ್ಮನ್ನೇ ತಾವು ತೊಡಗೊಂಡಿದ್ದಾರೆ. ಇನ್ನ ಯುವ ಪೀಳಿಗೆ ಆಗಿದ್ರು ಕೂಡ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇವರ ಇಷ್ಟೆಲ್ಲ ಸಾಧನೆಗೆ ಯಾವ ರೀತಿ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಮೊದಲೇದಾಗಿ ನಿಖಿತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ಧನ್ಯವಾದ ಸರ್.
0: ನಮ್ಮ ಕಾರ್ಯಕ್ರಮದಲ್ಲಿ ನಿಖಿತಾ ಅವರ ತಾಯಿ ಆಗಿರ್ತಕ್ಕಂತಹ

0: ರೀತಿ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಮೊದಲೇದಾಗಿ ನಿಖಿತಾ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ಧನ್ಯವಾದ ಸರ್.
0: ನಮ್ಮ ಕಾರ್ಯಕ್ರಮದಲ್ಲಿ ನಿಖಿತಾ ಅವರ ತಾಯಿ ಆಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮೀ ಶಾರತ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಮೊದಲನೇದಾಗಿ ನಿಖಿತಾ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಎಸ್ರಾಜ್ ಕಪ್ಪಿನಿ ಅಂತ. ನಾನು ಈಗ 3ನೇ ವರ್ಷ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಹುಟ್ಟಿದ್ದು ಇದೆಲ್ಲ ನಾನು ದಾವಣಗೆರೆಯಲ್ಲಿ. ನಮ್ಮ ತಂದೆ ಡಾಕ್ಟರ್ ಶರತ್ರಾಜ್ ಕೆಆರ್, ಹೋಮಿಯೋಪತಿ ಡಾಕ್ಟರ್, ಮತ್ತೆ ನಮ್ಮ ತಾಯಿ ಡಾಕ್ಟರ್ ಲಕ್ಷ್ಮೀ ಶರತ್ ಕೆಆರ್, ಆಯುರ್ವೇದಿಕ್ ಡಾಕ್ಟರ್. ಇಬ್ರು ದಾವಣಗೆರೆಯಲ್ಲಿದ್ದಾರೆ. ನಾನು ಶಾಲೆ ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ಈಗ ಸದ್ಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು, ನನಗೆ ಬಯಾಲಜಿಯಲ್ಲಿ ನ್ಯೂರೋ ಸೈನ್ಸ್ ಅನ್ನೋ ಒಂದು ಭಾಗದಲ್ಲಿ ತುಂಬಾ ಆಸಕ್ತಿ ಇದೆ. ಅದರಲ್ಲೇ ಮುಂದೆ ಓದಿ ರಿಸರ್ಚ್ ಮಾಡಿ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕಂತ ತುಂಬಾ ಆಸೆ ಇದೆ. ಸೊ ಸೈಮಲ್ಟೇನಿಯಸ್ಲಿ ನಂದು ಇಂಜಿನಿಯರಿಂಗ್ ಓದೋ ಜೊತೆ ಅದು ಎಲ್ಲ ಕಲಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ಕಂಟೆಂಟ್ ಬರೆಯೋದ ತುಂಬಾ ಇಷ್ಟ, ಎಸ್ಪೆಷಲಿ ಟೆಕ್ನಿಕಲ್ ಕಂಟೆಂಟ್. ಎಐ ಸಂಬಂಧ, ನ್ಯೂರೋ ಸೈನ್ಸ್ ಸಂಬಂಧ ನಾನು ಟೆಕ್ನಿಕಲ್ ಕಂಟೆಂಟ್ ಬರಿತಾ ಇರ್ತೀನಿ, ಮೀಡಿಯಂ ಮತ್ತೆ ಸಬ್ಸ್ಟ್ಯಾಕ್ ಅನ್ನೋದ್ರಲ್ಲಿ. ಸೊ ಇದು ನನ್ನ ಬಗ್ಗೆ ಕಿರು ಪರಿಚಯ.
0: ಮೇಡಮ್, ಈಗ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂದ್ರೆ ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ, ಆದ್ರೆ ತಾವು ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದ್ರೆ ಯಾಕೆ ತಮ್ಗೆ ಸೈನ್ಸ್ ಅಲ್ಲೇ ತುಂಬಾ ಆಸಕ್ತಿ ಮೂಡ್ತು?
1: ನನಗೆ ಸೈನ್ಸ್ ಅಲ್ಲಿ ಆಸಕ್ತಿ ಮೂಡಕ್ಕೆ ಮೇನ್ ಕಾರಣ ನಮ್ಮ ತಾಯಿ. ಸೊ ತುಂಬಾ ಮೊದ್ಲಿಂದನು ಎಲ್ಲದನ್ನು ಪ್ರಶ್ನಿಸಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವೇ ಅನ್ನ ಅವರು ಮನೆಯಿಂದ ಪ್ರತಿಯೊಂದು ದಿನಂಗೆ ಹೇಳ್ಕೊಟ್ಟಿದ್ದಾರೆ, ನನಗೂ ನನ್ನ ತಂಗಿ ಕೂಡ. ಸೊ ಆ ಒಂದು ಕ್ಯೂರಿಯಾಸಿಟಿ ಏನಂತೀವಿ ಪ್ರತಿಯೊಂದು ಕಲಿಕೆಯಲ್ಲೂ ನನ್ಗೆ ಯಾವಾಗಿಂದನೂ ಇತ್ತು. ಸೊ ನನ್ಗೆ ಯಾವಾಗ್ಲೂ ಸೈನ್ಸ್ ಓದ್ಬೇಕಂತಾನೆ ಇತ್ತು. ಬಟ್ ಏನ್ ಓದ್ಬೇಕನ್ನೋದು ತುಂಬಾ ನನಗೆ ಕನ್ಫ್ಯೂಷನ್ ಇರ್ತಿತ್ತು ಏನ್ ಮಾಡ್ಬೇಕು ಅಂತ. ಬಟ್ ಒಂದು ನನಗೆ ಯಾವಾಗ್ಲೂ ಅನ್ಸಿದ್ದು, ನಾನು ಹಲವಾರು ವಿಜ್ಞಾನಿಗಳನ್ನ ಮೀಟ್ ಆಗಿ ಅವ್ರ ಪುಸ್ತಕಗಳು ಓದ್ರೆ ಇಲ್ಲ ಅವ್ರಿಗೆ ಅವರು ಏನೇನ್ ಮಾಡಿದ್ದಾರೆ, ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಅನ್ಸಿದ್ ಯಾವಾಗ್ಲೂ ನಾನು ಒಂದಿನ ಏನಾದ್ರೂ ಭಾರತಕ್ಕೆ ವಿಜ್ಞಾನ ಫೀಲ್ಡ್ಗೆ ನನ್ನ ಕಡೆಯಿಂದ ಸ್ವಲ್ಪ ಏನಾಗ್ತದೆ ಅದು ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಒಂದು ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ಆ ಒಂದು ಆಸೆ, ಆ ಇನ್ಸ್ಪಿರೇಷನ್, ಮೋಟಿವೇಶನ್ ನನಗೆ ಇಲ್ಲಿವರೆಗೂ ಡ್ರೈವ್ ಮಾಡ್ತಾ ಇದೆ. ಬಟ್ ಒಂದು ನನ್ನ ತಂದೆ ತಾಯಿ ಹೇಳಿದ್ದು, ನೀನು ಸೈನ್ಸ್ ಅಲ್ಲಿ ಮಾಡ್ಬೇಕಂದ್ರೆ ಈ ಟೆಕ್ನಿಕಲ್ ನಾಲೆಜ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ಬೇಕಂದ್ರು ಟೆಕ್ನಿಕ್ಯಾಲಿಟಿ ಇದ್ರೆ ಅದನ್ನ ನೀನು ನೀಟಾಗಿ ಸೈನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು, ಅದಕ್ಕೆ ಬೇಸ್ ನಾಲೆಜ್ ಕೊಡುತ್ತೆ ಇಂಜಿನಿಯರಿಂಗ್. ಸೊ ಅದರಲ್ಲಿ ಮಾಡ್ಕೊಂಡ್ರೆ ಮುಂದೆ ನಿಮ್ಗೆ PhD ಇಲ್ಲ ಏನು ರಿಸರ್ಚ್ ಕಡೆ ಹೋಗ್ಬೇಕು ಅದಕ್ಕೆ ಸಹಾಯ ಆಗುತ್ತೆ ಅಂದಾಗ ಆ ಒಂದು ರೀಸನ್ ಗೆ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನನಗೊಂದು ದಾರಿ ಎಲ್ಲಾ ಕಡೆ ಟೆಕ್ನಾಲಜಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ. ಅದ್ರ ಜೊತೆ ನನ್ಗೆ ಇಷ್ಟ ಇರೋ ಫೀಲ್ಡ್ಸ್ ನಾನು ಅದಕ್ಕೆ ಸೈಡ್ ಬೈ ಸೈಡ್ ಕಲಿತಾ ಹೋಗ್ತಾ ಇದ್ದೀನಿ.
0: ಮೇಡಮ್, ಇದು ತಾವು ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದೀರಾ, ಅನೇಕ ಕಾಂಪಿಟೇಟಿವ್ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದೀರಾ. ಇದುವರೆಗೂ ಯಾವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೀರಾ ಹಾಗೂ ಯಾವೆಲ್ಲ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿದೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸೊ ನಾನು ಸ್ಕೂಲ್ ಅಲ್ಲಿ ಹಂಗಿದ್ದಾಗೆಲ್ಲ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಫೇರ್ಸ್ ಇರ್ತದೆ. ಅಪಾರ್ಟ್ ಫ್ರಮ್ ಸ್ಕೂಲ್ ಅಷ್ಟೇ ಅಲ್ಲ, ಸ್ಕೂಲ್ ಎಕ್ಸಾಮ್ಸ್ ಅದು ಬಿಟ್ಟು ಕೂಡ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಏನ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅವ್ರು ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡ್ತಾರೆ, ಅದಕ್ಕೆ ಹಲವಾರು ಸಂಬಂಧ ಸೈನ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ. ಆಮೇಲೆ ಒಲಂಪಿಯಾಡ್ಸ್ ತುಂಬಾ ಬರಿತಾ ಇದ್ದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೌಂಡೇಶನ್ಸ್ದು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ಸ್ ಅವೆಲ್ಲ ಬರಿತಾ ಇದ್ದೆ. ಮೇನ್ಲಿ ನನಗೆ ತುಂಬಾ ಪ್ರೌಡ್ಫುಲ್ ಆಗೋದಂದ್ರೆ, ನಾನು NTSC ಅಂತ 10th ಅಲ್ಲಿ ಒಂದು ಎಕ್ಸಾಮ್ ಬರೀತಾರೆ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ, ಅದರಲ್ಲಿ NTSC ಸ್ಕಾಲರ್ ಆಗಿದ್ದೆ. ಸೊ ಈಗೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಇಂದ ನನಗೆ ವರ್ಕ್ ಇಷ್ಟು ಅಂತ ಫಂಡ್ ಬರ್ತದೆ ಅದೊಂದು ಎಕ್ಸಾಮ್ ಇಂದ. ಅಂಡ್ ದೆನ್ ಈಗ ಇಂಜಿನಿಯರಿಂಗ್ ಬಂದ್ಮೇಲೆ ಎಸ್ಪೆಷಲಿ ಒಲಂಪಿಯಾಡ್ಸ್ ಮತ್ತೆ ಸೈನ್ಸ್ ಕಾಂಪಿಟೇಷನ್ಸ್ ಎಷ್ಟೊಂದು ಜನ ಸ್ಕೂಲ್ ಮಕ್ಳು ಹೋಗ್ತಾರೆ, ಈವನ್ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕೂಡ. ಬಟ್ ಇಂಜಿನಿಯರಿಂಗ್ ಬಂದ್ಮೇಲೆ ಜನ ಏನ್ ಅನ್ಕೊಂತಾರೆ, ಬರೀ ಇಂಜಿನಿಯರಿಂಗ್ ಆಯ್ತು ಇಲ್ಲ ಸ್ವಲ್ಪ ಏನೋ, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಹಲವಾರು ಜನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರ್ಕೊಂತಾರೆ. ಎಲ್ಲರೂ ಬರೀ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಾಮ್ಸ್ ಮುಗೀತು ಅಂತ ಒಂದು ಒಪಿನಿಯನ್ ಅಲ್ಲಿ ಇರ್ತಾರೆ. ಬಟ್ ನಾನು ನನಗ್ ಎಸ್ಪೆಷಲಿ ನಂಗೆ ಆಸೆ ಇರೋದ್ರಿಂದ ನನಗ್ ಕಲಿಬೇಕನ್ನೋದು ಒಂದು ಬಯಾಲಜಿ ಮತ್ತೆ ನ್ಯೂರೋ ಸೈನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು NPTEL ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಮಲ್ಟಿಪಲ್ ಕೋರ್ಸಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬಂದ್ಬಿಟ್ಟು ನನಗೆ ಡೊಮೇನ್ ಸರ್ಟಿಫಿಕೇಶನ್ ಅಂತಾರೆ, ಕಾಂಪ್ಯೂಟೇಷನಲ್ ಬಯಾಲಜಿ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಂದು ಸಣ್ಣ ಡಿಗ್ರಿ ಅಂತ ಹೇಳ್ಬೋದು. ಅದನ್ನ IIT ಮದ್ರಾಸ್ NPTEL ಅವರು ಮಾಡ್ತಾರೆ, ಅದರಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಹಲವಾರು NPTEL ಅಲ್ಲೇ ಬೇರೆ ಬೇರೆ ಕೋರ್ಸಸ್, ಮ್ಯಾಥಮೆಟಿಕ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಇರ್ಬೋದು, ಪೈಥನ್, DSA, ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ IIT ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಕ್ಲಿಯರ್ ಮಾಡಿ NPTEL ಇಂದ ಸೂಪರ್ ಸ್ಟಾರ್, NPTEL ಬಿಲೀವರ್, NPTEL ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್

0: ವಿಟಿಯು ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಯಾವಾಗ್ಲೂ ಆಸೆ ಇತ್ತು, ನನ್ಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆ ಸಪರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊಂತಾ ಇದ್ದೀನಿ.
1: ಮೇಡಮ್, ತಾವು ಹೇಳಿದ್ರಿ ಕರ್ನಾಟಕ ಸರ್ಕಾರ ನೀಡತಕ್ಕಂತ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಮತ್ತು ಸೂಪರ್ ಸ್ಟಾರ್ ಹಾಗೂ ಡೊಮೈನ್ ಸ್ಕಾಲರ್ ಕೂಡ ಭಾಜನರಾಗಿದ್ದೀರಾ. ಅಂದ್ರೆ ತಮ್ಮ ಇಂಜಿನಿಯರಿಂಗ್ ಪದವಿ ಜೊತೆಗೆ ಇದನ್ನ ಕೆಲ ಟೈಮ್ ಕೊಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ, ತಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀವಿ?
0: ಸೊ ನಾನ್ ಹೇಳೋದಿಷ್ಟೇ, ಎಲ್ಲರಿಗೂ 24 ಗಂಟೆನೆ ಇರ್ತದೆ, ಎಲ್ಲರಿಗೂ ನಿದ್ದೆ ಬೇಕು, ಮಿನಿಮಮ್ 7 ಗಂಟೆ ಅಟ್ಲೀಸ್ಟ್ ಎಲ್ಲರೂ ನಿದ್ದೆ ಮಾಡ್ಬೇಕು. ಬಟ್ ಅಪಾರ್ಟ್ ಫ್ರಮ್ ದಟ್ ಕಾಲೇಜ್ ಇರ್ತದೆ ಬೆಳಗ್ಗೆ 9-30 ನಿಮಗೆ ಕಲಿಯಕ್ ಆಸೆ ಇದೆ ಅಂದ್ರೆ ನೀವು ಅದಕ್ಕೆ ಹೇಗಾದ್ರೂ ಸಮಯ ಮಾಡ್ಕೊಂತೀರಾ ಅನ್ನೋದು ನಾನ್ ಬಿಲೀವ್ ಮಾಡ್ತೀನಿ. ಸೊ ನಿಮಗೆ ಫಸ್ಟ್ ಅದು ಕಲಿಬೇಕು ಅನ್ನೋದೊಂದು ಒಳಗಿಂದ ಫೀಲಿಂಗ್ ಬಂದ್ರೆ ಅದಕ್ಕೋಸ್ಕರ ಇನ್ನು ಟೈಮ್ ಹೇಗಾದ್ರೂ ಮಾಡ್ಕೋಬಹುದು. ಸರ್, ನನಗೆ ತುಂಬಾ ಇತ್ತು, ನಾನು ಕಂಪ್ಯೂಟರ್ ಸೈನ್ಸ್ ಸೇರ್ಕೊಂಡಿದ್ದೀನಿ, ಬಟ್ ನಂಗೆ ಈ ಸಬ್ಜೆಕ್ಟ್ಸ್ ಆಸೆ ಇದೆ, ನಾನು ಬಿಡಬಾರ್ದು, ಇವೆರಡನ್ನೂ ಸೇರಿಸಿ ಏನಾದ್ರೂ ಇಂಟರ್ ಡಿಸಿಪ್ಲಿನರಿ ಕ್ಷೇತ್ರದಲ್ಲಿ ನಾನು ಕಂಪ್ಯೂಟರ್ ಓದ್ತಾ ಇದ್ದೀನಿ, ನನಗೆ ಬಯಾಲಜಿ ನ್ಯೂರೋ ಸೈನ್ಸ್ ಇಷ್ಟ, ಸೊ ಈ ನಾಲೆಜ್ ಕಂಪ್ಯೂಟರ್ ಸೈನ್ಸ್ದು ನಾನು ಬಯಾಲಜಿ ಕ್ಷೇತ್ರದಲ್ಲಿ ಇಲ್ಲ ನ್ಯೂರೋ ಸೈನ್ಸ್ ಕ್ಷೇತ್ರದಲ್ಲಿ ಹೇಗೆ ಬಳಸಬಹುದು ಅನ್ನೋದೊಂದು ನಾನು ಆ ಒಂದು ಇಂಟರ್ ಡಿಸಿಪ್ಲಿನರಿ ಟಾಪಿಕ್ ಅಲ್ಲಿ ಮುಟ್ಟಬೇಕು, ಅಲ್ಲಿ ಒಂದು ರಿಸರ್ಚ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಆ ರೀಸನ್ ಇಂದ ನಾನು ಟೈಮ್ ಹುಡುಕೊಂಡು ನಾನು ಯಾವಾಗ್ಲೂ ಕಲಿಬೇಕು ಅಂತ ಅದೊಂದು ಆಸೆಗೆ ನಾನು ಆಟೋಮ್ಯಾಟಿಕ್ ಟೈಮ್ ಮಾಡ್ಕೊಳ್ತೀನಿ. ಎಕ್ಸಾಮ್ಸ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅವಾಗ ಒಂದು ವಾರ ಅವಾಗ ಅದೇ ಮಾಡಬೇಕಾಗ್ತದೆ, ಬಟ್ ಮಿಕ್ಕಿದ್ರಲ್ಲಿ ತುಂಬಾ ಟೈಮ್ ಇರ್ತದೆ, ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಮೇಲೆ ಬಿಟ್ಟಿದ್ದು. ಸೊ ಯಾ,
1: ನಿಖಿತ್ ಅವರೇ, ತಾವು ಇದುವರೆಗೂ ಅನೇಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ತಮ್ಗೆ ಅನೇಕ ಪ್ರಶಸ್ತಿಗಳ ಅರ್ಸಿ ಬಂದಿವೆ, ಇದುವರೆಗೂ ತಮ್ಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊ.
0: ಇದ್ರ ಬಗ್ಗೆ ನಮ್ ತಾಯಿಯವರು ಹೇಳಿದ್ರೆ ಏನ ಚೆನ್ನಾಗಿರುತ್ತೆ ಅನ್ಸುತ್ತೆ.
2: ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹಲವಾರು ಪ್ರಶಸ್ತಿಗಳಾಗಿದ್ದಾವೆ, ಆದ್ರೆ ನಾವು ಯಾವುದೇ ಪ್ರಶಸ್ತಿ ಬಂದ್ರೂ ನಾವು ತಗೊಳ್ಳೋದು ಏನು ಅಂತಂದ್ರೆ, ಪ್ರಶಸ್ತಿ ಅನ್ನೋದು ನಮ್ಗೆ ಮುಂದಿನದಕ್ಕೆ ಪ್ರೋತ್ಸಾಹ ನೀಡೋ ಹಾಗೆ ತಗೊಳ್ತಾ ಇದೇವೆ ಹೊರತು ಅದನ್ನ ನಾವು ತಲೆ ಮೇಲೆ ಇನ್ನೊಂದು ಗರಿ ಅನ್ನೋ ಒಂದು ಆಹಾರದ ಭಾವನೆಗೆ ಬಂದಿಲ್ಲ. ಅದು ಅವಳಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಆತರ ಬಂದಿರೋ ಹಲವಾರು ಪ್ರಶಸ್ತಿಗಳಲ್ಲಿ ಈಗ ನಾ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ಪ್ರತಿಷ್ಠಿತ ಪ್ರಶಸ್ತಿಗಳು ಅಂತಂದ್ರೆ ಮೊನ್ನೆ ಎಸ್ ಕೆ ಶಿವಕುಮಾರ್ ಅವರ ಪ್ರಶಸ್ತಿ ಬಂದು, ಆಮೇಲೆ ಈಗ ಜಯದೇವ ಪ್ರಶಸ್ತಿ, ದೇವನಗರಿ ಪ್ರಶಸ್ತಿ, ಮತ್ತೆ ಯುವ ವಿಜ್ಞಾನಿ ಪ್ರಶಸ್ತಿ 2019, ಮತ್ತೆ ಇನ್ಸ್ಮಾನಕ್ ಅವಾರ್ಡ್ಸ್ 2019, ಬಾಲವಿಜ್ಞಾನಿ ಪ್ರಶಸ್ತಿ NCSE 2017, ಇಂಟರ್ನ್ಯಾಷನಲ್ ಇನ್ನೋವೇಟರ್ಸ್ ಫೇರ್ 2019 ಅಲ್ಲಿ ಗೋಲ್ಡ್ ಮೆಡಲ್, ಆಮೇಲೆ ಟೆಕ್ನೋ ಮಾಡೆಲ್ ಸ್ಪರ್ಧೆ ಅದರಲ್ಲಿ ISTF ಅವರು ಕಂಡಕ್ಟ್ ಮಾಡಿದ್ದು ಅದರಲ್ಲಿ ಮತ್ತೆ ಗೋಲ್ಡ್ ಮೆಡಲ್. ಇವೆಲ್ಲವನ್ನ ಸೇರಿಸ್ಕೊಂಡು ಹೇಳೋದು ಅಂತಂದ್ರೆ, ಅಲ್ಲಿವರೆಗೂ ಶಾಲಾ ಕಾಲದಲ್ಲಿ ಅವಳಿಗೆ ಬಂದಿದ್ದು ತುಂಬಾ ಬಹುಮುಖ್ಯವಾದದ್ದು ಅಂದ್ರೆ, ಪ್ರಧಾನಮಂತ್ರಿ ಬಾಲಶಕ್ತಿ ಪುರಸ್ಕಾರ್ಗೆ 3.5 ಲಕ್ಷ ಅಪ್ಲಿಕೇಶನ್ಸ್ ಬಂದಾಗ ಅದರಲ್ಲಿ ಟಾಪ್ 61 ಅಪ್ಲಿಕೇಶನ್ ಫೈನಲ್ ರೌಂಡಿಗೆ ಬರ್ತವೆ, ಅದರಲ್ಲಿ ನಿಖಿತಾ ನನ್ನ ಮಗಳದು ಒಂದು. ಅದು ನಮಗೆ ತುಂಬಾ ಗರ್ವ ಕಾರಣ ಅಂತ ಕೂಡ ಅನ್ಸುತ್ತೆ. ಅದಲ್ಲದೆ ಈಗ ಇಂಜಿನಿಯರಿಂಗ್ಗೆ ಬಂದಿದ್ದಾದ್ಮೇಲೆ ಬಂದಿರುವಂತದ್ದು ಮುಖ್ಯ ಘಟ್ಟಗಳು ಅಂತಂದ್ರೆ, ಇಂಡಿಯಾ AI ಹ್ಯಾಕಥಾನ್ ಅಲ್ಲಿ I4C ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೃಹ ಮಂತ್ರಾಲಯದ ಕಡೆಯಿಂದ ಸೆಂಟ್ರಲ್ ಅಂತ ಒಂದು ಹ್ಯಾಕಥಾನ್ ಅಲ್ಲಿ ಟಾಪ್ 20 ಟೀಮ್ಸ್ ಅಂತ ಓಪನ್ ಕ್ಯಾಟಗರಿನಲ್ಲಿ ಪ್ರಶಸ್ತಿ ರೀಜನಲ್ ರೌಂಡ್ 20-25 ಕೋಲ್ಕತ್ತಾ ವಿಭಾಗದಲ್ಲಿ ರನ್ನರ್ ಅಪ್ ಆಗ್ತಾಳೆ. ಸೊ ಇದಿಷ್ಟೇ ಅಲ್ಲದೆ IEEE ಆಲ್ ಓವರ್ ಇಂಡಿಯಾ 3ನೇ ಬಹುಮಾನ ಪಡ್ಕೊಳ್ತಾಳೆ. ಇದೆಲ್ಲಾನು ಒಂದ್ರಿ ಅವಳಿಗೆ ಹಂತ ಹಂತವಾಗಿ ಬೆಳಿಲಿಕ್ಕೆ ಅವಕಾಶಗಳು ಪ್ರೋತ್ಸಾಹ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ.
1: ಒಳ್ಳೇದು ಮೇಡಮ್, ತಮ್ಮ ಮಗಳು ಇಷ್ಟೆಲ್ಲಾ ಸಾಧನೆ ಮಾಡ್ತಿದ್ದಾರೆ, ಅವ್ರದೇ ಆದಂತಹ ಎಲ್ಲಾ ಕ್ಷೇತ್ರದಲ್ಲಿ ಅಂದ್ರೆ ಈಗಿನ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಮುಖ್ಯ. ಈಗಿನ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲದನ್ನು ತಿಳಿದುಕೊಳ್ಬೇಕು ಮುಖ್ಯ ಆಗುತ್ತೆ. ಅದರಲ್ಲಿ ಅವರು ತುಂಬಾ ತಮ್ಮದೇ ಆದಂತಹ ಭಜನರಾಗ್ತಿರ್ತಾರೆ. ಚಿಕ್ಕ ವಯಸ್ಸಿಂದಾನೆ ಯುವ ವಿಜ್ಞಾನಿ

ಒಂದು ಗುರು ಕೃಪೆ ಅಥವಾ ಗುರು ಮಾರ್ಗದರ್ಶನ ದೈವ ಕೃಪೆ ಅನ್ನೋದನ್ನ ನಾವ್ ಯಾವತ್ತಿಗೂ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ ಪುಣ್ಯನೋ ಏನೋ ಅಂತಾನೆ ಹೇಳ್ಬೋದು, ಅವಳು ಸಿಕ್ಕಿದ್ದು ಒಬ್ಬೊಬ್ಬ ಟೀಚರ್ ಕೂಡ ಅಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ ಮಾರ್ಗದರ್ಶನ ನೀಡೋದ್ರಲ್ಲಾಗ್ಲಿ ಅಥವಾ ಅವಳು ಎಲ್ಲೂ ಡಿಸ್ಟ್ರಾಕ್ಷನ್ ಅಂದ್ರೆ ಹಾದಿ ತಪ್ಪದಂಗೆ. ಯಾಕಂದ್ರೆ ಇವತ್ತು ಮಾಮ ವಿಭಾಗದಲ್ಲಿ ತುಂಬಾ ಹಲವಾರು ಮಕ್ಕಳಿಗೆ ಬೇಗ ಇರೋದೇ ಡಿಸ್ಟ್ರಾಕ್ಷನ್ಸ್, ಅದು ಎಲ್ಲೂ ಹೋಗದಂಗೆ ಒಂದು ಸಾಧನೆ ಹಂತದಲ್ಲಿ ಪ್ರತಿಯೊಂದು ಕಡೆ ಮೆಟ್ಲು

0: ಹತ್ತಬೇಕೆ ಹೊರತು ದಾರಿ ತಪ್ಪದೇ ಇರೋ ಹಾಗೆ ನಡ್ಕೊಳ್ಳಿಕ್ಕಾಗ್ಲಿ ಅಥವಾ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅನ್ನೋದಿಕ್ಕಾಗ್ಲಿ ನಾವು ಆ ಗುರುಗಳನ್ನ ಮತ್ತೆ ಗೈಡಿಂಗ್ ಪ್ರೊಫೆಸರ್ಸ್ನ ಎಲ್ಲರನ್ನೂ ತುಂಬಾ ನೆನೆಸ್ಕೊಳ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಒಳಗಡೆಯಿಂದನೂ ಅವಳಿಗೆಲ್ಲೋ ಒಂದು ಆಸೆ ಹುಮ್ಮಸ್ಸು ಇದೆ, ಸಮಾಜಕ್ಕೆ ನಾನೇನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು. ಸೊ ಆ ಹುಮ್ಮಸ್ಸಿಗೆ ಆ ಮಾರ್ಗದರ್ಶಕರು ನೀರೇರಿತಾ ಇರೋದು ನಮ್ಗೆ ತುಂಬಾ ಖುಷಿ ವಿಚಾರ ಅಂತ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ನಿಖಿತಾ ಅವರೇ, ತಮ್ಗೆ ತಾವು ಶಾಲಾ ವಿದ್ಯಾಭ್ಯಾಸದಿಂದನೂ ಕೂಡ ತಾವು ತಮ್ಮದೇ ಆದಂತ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ತಮ್ಮ ಸ್ಕೂಲ್ ಡೇಸ್ ಅಲ್ಲಾಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಾಗಿರ್ಬೋದು, ಅಲ್ಲಿ ತಮ್ಮ ಶಿಕ್ಷಕರ ಹಾಗೂ ಉಪನ್ಯಾಸಕರ ಪ್ರೋತ್ಸಾಹ ಸಹಕಾರ ಯಾವ ರೀತಿ ಇತ್ತು?
0: ತುಂಬಾ ಮುಖ್ಯವಾಗುತ್ತೆ ನಮ್ಮ ತಾಯಿಯವ್ರು ಹೇಳ್ದಂಗೆ ಶಿಕ್ಷಕರು ಹೇಗೆ ಒಬ್ಬರನ್ನ ಮೋಟಿವೇಟ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ನಾವ್ ಇಷ್ಟಪಡ್ತೀವಿ ಅಂದ್ರೆ ಅದ್ ಅವ್ರು ಹೇಗ್ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಸೊ ಸ್ಕೂಲ್ ನನಗೆ ತುಂಬಾ ಬ್ಲೆಸ್ಡ್ ಅನ್ಬಹುದು ಆತರ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿರೋದು ಸ್ಕೂಲ್ಗಳಲ್ಲಿ. ಎಸ್ಪೆಷಲಿ ನಾನು ಟೆನಿಸ್ ಪ್ಲೇಯರ್ ಇದ್ದೆ, ನಾನು 6ನೇ ತರಗತಿಯಿಂದ 10ನೇ ತರಗತಿ ಅಷ್ಟು ಸ್ಕೂಲಿಗೆ ಅರ್ಧ ದಿನ ಹೋಗ್ತಾ ಇದ್ದೆ. ನಂಗೆ ಸ್ಕೂಲಲ್ಲಿ ಆತರ ಕೂಡ ಸಪೋರ್ಟ್ ಮಾಡ್ತಿದ್ರು, ನೀನ್ ಸ್ಪೋರ್ಟ್ಸ್ ಆಡ್ತೀಯ ಅಂದ್ರೆ ಅದಕ್ಕೆ ಕೂಡ ಟೈಮ್ ಕೊಡ್ತಾ ಇದ್ರು, ನಾನು ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ. ಸೊ ಅದಕ್ಕೆ ಫಲವಾಗಿ ನಂಗೆ ಇಂಡಿಯಾ ಅಂಡರ್ 14 ಟೆನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೆದ್ದಿದ್ದೆ. ಆತರ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವಾಗ ಸ್ಕೂಲ್ ಎಷ್ಟೊಂದ್ ಸರಿ ಮಿಸ್ ಮಾಡ್ತಾ ಇದ್ದೆ, ಅಟೆಂಡೆನ್ಸ್ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಪೋರ್ಷನ್ಸ್ ಹೇಳ್ಕೊಡೋದಾಗ್ಲಿ, ಒಂದು ಅವರು ಇನ್ಸ್ಪೈರ್ ಮಾಡೋದಾಗ್ಲಿ, ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳೋದಾಗ್ಲಿ, ಈ ತರ ಅಪಾರ್ಚುನಿಟೀಸ್ ಇರ್ತವೆ ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ಸ್, ಈ ತರ ಎಲ್ಲ ಮಾಡ್ಬೋದು. ಎಕ್ಸ್ಟ್ರಾ ಹೇಳ್ಕೊಡೋದಾಗ್ಲಿ, ನಾನು ಡೌಟ್ಸ್ ಏನಾದ್ರು ಕೇಳಿದ್ರೆ ಅದನ್ನ ಎನ್ಕರೇಜ್ ಆಗಲಿ, ಆತರ ಮಲ್ಟಿಪಲ್ ಟೈಮ್ಸ್ ಪ್ರತಿಯೊಂದ್ ಸರಿ ನೆನ್ಸ್ಕೊಂಡ್ರೆ ಲೈಕ್ ಅದು ತುಂಬಾ ಖುಷಿ ಆಗ್ತದೆ. ಆತರ ಟೀಚರ್ಸ್ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು ನಂಗೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಬೇರೆ ಕಾಂಪಿಟೇಷನ್ಸ್ ಆಗ್ಲಿ, ನನಗೆ ಎಕ್ಸಾಮ್ಸ್ಗಾಗ್ಲಿ ಎಷ್ಟೊಂದ್ ಸರಿ ಎಷ್ಟೊಂದ್ ಎಕ್ಸಾಮ್ಸ್ಗೆ ಎಕ್ಸ್ಟ್ರಾ ಪೋರ್ಷನ್ಸ್ ಇರ್ತದೆ ಸ್ಕೂಲಲ್ಲಿ, ಅಷ್ಟೇ ಸಾಕಾಗಲ್ಲ. ಸೊ ಅದನ್ನೆಲ್ಲ ಕೇಳಿದ್ರೆ ಅವ್ರು ಕೂಡ ಸ್ವಲ್ಪ ವರ್ಕ್ ಮಾಡಿ ಹೇಳ್ಕೊಡೋದು, ನಾನೇನಾದ್ರು ಎಕ್ಸ್ಟ್ರಾ ಆನ್ಸರ್ಸ್ ಎಲ್ಲ ಬರೆದು ಕಳಿಸ್ತೇವೆ, ಅವ್ರ ಅದ್ ಕರೆಕ್ಷನ್ ಮಾಡ್ಕೊಡ್ತಾ ಇದ್ರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವ್ರ ಸ್ಕೂಲ್ ಅಲ್ಲದೆ. ಸೊ ಅವ್ರನ್ನೆಲ್ಲ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ತುಂಬಾ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ.
1: ನಿಖಿತಾ ಅವರೇ, ಶಾಲೆಯ ಪ್ರೋತ್ಸಾಹಕ್ಕಿಂತ ಮನೆಯಲ್ಲಿ ತಂದೆ ತಾಯಿಗಳ ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ ಆಗುತ್ತೆ ತಮ್ಮ ಸಾಧನೆಗೆ. ಅಂದ್ರೆ ತಮ್ಮ ತಾಯಿಗವರು ಡಾಕ್ಟರ್ ಲಕ್ಷ್ಮಿ ಅವರು ಕೂಡ ವೈದ್ಯಕೀಯರಲ್ಲಿದ್ದಾರೆ, ತಮ್ಮ ತಂದೆಯವರಾದಂತಹ ಶರತ್ ಅವರು ಕೂಡ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಗೊತ್ತಿರ್ಬೋದು, ಡಾಕ್ಟರ್ ಆದ್ರೆ ತುಂಬಾ ಸಮಯವನ್ನ ತಮ್ಮ ವೃತ್ತಿಗೆನೆ ನೀಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಮಕ್ಕಳಿಗೆ ನಿಮಗೆ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿ ಇತ್ತು?
0: ತುಂಬಾ ಲಕ್ಕಿ ನಾನು, ಇಬ್ರು ತುಂಬಾ ಏನಂತಾರೆ ಅಪ್ಪ ಅಮ್ಮ ಇರೋದೊಂಥರ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಪೇರೆಂಟ್ಸ್ ಅನ್ಬಹುದು. ಸಮಯ ಕೊಡೋದ್ರಲ್ಲಿ ಅವರು ಏನ್ ಭಾವಿಸ್ತಾರೆ ಅಂದ್ರೆ, ದುಡ್ಡು ಎಷ್ಟು ಕೊಡ್ತೀವೋ ಇಲ್ಲೋ ಮಕ್ಕಳಿಗೆ, ಆಸ್ತಿ ಎಷ್ಟು ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಸಮಯ ಅವ್ರ ಜೊತೆ ಇರೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರ ಭಾವಿಸ್ತಾರೆ. ಅದೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷ. ಪ್ರತಿದಿನ ಈಗೂ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ರು ಕೂಡ ದಿನ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಅವ್ರು ಈಗೂ ಕೂಡ ಅವರು ವೃತ್ತಿ ವೈದ್ಯಕೀಯ ಆಗಿದ್ರು, ನಾನು ಇಂಜಿನಿಯರಿಂಗ್ ಆಗಿದ್ರು, ಏನ್ ಓದ್ದೆ ಏನ್ ಸಬ್ಜೆಕ್ಟ್ಸ್, ಪ್ರತಿಯೊಂದು ಅವರೊಂದು ಕ್ಯೂರಿಯಾಸಿಟಿ ಅಲ್ಲಿ ಕೇಳ್ತಾರೆ. ಸೊ ಅದು ಪ್ರತಿಯೊಂದು ಅವ್ರು ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ಬಿಕಾಸ್ ಈಗ ನಮ್ಮ ತಾಯಿ ವೈದ್ಯಕೀಯ ವೃತ್ತಿ, ಆದ್ರೂ ಅವರು ಎಷ್ಟೊಂದ್ ಸರಿ ನಾನು ಟೂರ್ನಮೆಂಟ್ಸ್ಗೆ ಹೋಗ್ತಿದ್ದಾಗ ಇಲ್ಲ ಕಾಂಪಿಟೇಟಿವ್ ಹೋಗ್ತಿದ್ದಾಗ ಅವ್ರು ನನ್ನ ಜೊತೆ ಬರೋರು, 4-5 ದಿನ ಹೊರಗಡೆ ಇರೋರು. ಸೊ ಅವ್ರ ಪ್ರಾಕ್ಟೀಸ್ ಅನ್ನು ಫೋನ್ ಅಲ್ಲಿ ಎಷ್ಟೊಂದು ಪೇಷಂಟ್ಸ್ ನ ನೋಡೋದು, ಸೈಮಲ್ಟೇನಿಯಸ್ಲಿ ನನ್ನ ಜೊತೆ ಬರೋದು, ನನ್ಗೀಗ ಎಷ್ಟೊಂದು ಇಲ್ಲ ಪೋಸ್ಟ್ ಮಾಡ್ಬೇಕು, ಚಾರ್ಟ್ಸ್ ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂರ್ತಾ ಇದ್ರು ಹೆಲ್ಪ್ ಮಾಡ್ಲಿಕ್ಕೆ, ಏನಾದ್ರು ಪ್ರಾಜೆಕ್ಟ್ಸ್ ಮಾಡ್ಬೇಕು ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಬೇಕು ಅಂದ್ರೆ ಅವರು ಇನ್ವಾಲ್ವ್ ಇರ್ತಾ ಇದ್ರು. ನಾನು ಪ್ರತಿ ಸರಿ ಪ್ರಾಜೆಕ್ಟ್ಸ್ ಹೋಗಕ್ ಮುಂಚೆ ಅವ್ರಿಗೆ ಕೇಳಿಸ್ತಾ ಇದ್ದೆ 2-3 ಸರಿ ಕುತ್ಕೊಂಡು. ಸೊ ಓವರ್ ನೈಟ್ ಅವರು ಎದ್ದಿದ್ದು ನನ್ನ ಜೊತೆ ಎಲ್ಲ ಮಾಡ್ತಾ ಇದ್ರು. ಸೊ ಇದು ಹೆಲ್ಪ್ ಮಾಡೋದಾಗಿದ್ರೆ, ಇನ್ನೊಂದು ಭಾಗ ಅವರು ಕೂಡ ಅವರಿಗೆ ಇಷ್ಟ ಇದ್ರು ಇಷ್ಟ ಇಲ್ಲದೆ ಇದ್ರು ಆ ಸಬ್ಜೆಕ್ಟ್ಸ್ ನಾನು ಇಷ್ಟ ಪಡ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟಪಡ್ತೀನಿ ಅಂತ ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು. ಈಗ ನಾನು ನ್ಯೂರೋ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡ್ತಿದ್ದೀನಿ, ಬಟ್ ಅವರಿಗೆ ಏನ್ ಅರ್ಥ ಆಗ್ತದೋ ಗೊತ್ತಿಲ್ಲ, ಬಟ್ ನಾನು ಏನ್ ಮಾಡ್ತಿದ್ದೀನಿ, ನನ್ನ ರಿಸರ್ಚ್ ಏನು, ಅಲ್ಲಿ ಪ್ರೊಫೆಸರ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂತಾರೆ ಆಸಕ್ತಿ ಪಟ್ಟು. ಅವ್ರು ಓದ್ತಾರೆ, ಅವ್ರ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡಕ್ ಆಗ್ತದೋ ಅವ್ರದ್ ಮಾಡ್ತಾರೆ. ಆ ಎಫರ್ಟ್ಸ್ ನೋಡಿ ನನಗೂ ಒಳಗಿಂದ ಅನಿಸ್ತದೆ ಅವರಷ್ಟೆಲ್ಲ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ತಕ್ಕಂತೆ ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕು, ಅವರಿಗೊಂದು ಪ್ರೌಡ್ ಆಗಂಗ್ ಮಾಡ್ಬೇಕು ಅನ್ನೋದು ಅನ್ಸುತ್ತೆ. ಅದು ಇದರಿಂದನೇ ನಾನು ಏನ್ ಮಾಡಿದ್ದೀನಿ ಅದಕ್ಕೆ ಪ್ರೈಮರಿ ಮೋಸ್ಟ್ ರೀಸನ್ ಅವರು ಅಂತ ಹೇಳ್ಬೋದು.
1: ನಿಖಿತ್ ಅವರೇ, ತಾವು ಮಾಡ್ತಾಕಿರ್ತಕ್ಕಂತ ಪದವಿ ಈಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನ ಮಾಡ್ತೀರ, ಅದ್ರ ಜೊತೆ ತಮ್ಗೆ ತುಂಬಾ ಆಸಕ್ತಿ ಇರ್ತಕ್ಕಂತ ಸಬ್ಜೆಕ್ಟ್ ನ್ಯೂರೋ ಸೈನ್ಸ್, ಅದರಲ್ಲೂ ಕೂಡ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ, ಹೇಗೆ ಅದ್ರ ಬಗ್ಗೆ ಯಾಕೆ ಆಸಕ್ತಿ ಮೂಡ್ತು, ಅದರಲ್ಲಿ ತಮ್ಮದೇ ಆದಂತ ಸಾಧನೆ ಮಾಡ್ಬೇಕು, ಅದನ್ನು ಕಲಿಬೇಕು ಅಂತ ಯಾಕೆ ಅನ್ನಿಸ್ತು, ಮುಂದೆ ಅದರಲ್ಲಿ ಏನನ್ನ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
0: ಸೊ ನನಗೆ ಪಿ ಯು ಸಿ ಟೈಮ್ ಅಲ್ಲಿ ಎಸ್ಪೆಷಲಿ ನಂಗೆ ಸೈನ್ಸ್ ಓದ್ಬೇಕನ್ನೋದು ತುಂಬಾ ಶೋರ್ ಇದ್ದೆ. ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಸಿನ್ ಮಾಡ್ಬೇಕಾ, ಇಲ್ಲ ರಿಸರ್ಚ್ ಕಡೆ, ಏನೋ ಬಿ ಎಸ್ ಸಿ ಎಂ ಎಸ್ ಸಿ ಕಡೆ ಹೋಗ್ಬೇಕಾ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು. ಅವಾಗ ನಮ್ಮ ತಂದೆ ಅಡ್ವೈಸ್ ಮಾಡ್ದೋ ಹಾಗೆ

0: ಇನ್ನು ಮುಂದೆ ರಿಸರ್ಚ್ ಹೋಗ್ಬೇಕಂದ್ರೆ ಟೆಕ್ನಿಕಲ್ ಫೌಂಡೇಶನ್ ಇದ್ರೆ ಚೆನ್ನಾಗಿ ಅನ್ನೋ ಒಂದ್ ಕಾರಣದಿಂದ ಅವ್ರು ಇಂಜಿನಿಯರಿಂಗ್ ಸೇರ್ಕೊ ಅಂದ್ರು. ಸೊ ಅವಾಗ ಸೇರ್ಕೊಂಡೆ, ಬಟ್ ನನ್ಗೆ ಅವಾಗ ಇನ್ನ ಇತ್ತು ನನ್ಗಿಲ್ಲ ಏನೋ ಒಂದ್ ಇದೆ ನನಗೆ ಇನ್ನ ಇಷ್ಟಪಡೋ ಅಂತದ್ದು ಹುಡುಕ್ಬೇಕು ಅಂತ ಹೇಳ್ತು. ಅವಾಗೆ ನಾನು NPTEL ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿತು ನನಗೆ. ಸೊ ಅದರಲ್ಲಿ ತುಂಬಾ ಕೋರ್ಸಸ್ ಇದೆ, ಲೈಕ್ ಮೋರ್ ದ್ಯಾನ್ 1000 ಕೋರ್ಸಸ್ ಇದೆ. ಸೊ ಅದ್ರಲ್ಲಿ ನಾನು ಹುಡುಕಿ ನನಗೆ ಹೆಸರು ನೋಡಿ ಸಿಲಬ್ ನೋಡಿ ಇಷ್ಟ ಆಗುವಂತ ಒಂದಷ್ಟು ಕೋರ್ಸಸ್ನ ಆಯ್ಕೆ ಮಾಡಿ ಮಾಡಕ್ ಶುರು ಮಾಡಿದೆ. ಸೊ ಅವಾಗ ನನಗೆ ಕಾಂಪ್ಯೂಟೇಶನಲ್ ನ್ಯೂರೋಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತಾನೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದ್ರದ್ದೊಂದು ಕೋರ್ಸ್ ಇತ್ತು, ಅವರು ಪ್ರೊಫೆಸರ್ ಡಾಕ್ಟರ್ ಶರ್ಭಾ ಬಂದೋಪಾಧ್ಯಾಯ ಅಂತ, IIT ಖರಗ್ಪುರ್ ಅಲ್ಲಿ ಅವ್ರ ಪ್ರೊಫೆಸರ್. ಸೊ ಅವ್ರದ್ದೊಂದು ಕೋರ್ಸ್ ನನಗೆ ಸಿಕ್ತು. ಆ ಕೋರ್ಸ್ ಮಾಡುವಾಗ ಅನ್ನಿಸ್ತು ಇದು ತುಂಬಾ ಚಾಲೆಂಜಿಂಗ್ ಇದೆ ನನಗೆ. ಪ್ರತಿ ಕ್ಲಾಸ್ ಕೇಳುವಾಗೂ ತುಂಬಾ ಓ ಏನಿದು ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ಪ್ರತಿ ಕ್ಲಾಸ್ ಅಲ್ಲೂ ಬರ್ತಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಆ ಕೋರ್ಸ್ ಮಾಡುವಾಗ. ಸೊ ಅವಾಗ ನನ್ಗೆ ರಿಯಲೈಸ್ ಆಯ್ತು ಇಲ್ಲ ಇದೇನೋ ನನಗ್ ತುಂಬಾ ಆಸೆ ಮೂಡಿಸ್ತಾ ಇದೆ ಅನ್ನೋ ಒಂದು ಆ ಕೋರ್ಸ್ ಟೈಮಲ್ಲಿ ನನಗ್ ತಿಳಿದು. ನಾನು ಅವಾಗ ಆ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಟ್ರಾ ಓದೋದು, ಅದ್ರ ಬಗ್ಗೆ ರಿಸರ್ಚ್ ಪೇಪರ್ಸ್ ಓದೋದು, ಬೇರೆ ಬೇರೆ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋ ಜೊತೆ ಮಾತಾಡ್ತಿರೋದು ಅವೆಲ್ಲ ಮಾಡಿದಾಗ ನನ್ಗೆ ಇನ್ನೂ ಜಾಸ್ತಿ ಆಸಕ್ತಿ ಮೂಡಕ್ ಸ್ಟಾರ್ಟ್ ಆಯ್ತು. ಸೊ ಆ ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಸೊ ಸೈಮಲ್ಟೇನಿಯಸ್ಲಿ ನನಗಿತ್ತು ಈಗ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ಬಟ್ ಮುಂದೆ ನಾನು ಏನಾದ್ರೂ ಬಯಾಲಜಿಯಲ್ಲಿ ಮಾಡ್ಬೇಕಂದ್ರೆ ನನಗೆ ಅಲ್ಲಿ ಕೂಡ ಏನಾದ್ರೂ ಒಂದು ಡಿಗ್ರಿ ಅನ್ನೋದಿದ್ರೆ ನಂಗೆ ಮುಂದೆ ಹೆಲ್ಪ್ ಆಗ್ತದೆ ಅದನ್ನ ಗುರುತಿಸ್ಕೊಳ್ಲಿಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಅವಾಗ ಡೊಮೇನ್ ಸರ್ಟಿಫಿಕೇಶನ್ ಅಂತ ಮಾಡಿ NPTEL ಅಲ್ಲಿ. ಸೊ ಇದಾಗಿ ನಾನು ಇಷ್ಟಪಟ್ಟು ಆಗಾಗ ಸಿಕ್ಕಿದ್ದು. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ಓದ್ತಾ ಓದ್ತಾ ಓದ್ತಾ ಜಾಸ್ತಿ ಆಸಕ್ತಿ ಮೂಡಿದೆ.
1: ನಿಖಿತ್ ಅವರ, ಈಗ ನಾನು ಒಂದು ಪದವಿಯನ್ನು ಹತ್ತಿದ್ದೀನಿ ಅಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಪದವಿ ಆದ್ರೆ ತುಂಬಾ ಸಮಯ ಇಡಬೇಕಾಗುತ್ತೆ, ಅದ್ರ ಜೊತೆಗೆ ಬೇರೆ ಇದಕ್ಕೆ ತಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನಿತರ ಹವ್ಯಾಸಗಳಿಗೂ ಕೂಡ ಸಮಯ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಈ ರೀತಿಯ ಆಪ್ಸ್ ಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಪರ್ಚುನಿಟಿಗಳು ಇರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ. ಆದ್ರಿಂದ ಅದ್ರಗಳ ಬಗ್ಗೆ ಇವತ್ತು ನಾವು ಮಾಡಿರ್ತಕ್ಕಂತ ಡೊಮೈನ್ ಕೋರ್ಸ್ ಗಳ ಬಗ್ಗೆ ಸ್ವಲ್ಪ ಯುವ ಪೀಳಿಗರಿಗೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ಕಂತ ವಿದ್ಯಾರ್ಥಿಗಳು ಇದ್ದು ಅವ್ರ ಕೀಳುಗರಿಗೆ ಇದ್ರ ಜೊತೆ ಯಾವೆಲ್ಲ ಕೋರ್ಸ್ ಗಳನ್ನ ಅಡಿಷನಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಮುಂದೆ ತಮ್ಗೆ ಉಪಯುಕ್ತ ಆಗುತ್ತೆ, ಯಾವೆಲ್ಲ ಕೋರ್ಸ್ ಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸೊ ಜನಕ್ಕೆ ತುಂಬಾ ತಿಳಿದಾಗ ಈಗ ಎಸ್ಪೆಷಲಿ ಯೂಟ್ಯೂಬ್ ಅಂತ ಬಂದು ಎಷ್ಟೊಂದು ಕೋರ್ಸಸ್ ಸಂಬಂಧ ತುಂಬಾ ವಿಡಿಯೋ ಸಿಗ್ತವೆ. ಬಟ್ ನನಗೆ ಒಂದು ಏನ್ ಅನ್ಸಿದ್ದು, ಹೇಗೂ ಕಲಿತೀವಿ ಅದಕ್ಕೊಂದು ತಕ್ಕಂತೆ ಸರ್ಟಿಫಿಕೇಟ್ ಇದ್ರೆ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾನು ಯಾವಾಗ್ಲೂ ಈ ತರ ಸರ್ಟಿಫೈಡ್ ಕೋರ್ಸಸ್ಸೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸ್ವಲ್ಪ ಟಾಪಿಕ್ ಸಣ್ಣ ಸಣ್ಣವಿದ್ರೆ ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಹಲವಾರು ಚಾನೆಲ್ಸ್ ಇದೆ, ಅಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಟಾಪಿಕ್ಸ್ ಆಗ್ಲಿ ಬೇರೆ ಪ್ರೋಗ್ರಾಮಿಂಗ್ ಆಗ್ಲಿ ಹೇಳ್ಕೊಡ್ತಾರೆ. ಅದಲ್ಲದೆ ಯುಡೆಮಿ ಕೋರ್ಸೆರ ಅನ್ನೋ ಇದರಲ್ಲಿ ಇರ್ತದೆ. ಬಟ್ ಅದರಲ್ಲಿ ಏನ್ ನನಗಿಸ್ತು ಅಂದ್ರೆ ಅದು ದುಡ್ಡು ಜಾಸ್ತಿ ಇರ್ತದೆ ಮತ್ತೆ ಎಕ್ಸಾಮ್ಸ್ ಅಂತ ಇರಲ್ಲ. ಸೊ ಎಷ್ಟೊಂದ್ ಸರಿ ನಾನು ಶುರು ಮಾಡಿರ್ತೀನಿ ಬಟ್ ಕಲಿಬೇಕನ್ನೋ ಒಂದು ಬೋರ್ನೆಸ್ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ಬಿಟ್ಬಿಡ್ತೀನಿ. ಸೊ ಅದಕ್ಕೆ ನಾನು ಹುಡ್ಕೊಂಡಿದ್ದು ಬಿಟ್ಟಿಲ್ಲ, ಯಾಕಂದ್ರೆ ಅವ್ರು ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ಫೈನಲ್ ಎಕ್ಸಾಮ್ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರ್ದು ಬರ್ಬೇಕು. ಮಿನಿಮಮ್ ಇಷ್ಟು ಮಾರ್ಕ್ಸ್ ಬಂದ್ರೆ ಮಾತ್ರ ಅವರು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಸೊ ಅದ್ ನನಗೆ ಏನ್ ಅನಿಸ್ತು, ನನಗೆ ಡಿಸಿಪ್ಲಿನ್ ಇರ್ತದೆ. NPTEL ಅನ್ನೋದೊಂದು ಪ್ಲಾಟ್ಫಾರ್ಮ್, ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಈಗ ಐ ಥಿಂಕ್ ಎರಡನೇ ವರ್ಷ ಮೂರನೇ ವರ್ಷದಲ್ಲಿ ಕಂಪಲ್ಸರಿ ಒಂದೆರಡು ಕೋರ್ಸ್ ಮಾಡ್ಕೋಬೇಕು. ಬಟ್ ನಾನು ನನಗೊಬ್ರು ಪ್ರೊಫೆಸರ್ ಹೇಳಿದ್ರು ಫಸ್ಟಿಗೆ, ನಿನ್ಗೆ ಈ ತರ ಮ್ಯಾಥಮೆಟಿಕ್ಸ್ ಅಲ್ಲಿ ನ್ಯೂರೋಸೈನ್ಸ್ ಅಲ್ಲಿ ಆಸೆ ಇದ್ರೆ ಈ ತರ ಪ್ಲಾಟ್ಫಾರ್ಮ್ಸ್ ಇದಾವೆ ಅಲ್ಲಿಂದ ಕೋರ್ಸಸ್ ಮಾಡ್ಕೊ ಅಂತ. ಸೊ ಅವಾಗ ಹೋಗಿ ನಾನು ಹುಡುಕ್ದಾಗ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಕೋರ್ಸಸ್ ಇದಾವೆ, ಮತ್ತೆ ಯಾವಾಗ ಬೇಕಾದ್ರೂ ಅವಾಗ ಕಲಿ. ನಾನು ಎಷ್ಟೊಂದೀಗ ಫೋರ್ತ್ ಇಯರ್ ಅಲ್ಲಿ ಕಲಿಯಂತದೆಲ್ಲ ಫಸ್ಟ್ ಇಯರ್ ಅಲ್ಲೇ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಮತ್ತೆ ಒಳ್ಳೊಳ್ಳೆ ರೆಪ್ಯೂಟೆಡ್ IIT ಪ್ರೊಫೆಸರ್ಸ್ ಅದ್ರಲ್ಲಿ ಪಾಠ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ, ನಿಮ್ಗೆ ಎಕ್ಸಾಮ್ಸ್ ಇರೋದ್ರಿಂದ ಆ ಸೀರಿಯಸ್ ಅಲ್ಲಿ ನಾವು ಕಲಿತೀವಿ, ಸುಮ್ನೆ ಕೋರ್ಸ್ ತಗೊಂಡಿದೀವಿ ಕಲಿತೀವಿ, ಅದು ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ ಬಿಕಾಸ್ ಆಫ್ ದೀಸ್. ಸೊ NPTEL ಅಲ್ಲಿ ಏನ್ ಅನ್ಕೊಂತಾರೆ, ಬರೀ ಕೋರ್ಸ್ ಅನ್ಕೊಂತಾರೆ. ಬಟ್ ಈ ತರ ಮಲ್ಟಿಪಲ್ ಡೊಮೇನ್ ಸ್ಕಾಲರ್ ಅನ್ನಂದ್ರು ಅದು 5-6 ಡಿಫ್ರೆಂಟ್ ಕೋರ್ಸಸ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ ಅಲ್ಲಿ ಆ ಒಂದು ಡೊಮೇನ್ ಸರ್ಟಿಫಿಕೇಶನ್ ಅಂತ ಅವ್ರು ಕೊಡ್ತಾರೆ. ಆತರ ಹಲವಾರು ಡೊಮೇನ್ ಇದೆ. ನನಗೆ ಬೇಕಾಗಿದ್ದು ಬಯಾಲಜಿ, ಅದು ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಟರ್ ಡಿಸಿಪ್ಲಿನರಿ ಇರಬೇಕಂತ ಕಾಂಪ್ಯೂಟೇಷನಲ್ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ನಾನು ಡೊಮೇನ್ ಸರ್ಟಿಫಿಕೇಶನ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದೇನು NPTEL ಅಲ್ಲಿ ಅಡ್ವಾಂಟೇಜ್ ಅಂದ್ರೆ, ಇನ್ ಕೇಸ್ ನೀವು ಯಾವ್ದಾದ್ರು ಕೋರ್ಸ್ ಅಲ್ಲಿ ಟಾಪರ್ ಆಗಿದ್ರೆ ಇಂಟರ್ನ್ಶಿಪ್ಸ್ ಕೂಡ ಅವ್ರು ಕೊಡ್ತಾರೆ. ನೀವು ಯಾವ ಪ್ರೊಫೆಸರ್ ದು ಕೋರ್ಸ್ ಮಾಡಿರ್ತೀರಾ ಅದ್ರಲ್ಲಿ ನೀವೇನೋ ಟಾಪರ್ ಆಗಿದ್ದು ಆ ಪ್ರೊಫೆಸರ್ ಏನಾದ್ರೂ ವೇಕೆನ್ಸಿ ಇದೆ ಅವ್ರ ಲ್ಯಾಬ್ ಅಲ್ಲಿ ಅಂದ್ರೆ ನೀವು ಅಪ್ಲೈ ಮಾಡಿದ್ರೆ ಅವರು ಇಂಟರ್ವ್ಯೂ ಮಾಡ್ತಾರೆ. ಅದಾದ್ಮೇಲೆ ಇನ್ ಕೇಸ್ ಅವ್ರಿಗೆ ನೀವು ವರ್ಕ್ ಮಾಡ್ಬೋದು ಅನ್ಸಿದ್ರೆ, ಇಲ್ಲ 2 ತಿಂಗಳು ಇಲ್ಲ 3 ತಿಂಗಳು ಇಂಟರ್ನ್ಶಿಪ್ IIT ಇರುತ್ತೆ. ನಾನು ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಅಂತ ಏನು ಕೋರ್ಸ್ ಮಾಡ್ಕೊಂಡಿದ್ದೆ, ಸೊ ಅದ್ರ ಮೇಲೆ ಪ್ರೊಫೆಸರ್ ಜೊತೆ ಮಾತಾಡಿದ್ದೆ ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾನು ಹೇಗೆ ಆ ಫೀಲ್ಡ್ ಗೆ ಬರಬೇಕು ಅಂತ. ಸೊ ಅವ್ರು ಹೇಳಿದ್ರು ನೀನು ಓದೋದು ತುಂಬಾ ಬೇರೆ ಆಗುತ್ತೆ, ಲ್ಯಾಬ್ ಅಲ್ಲಿ ಬಂದು ರಿಸರ್ಚ್ ಮಾಡೋದು ತುಂಬಾ ಬೇರೆ ತರ ಇರುತ್ತೆ, ಅದು ಹೇಗಿರುತ್ತೆ ಅಂತ ನಿನ್ಗೆ ಯಾರೋ ಒಬ್ರು ಹೇಳಿದ್ರೆ ಅರ್ಥ ಆಗಲ್ಲ, ನಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅವರೇ ನನಗೆ ಅಡ್ವೈಸ್ ಮಾಡಿದ್ರು. ಈ ತರ ಇಂಟರ್ನ್ಶಿಪ್ ಕಾಲ್ ಫಾರ್ ಮಾಡ್ತಾರೆ NPTEL ಇಂದಾನೆ, ಅವಾಗ ನೀನು ಅಪ್ಲೈ ಮಾಡು, ಇನ್ ಕೇಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಿಂಗೆ ಸಿಗುತ್ತೆ ಅಂತ. ಸೊ ಅದಾದ್ಮೇಲೆ ಗಾಡ್ ನನಗೆ ಇಂಟರ್ವ್ಯೂ ಕ್ಲಿಯರ್ ಆಗಿ ಇಂಟರ್ನ್ಶಿಪ್ ಸಿಕ್ತು IIT ಖರಗ್ಪುರ್ ಅಲ್ಲಿ. 3 ತಿಂಗಳು ನಾನು ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಲ್ಯಾಬ್ ಅಲ್ಲಿ ಕೆಲಸ ಮಾಡಿದೆ.

0: ಪ್ರೊಫೆಸರ್ ಅಂಡರ್. ಸೊ ಅದು ಈ ತರ ಅಪರ್ಚುನಿಟೀಸ್ ಇರುತ್ತೆ. ಅದು ಎನ್ಪಿಟಿಎಲ್ ಇಂದ ಇಂಟರ್ನ್ಶಿಪ್ಸ್, ವಿಂಟರ್ ಮತ್ತೆ ಸಮ್ಮರ್ ಇಂಟರ್ನ್ಶಿಪ್ಸ್ ಅಂತ ಕರೀತಾರೆ. ಒಳ್ಳೆ ಸ್ಟೈಪೆಂಡ್ ಕೊಡ್ತಾರೆ ಆ ಪ್ರೊಫೆಸರ್. ಒಳ್ಳೆ ಐಐಟಿ ಅಲ್ಲಿ ಆ ಪ್ರೊಫೆಸರ್ ಅಂಡರ್ ಅವ್ರ ಲ್ಯಾಬಲ್ಲಿ ಕೆಲಸ ಮಾಡಬಹುದು. ರಿಸರ್ಚ್ ಅಂತ ಹೇಗಿರುತ್ತೆ ಅನ್ನೋದೊಂದು ಹ್ಯಾಂಡ್ಸ್ ಆನ್ ನಿಮಗೆ ಗೊತ್ತಾಗುತ್ತೆ ಹೇಗೆ. ಬಿಕಾಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೂ ಲ್ಯಾಬಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಮತ್ತೆ ಅಲ್ಲಿ PhD ಮಕ್ಕಳು ಓದ್ತಾ ಇರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ ಅನ್ನೋ ಆ ಕಡೆ ಒಂದು ದೃಷ್ಟಿಕೋನ ನಿಮಗೆ ಸಿಗುತ್ತೆ ಆ ತರ ಕೆಲಸ ಮಾಡಿದ್ರೆ. ಸೊ VTಯಿಂದ ಅದು ಸಿಗುತ್ತೆ, NPTEL ಇಂದ ಅದೆಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು, ಈಗ ಸದ್ಯಕ್ಕೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಕೋರ್ಸಿಗೆ, ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು IIT ಮದ್ರಾಸ್ NPTEL ದು ಕೋರ್ಸ್ ಅದು. ಸೊ ಅದರಲ್ಲಿ ನಾನು ಒಂದು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ಯಾಕಂದ್ರೆ ನಾನು ಆ ಕೋರ್ಸ್ನ 2024 ಅಲ್ಲಿ ತಗೊಂಡು ಆ ಕೋರ್ಸ್ ಅಲ್ಲಿ ಟಾಪರ್ ಆಗಿದೆ. ಸೊ ಈ ಸರಿ ಅವರು ಆ ಕೋರ್ಸ್ ಮತ್ತೆ ಲಾಂಚ್ ಮಾಡುವಾಗ ಈ ಸರಿ ಒಂದು 50,000 ಹೆಚ್ಚು ಜನ ಆ ಕೋರ್ಸ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಅವರು ಪ್ರೊಫೆಸರ್ ಹಳೆ ಟಾಪರ್ಸ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಂಗೆ ಟೀಚಿಂಗ್ ಅಸಿಸ್ಟೆಂಟ್ ಪೊಸಿಷನ್ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಈಗ ಸದ್ಯಕ್ಕೆ ಆ ಪ್ರೋಸೆಸ್ ಅಲ್ಲೂ ಇದ್ದೀನಿ. ಸೊ ಈ ತರ ಹಲವಾರು ಅಪರ್ಚುನಿಟೀಸ್ NPTEL ಕೋರ್ಸಸ್ ಇಂದ ಸಿಗ್ತದೆ.
1: ಒಳ್ಳೇದು ನಿಖಿತಾ ಅವರೇ, ತಾವು ಹೇಳಿದ್ರೆ NPTEL ಕೋರ್ಸಸ್, ಈ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಆಗಿರ್ತಕ್ಕಂಥದ್ದ ಮತ್ತು ಎಷ್ಟು ಅವಧಿಯನ್ನ ಒಳಗೊಂಡಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ NPTEL ಅನ್ನೋದು ಎಲ್ಲಾರ್ಗೂ ಸಿಗ್ಬೇಕನ್ನ ಕಾರಣದಿಂದ ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ. ಬಟ್ ಹೇಳ್ಕೊಡೋದು IIT ಪ್ರೊಫೆಸರ್ಸ್, ಬೇರೆ ಬೇರೆ IIT ಅವರು ಆ ಫೀಲ್ಡ್ ಅಲ್ಲಿ ಯಾರ್ಯಾರಿದ್ದಾರೆ ಆಫ್ಟರ್ ಅವರ್ ಅವ್ರ ಕೋರ್ಸಸ್ ಲಾಂಚ್ ಮಾಡ್ತಾರೆ.
1: ಆನ್ಲೈನ್ ತರಗತಿಯಲ್ಲೇ ನಿಮಗೆ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ.
0: ಹೌದು. ಸೊ ಇದು 4 ವಾರ, 8 ವಾರ, 12 ವಾರ, ಇವು 3 ಡಿವಿಷನ್ ಇರ್ತದೆ. ಸೊ ಪ್ರತಿ ವಾರ ಅವರು ವಿಡಿಯೋಸ್ ಲೆಕ್ಚರ್ಸ್ ಬಿಟ್ಕೊಂಡು ಹೋಗ್ತಾರೆ, ಪ್ರತಿ ವಾರದ ಲೆಕ್ಚರ್ಸ್. ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆ ಅಸೈನ್ಮೆಂಟ್ ಸ್ಕೋರ್ ಕೂಡ ನಿಮಗೆ ಲಾಸ್ಟ್ ಎಕ್ಸಾಮಿಗೆ ಕಂಬೈನ್ ಆಗುತ್ತೆ. 4 ವಾರ, ಸಪೋಸ್ 4 ವಾರ ಕೋರ್ಸ್ ತಗೊಂಡಿದ್ರೆ 4 ವಾರ ಆಮೇಲೆ ಒಂದು ಎಕ್ಸಾಮ್ ಇರುತ್ತೆ, ನಿಮಗೆ ಸೆಂಟರ್ ಕೊಡ್ತಾರೆ, ಹೋಗ್ಬಿಟ್ಟು ನೀವು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಬರೀತೀರಾ. ಸೊ ಅಲ್ಲಿಂದು ಮಾರ್ಕ್ಸ್ ಮತ್ತೆ ಅಸೈನ್ಮೆಂಟ್ ಮಾರ್ಕ್ಸ್ ಎರಡು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಫೈನಲ್ ಸ್ಕೋರ್ ಕೊಡ್ತಾರೆ. ಸೊ ನಿಮಗೆ ಬೇರೆ ಗೋಲ್ಡ್ ಅಲೈಟ್, ಸಿಲ್ವರ್ ಅಲೈಟ್, ಆಲ್ ಇಂಡಿಯಾ ಟಾಪರ್ಸ್ ಆತರ ಮಲ್ಟಿಪಲ್ ಇದು ಕೊಡ್ತಾರೆ.
1: ಒಳ್ಳೇದು ನಿಖಿತಾ ಅವರೇ, ಹೀಗೆ ನಿಮ್ಮ ಸಾಧನೆ ಕೂಡ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡಿ. ತಾವು ಯುವ ವಿದ್ಯಾರ್ಥಿ ಆಗಿದ್ದಾಗ ಶಾಲಾ ಮಟ್ಟದಲ್ಲಿ ಕೂಡ ತಮಗೆ 2019-20 ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ತಾವು ಭಾಜನರಾಗಿದ್ದೀರಾ. ಯಾವ ಕ್ಷೇತ್ರಕ್ಕೆ, ಯಾವ ಪ್ರಾಜೆಕ್ಟ್ಗೆ ಆ ಪ್ರಶಸ್ತಿ ತಮಗೆ ಅರಸಿ ಬಂತು, ಅದರ ತಯಾರಿ ಯಾವ ರೀತಿ ಇತ್ತು, ಅದರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ ಅದಕ್ಕೆ ಯುವ ವಿಜ್ಞಾನಿ ಪ್ರಶಸ್ತಿ ಸಿಕ್ಕಿದ್ದು, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಎಸ್ಪೆಷಲಿ ಅರ್ಬನ್ ಸಿಟೀಸ್, ಅರ್ಬನ್ ಏರಿಯಾಸ್ ಅಲ್ಲಿ ಕಾಂಕ್ರೀಟ್ ರೋಡ್ಸ್ ಅಲ್ಲಿರ್ತವೆ, ಅಲ್ಲಿ ಅಂತರ್ಜಲನ ಹೇಗೆ ಸೇವ್ ಮಾಡಬೇಕು, ವಾಟರ್ ಲೆವೆಲ್ಸ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅದು ಯಾವ ತರ ಐಡಿಯಾ ಇತ್ತು ಅಂದ್ರೆ, ಕರೆಂಟ್ ಅರ್ಬನ್ಸ್ ಏರಿಯಾಸ್ ಅಲ್ಲಿ ಏನು ಕಾಂಕ್ರೀಟ್ ರೋಡ್ಸ್ ಇರ್ತದೆ, ಕಾಂಕ್ರೀಟ್ ಫುಟ್ಪಾತ್ ಇರ್ತದೆ, ಅಲ್ಲಿ ಯಾವ ತರ ಆರ್ಕಿಟೆಕ್ಚರ್ ಅಲ್ಲಿ ಚೇಂಜಸ್ ಮಾಡಿ ಅಂತರ್ಜಲನ್ ಹೇಗೆ ಅಲ್ಲಿ ಇರೋ ಆರ್ಕಿಟೆಕ್ಚರ್ ಅಲ್ಲಿ ಅಂದ್ರೆ ಏನು ಸಿಟಿ ಲುಕ್ ಹಾಳಾಗಬಾರ್ದು, ಬೇರೆ ರೋಡ್ಸ್ ಗೆ ಏನು ತೊಂದರೆ ಆಗಬಾರ್ದು, ಜನಕ್ಕೆ ಅಲ್ಲಿ ಓಡಾಡೋರ್ಗೆ ಏನು ತೊಂದರೆ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನೀರು ವಾಟರ್ ಲೆವೆಲ್ಸ್ ಏನು ಪ್ರಾಬ್ಲಮ್ ಆಗಬಾರ್ದು ಆ ತರ. ಸೊ ಇದು ನನಗೆ ಇನ್ಸ್ಪಿರೇಷನ್ ಬಂದು, ನಾನು ನಮ್ಮಮ್ಮ ಒಂದ್ಸರಿ ಬೆಂಗಳೂರಲ್ಲಿ ಇದ್ದಾಗ ಫ್ಲಡ್ ಆಗಿತ್ತು, ನಾಯಣಹಳ್ಳಿಯಲ್ಲಿ ಬಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಆ ಬ್ರಿಡ್ಜ್ ಮೇಲೆ, ಅಷ್ಟು ಮಳೆ ಬರ್ತಾ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನಾವ್ ಎಷ್ಟೊಂದ್ಸರಿ ಕೇಳ್ತಾ ಇರ್ತೀವಿ ನೀರಿಲ್ಲ ಎಷ್ಟೊಂದ್ರೆ, ಒಂದೊಂದ್ ಕಡೆಯಲ್ಲಿ ನೀರ್ ಕೊಡೆ. ಸೊ ಆತರ ಅನ್ಕೊಂಡು ಯಾಕೆ ಅಂತ ಅವಾಗ ನಾನು ಕೇಳಿ ನೋಡ್ತಿದ್ದಾಗ ಗೊತ್ತಾಯ್ತು, ಆ ಅಂತರ್ಜಲದ ಲೆವೆಲ್ ಕಡಿಮೆ ಆಗ್ತಿದೆ, ಯಾಕಂದ್ರೆ ಈ ಕಾಂಕ್ರೀಟ್ ರೋಡ್ಸ್ ಬನ್ನದು, ಎಲ್ಲೂ ನೀರು ಇನ್ಕೋಣಕ್ಕೆ ಜಾಗ ಇಲ್ಲ ಸಿಟೀಸ್ ಅಲ್ಲಿ ಅಂತೆಲ್ಲ ಕೇಳ್ ಬಂದ್ಮೇಲೆ ಅವಾಗ ಅದ್ರ ಬಗ್ಗೆ ಓದಕ್ ಶುರು ಮಾಡಿ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿ, ಆ ಪ್ರಾಜೆಕ್ಟ್ ಮಾಡಿ ಯುವ ವಿಜ್ಞಾನಿ ಪ್ರಶಸ್ತಿ ಆಯ್ತು. ಅಟ್ ದ ಸೇಮ್ ಟೈಮ್ ಅದನ್ನ ನಾನು ಆ ಐಡಿಯಾನ ಮೋದಿ ಅವರಿಗೆ ಲೆಟರ್ ಬರ್ದಿದ್ದೆ, ಈ ತರ ಇದೆ ಐಡಿಯಾ ನನ್ನ ಕೈಯಲ್ಲಿ, ಈಗ ಐಡಿಯಾ ಮಾಡಕ್ ಅಷ್ಟೇ ಆಗದ್, ಇದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂತದ್ದು. ಸೊ ನನ್ಗೆ ಒಂದು ಐಡಿಯಾ ಬಂದಿದೆ, ಇನ್ ಕೇಸ್ ಇದು ಸೂಟಬಲ್ ಆದ್ರೆ ಇಂಡಿಯನ್ ಸಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾಡಿ ಅನ್ನೋ ಒಂದು ಲೆಟರ್ ನಾನು ಬರ್ದಿದ್ದೆ. ಅವ್ರು ರಿಪ್ಲೈ ಮಾಡಿ ಇದನ್ನ ಫರ್ದರ್ ಅರ್ಬನ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಗೆ ಫಾರ್ವರ್ಡ್ ಮಾಡಿದ್ರು, ಅವ್ರ ಕಡೆಯಿಂದ ಲೆಟರ್ ಬಂದಿತ್ತು, ನಾವು ಇದನ್ನ ಸ್ಟಡಿ ಮಾಡ್ತಾ ಇದೀವಿ, ನಾವು ಫಸ್ಟ್ ಸ್ಟೇಜ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಖುಷಿ ವಿಚಾರ ಅಂತ ಹೇಳುದು.
1: ನಿಖಿತಾ ಅವರೇ, ತಾವು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮಾಜಿಕ ಕಾಳಜಿ ಕೂಡ ಹೊಂದಿದ್ದೀರಾ, ಹಾಗೂ ಈಗಿನ ಯುವ ಪೀಳಿಗೆಗೆ ನಾನು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ತಮ್ಮ ಕಿವಿ ಮಾತನ್ನ ಏನನ್ನ ಹೇಳಿಕ್ ಇಷ್ಟಪಡ್ತೀರಾ?
0: ಒಂದ್ ಯಾವಾಗ್ಲೂ ಹೇಳ್ತೀನಿ, HN ನರಸಿಂಹರಾವ್ ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡ ಅಂತ. ಸೊ ಯಾವಾಗ್ಲೂ ಏನೇ ಆಗ್ಲಿ, ಎಷ್ಟೇ ದೊಡ್ಡಾಗ್ಲಿ, ಆ ಪ್ರಶ್ನೆ ಕೇಳೋ ಒಂದು ಇಲ್ಲ ಏನದು ಅನ್ನೋ ಒಂದು ಕ್ವಶನ್ ಅನ್ನ ನೀವು ಫಸ್ಟ್ ಅದನ್ನ ಬಿಡಬೇಡಿ. ಆ ಕ್ಯೂರಿಯಾಸಿಟಿ ಅನ್ನೋದು ಎಷ್ಟೇ ವಯಸ್ಸಾದ್ರೂ ಏನೇ ಓದ್ತಾ ಇದ್ರು ಅದ್ ಯಾವತ್ತು ಬಿಡಕ್ ಹೋಗಿ, ಆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರ್ತದಲ್ಲ ಅದು ಯಾವಾಗ್ಲೂ ಮುಂದೆ ತಗೊಂಡೋಗೋದು. ನಂಗೆ ಮೊನ್ನೆ ಕೂಡ ಒಬ್ರು ನಾಗೇಂದ್ರ ಸರ್ ಅಂತ ಹೇಳಿದ್ರು, ಫಸ್ಟ್ ಕಲಿಬೇಕು ಅಂತ ಬರ್ಬೇಕು, ಅದಾದ್ಮೇಲೆ ಕಲಿಯೋದವ್ರು ಆಟೋಮೆಟಿಕ್ ಕಲಿತಾರೆ. ಆ ಒಂದು ಆಲೋಚನೆ ಬರ್ಬೇಕು, ಕಲಿಬೇಕು, ನಾನು ಇನ್ನ ಕಲಿಬೇಕಾಗಿರೋಂಥದ್ದು ಹಲವಾರು ಇದೆ ಅನ್ನೋದೊಂದು ಇರುತ್ತೆ. ಆಮೇಲೆ ಅದಾದ

0: ತಕ್ಕಂತೆ ನೀವೇನ್ ಕಲಿಬೇಕು ಅನ್ನೋದಕ್ಕೆ ನಿಮ್ ಎನರ್ಜಿನ ಟೈಮ್ನ ಅನಲೈಸ್ ಮಾಡಿ ಅಕಾರ್ಡಿಂಗ್ಲಿ ನೀವು ಸ್ಟೆಪ್ಸ್ ತಗೊಳ್ಳಿ, ನಿಮ್ ಶಿಕ್ಷಕರ ಜೊತೆ ಮಾತಾಡಿ, ಓದ್ತಾ ಇರಿ. ಎಷ್ಟೊಂದು ಪುಸ್ತಕಗಳು ಬರ್ತದೆ ಈಗ, ಎಸ್ಪೆಷಲಿ ಟೆಕ್ನಾಲಜಿ ಬಂದ್ಮೇಲೆ ಎಷ್ಟೊಂದು ಅಪರ್ಚುನಿಟೀಸ್ ಕೂಡ ಜನಕ್ಕೆ ತಿಳಿತಾ ಬರ್ತದೆ, ಬಿಕಾಸ್ ಟೆಕ್ನಾಲಜಿಯಿಂದ ಎಷ್ಟೊಂದು ಮಕ್ಳಿಗೆ ಕೂಡ ಹಲವಾರು ಗೊತ್ತಾಗ್ತದೆ. ಸೊ ಅದ್ರ ಬಗ್ಗೆ ಆ ಒಂದು ಭಾವನೆ ಕಲಿಬೇಕು ಅನ್ನೋದನ್ನ ಯಾವತ್ತು ಬಿಡ್ಬೇಡಿ. ನನಗೆ ಎಸ್ಪೆಷಲಿ ಇನ್ಸ್ಪೈರ್ ಆಗೋದು NPTEL, ನಾನು ಕೋರ್ಸಸ್ ಮಾಡ್ತೀನಲ್ಲ, ರೀಸೆಂಟ್ಲಿ ಅದು ಡೊಮೇನ್ ಸರ್ಟಿಫಿಕೇಶನ್ ಇಸ್ಕೊಳಕ್ಕೆ IIT ಮದ್ರಾಸಿಗೆ ಹೋಗಿದ್ದೆ. ಅಲ್ಲಿ 85 ವರ್ಷದವರು ಒಬ್ರು ಬಂದಿದ್ರು, ಪ್ರೊಫೆಸರ್ ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು, ಇವು ಕೂಡ ಅವ್ರು ಆಲ್ಮೋಸ್ಟ್ 70 ಕೋರ್ಸಸ್ ಮಾಡಿದ್ದಾರೆ NPTEL ಅಲ್ಲಿ. ಅಷ್ಟು ವಯಸ್ಸಾದ್ಮೇಲೆ ಕೂಡ ಅವ್ರನ್ನ ನೋಡಿ ಅನ್ನಿಸ್ತು, ಅವ್ರು ಅಷ್ಟು ವಯಸ್ಸಾಗಿದೆ ಅಲ್ಲಿ ಅಷ್ಟು ಆಸಕ್ತಿಯಿಂದ ಕಲಿತಾ ಇದ್ದಾರೆ, ನಮ್ಗೆ ಇಷ್ಟು ಎನರ್ಜಿ ಟೈಮ್ ಇದೆ, ಕಲಿಬೇಕನ್ನೋದು ಇನ್ನೂ ಜಾಸ್ತಿ ಎಂಥೂಸಿಯಾಸಮ್ ಇದೆ. ಸೊ ನಾವ್ ಇನ್ನೆಷ್ಟು ಎಫರ್ಟ್ ಅಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವ್ರು ಮಾಡಿರೋ 10% ನಾವು ಮಾಡ್ಬೋದು ಅಂತ. ಸೊ ಆತರ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಕಲಿಬೇಕು ಅಂತ ಅವ್ರನ್ನ ನೋಡಿ ಇನ್ನೂ ಜಾಸ್ತಿ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ಲಕ್ಷ್ಮಿ ಅವರೇ, ತಮ್ಮ ಮಗಳು ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರೆ, ಈ ಚಿಕ್ಕ ವಯಸ್ಸಿಗೆ ತಮ್ಮದೇ ಆದಂತ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕೂಡ ಭಾಜನರಾಗ್ತಿದ್ದಾರೆ, ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ತುಂಬಾ ಖುಷಿ ವಿಚಾರ. ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಅವಳಲ್ಲಿ ಕಂಡಿದ್ದು ಒಂದು ವಿಶೇಷವಾದ ಗುಣ ಅಂತಂದ್ರೆ, ಅವಳು ಯಾವಾಗ್ಲೂ ಒಂದ್ ಹೇಳೋಳು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ಮನಸ್ಸು ಹೋತ್ ಬಿಡ್ಬೇಕಂತೆ. ಇವ್ರು ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದಾರೆ, ನಾನು ಅವ್ರ ಬಯಸಿದ್ದೆಲ್ಲ ಕೊಟ್ಬೇಕಪ್ಪ ಅಂತ ಹೇಳಿ ಅವಳು ಯಾವಾಗ್ಲೂ ಅದನ್ನ ಹೇಳೋಳು. ಸೊ ನಾವು ನಮ್ಮ ವರ್ಕ್, ನಮ್ಮ ಡೆಡಿಕೇಶನ್ ಏನಿದೆ, ನಮ್ಮ ಪ್ರಯತ್ನಗಳು ಏನಿದೆ, ಅದರಲ್ಲಿ ನಾವು ಎಂದು ಹಿಂದೆ ತಿರುಗಿ ನೋಡಿದಾಗ ನಾವು ಇದು ಮಾಡಿಲ್ಲ ಅಂತ ಅನ್ನಿಸ್ಬಾರ್ದು. ಆ ಮಟ್ಟಿಗೆ ನಾವು ಅದರಲ್ಲಿ ಒಂದು ಪ್ರಯತ್ನವನ್ನ ಹಾಕ್ಬೇಕು, ಮತ್ತೆ ಅದಕ್ಕೊಂದು ಶಿಸ್ತು ಅನ್ನೋದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದೆರಡು ನಾನು ಅವಳಲ್ಲಿ ಕಂಡಂತ ತುಂಬಾ ಒಂದು ಉತ್ತಮ ಗುಣಗಳು ಅಂತ ಅನ್ಸುತ್ತೆ. ಮತ್ತೆ ಅವಳು ಇನ್ನೂ ಒಂದು ವಿಚಾರ ಹೇಳ್ತಿದ್ಲು, ಅದನ್ನ ನನ್ನ ಸಣ್ಣ ಮಗಳಿಗೂ ಹೇಳ್ತೀನಿ, ಮತ್ತೆ ನನ್ಗೆ ಯಾರನ್ನ ಮಕ್ಕಳು ಸಿಕ್ಕದಾಗ್ಲೂ ಹೇಳ್ತೀನಿ. ಏನಂದ್ರೆ ಇವಾಗ ಎಲ್ಲಾ ಕಡೆ ಡಿಸ್ಟ್ರೆನ್ಸ್, ತುಂಬಾ ಅಡಿಕ್ಷನ್ಸ್, ಬೇರೆ ಬೇರೆ ರೀತಿ ಕೆಟ್ಟ ಚಟಗಳು ಎಲ್ಲ ಇದಾವೆ. ಅವಳು ಸ್ಕೂಲ್ ಡೇಸ್ ಅಲ್ಲಿ ಒಂದ್ ಮಾತು ಹೇಳೋಳು, ನಾನು ಇವಾಗ ಮಧ್ಯಾಹ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನಾವು ಅರ್ಧ ದಿವಸ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದ ಅವಳಿಗೆ, ಇನ್ನು ಅರ್ಧ ದಿವಸ ಟೆಸ್ಟ್ಗೋಸ್ಕರ ಅವಳು ಬಿಡ್ತಾ ಇದ್ಲು. ಸೊ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಕಾಲೇಜ್ ಹುಡುಗರು, ಅವರು ಇವರೆಲ್ಲಾನು ಸ್ವಲ್ಪ ಕೆಟ್ಟ ಚಟಗಳೊಂದಿಗೆ ಇರ್ತಾ ಇದ್ದಿದ್ದು. ಅವಳು ಹೇಳೋಳು, ನಾವ್ ಯಾವ್ದಾದ್ರು ಒಂದು ಒಳ್ಳೆ ಚಟಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಈ ತರದ್ ಯಾವ ಬರೋದೇ ಇಲ್ಲಮ್ಮ. ಸೊ ನಾವು ಯಾವತ್ತಿದ್ರು ಒಂದು ಒಳ್ಳೆ ಅಭ್ಯಾಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ.
1: ಒಳ್ಳೇದು ಮೇಡಮ್. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಖಿತಾ ಅವರು ತಮ್ಮ ಇಷ್ಟೆಲ್ಲಾ ಸಾಧನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಖಿತಾ ಅವರಿಗೂ ಹಾಗೂ ಅವರ ತಾಯಿಯವರಾದಂತಹ ಲಕ್ಷ್ಮಿ ಅವರಿಗೂ ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೂ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಯುವವಾಣಿ ಮುಕ್ತಾಯವಾಯಿತು. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಖಯಾಲ್ ಗಾಯನ.
4: ಈ ಆಕಾಶವಾಣಿ ಹೇ ಆಜ್ ಕೆ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಹಮ್ ಆಪ್ಕೋ ಸುನಾಯೆಂಗೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಕಾ ಗಾಯನ್. ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಸುಪ್ರಸಿದ್ಧ ಸಂಗೀತ ತಜ್ಞ ಪಂಡಿತ್ ಸಂಗಮೇಶ್ವರ್ ಗುರು ಕೆ ಸುಪುತ್ರ ಹೇ. ಉನ್ಹೋನೆ ಅಪ್ನೆ ಸಂಗೀತ ಕಿ ಶುರುವಾತ್ 15 ವರ್ಷ ಕಿ ಆಯು ಮೇ ಮರಾಠಿ ನಾಟ್ಯ ಸಂಗೀತ ಸೇ ಕಿಯಾ. ಇಸ್ಕೆ ಉಪರಾಂತ್ ಉನ್ಹೋನೆ ಖಯಾಲ್ ಗಾಯಕಿ ಕೆ ಔರ್ ರುಖ್ ಕಿಯಾ ಔರ್ ಅಪ್ನೆ ಪಿತಾ ಎವಂ ಗುರು ಪಂಡಿತ್ ಸಂಗಮೇಶ್ವರ್ ಗುರು ಕೆ ಮಾರ್ಗದರ್ಶನ್ ತಥಾ ವರ್ಷೋ ಕಿ ಕಠಿನ್ ಎವಂ ನಿರಂತರ ಸಾಧನಾ ಕೆ ಮಾಧ್ಯಮ ಸೇ ಕಿರಾನಾ ಘರಾನೆ ಕಿ ಪರಂಪರಾ ಕೋ ಆತ್ಮಸಾತ್ ಕಿಯಾ. ಉನ್ಕಿ ಸಂಗೀತ ಸಾಧನಾ ಕೇವಲ ಏಕ್ ಘರಾನೆ ತಕ್ ಸೀಮಿತ್ ನಹೀ ರಹಿ. ಉನ್ಹೋನೆ ಸಂಪೂರ್ಣ ಭಾರತ್ ಕಿ ಯಾತ್ರಾ ಕರ್ ವಿಭಿನ್ನ ಘರಾನೋ ಕಿ ಶೈಲಿ ತಕ್ನೀಕ್ ಔರ್ ಭಾವಧಾರಾ ಕಾ ಗಹನ್ ಅಧ್ಯಯನ್ ಕಿಯಾ ತಥಾ ಉಸೆ ಅಪ್ನೆ ಗಾಯನ್ ಮೇ ಸಫಲತಾಪೂರ್ವಕ್ ಸಮಾಹಿತ್ ಕಿಯಾ. ಉನ್ಕಿ ಇಸಿ ವಿಶಿಷ್ಟ ಸಾಧನಾ ಕೆ ಪರಿಣಾಮ ಸ್ವರೂಪ್ ಉನ್ನೆ 32 ವರ್ಷ ಕಿ ಆಯು ಮೇ ಭಾರತ ಸರ್ಕಾರ ದ್ವಾರಾ ಟಾಪ್ ಗ್ರೇಡ್ ಕಲಾಕಾರ ಕಾ ಸಮ್ಮಾನ್ ಪ್ರಾಪ್ತ ಹುವಾ ಹೇ. ಉನ್ಹೋನೆ ಸಿವಿಲ್ ಇಂಜಿನಿಯರಿಂಗ್ ಮೇ ಡಿಪ್ಲೊಮಾ, ಬಿಕಾಮ್ ಸಂಗೀತ ಮೇ ಬಿಎ ತಥಾ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸೇ ಸಂಗೀತ ಮೇ ಎಂಎ ಸ್ವರ್ಣ ಪದಕ್ಕೆ ಸಾಥ್ ಪ್ರಾಪ್ತ ಕಿಯಾ ಹೇ. ಔರ್ ಆಪ್ಕೋ ಕರ್ನಾಟಕ ಸರ್ಕಾರ ಕಾ ರಾಜ್ಯ ಪುರಸ್ಕಾರ್, ಭಾರತ ರತ್ನ